ಶುಭ ಮುಂಜಾನೆ. ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಭಾದ್ರಪದ ಮಾಸದ 13ನೇ ದಿನ, ಅಂದರೆ 2026ನೇ ಇಸವಿ ಸೆಪ್ಟೆಂಬರ್ ತಿಂಗಳ 4ನೇ ತಾರೀಕು, ಶುಕ್ರವಾರ. ಈಗ ಸಮಯ 5:58:33. ಎಲ್ಲಾ ಕೇಳುಗರಿಗೂ ಶುಭೋದಯ. ಶುಭ ಶುಕ್ರವಾರದ ಈ ಮುಂಜಾನೆ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ, ಗುಡ್ ಮಾರ್ನಿಂಗ್. ಶುಭ ಮುಂಜಾನೆ. ಟ್ಯೂನ್ ಮಾಡಿ ಕೇಳ್ತಾ ಇದ್ದಾರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಯಿತು 6:17. ಈ ಮುಂಜಾನೆ ನಿಮ್ ಜೊತೆ ಆಗ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಈ ಶುಕ್ರವಾರವನ್ನ ಒಂದು ಸುಭಾಷಿತದೊಂದಿಗೆ ಪ್ರಾರಂಭ ಮಾಡೋಣ. ಡಿವಿಜಿ ಹೇಳ್ತಾರೆ, ಇರುವ ಭಾಗ್ಯವ ನೆನೆದು ಬಾರನೆಂಬುದನ್ನು ಬಿಡು, ಹರುಷಕ್ಕಿದೆ ದಾರಿ ಅಂತ. ಇಂದಿನ ಕಾರ್ಯಕ್ರಮಗಳ ಪಟ್ಟಿಯನ್ನ ನೋಡ್ತಾ ಹೋಗೋದಾದ್ರೆ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ. ದೆಹಲಿ ಕೇಂದ್ರದಿಂದ 6:10 ನಾದರ್ಶನೆ ಕಾರ್ಯಕ್ರಮ, 6:50 ಕನ್ನಡ ರತ್ನ ಭಂಡಾರ, 6:00

55 ನಿಮಿಷಕ್ಕೆ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ 7:15 ಭಾವಸ್ಪಂದನ ಕಾರ್ಯಕ್ರಮ ಕೇಳಲಿದ್ದೀರಿ. 7:35 ಕನ್ನಡದಲ್ಲಿ ವಾರ್ತೆಗಳು. 7:45 ಭಾವಸ್ಪಂದನ ಕಾರ್ಯಕ್ರಮ ಮುಂದುವರಿಯುವುದು. 8:00 ಹಿಂದಿ ಹಾಗೆ 8:15 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 8:30 ಹಲೋ ಕರ್ನಾಟಕ, 9:00 ಸಖತ್ ಸಾಂಗು ಕಾರ್ಯಕ್ರಮ, 10:00 ಸಿನಿಚಿಟ್ಟೆ ಕಾರ್ಯಕ್ರಮ ಕೇಳಲಿದ್ದೀರಿ. 11:00 ಆಪ್ಕಿ ಪಸಂದ್ ಕಾರ್ಯಕ್ರಮ, 12:00 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ, 12:05 ನವಿಲುಗರಿ ಕಾರ್ಯಕ್ರಮ, 1:00 ಕರೆಯಲಿ ಕೈರುಚಿ ಕೇಳಲಿದ್ದೀರಿ. 1:10 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ. 1:20 ವಂದೇ ಮಾತರಂನ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ವೀರಯೋಧರು. 1:02 ದೋಪಹರ್ಕ ಸಮಾಚಾರ, ಹಿಂದಿಯಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ. 2:15 ಇಂಗ್ಲಿಷ್ನಲ್ಲಿ ವಾರ್ತೆಗಳು. 2:30 ಪ್ರದೇಶ ಸಮಾಚಾರ ಕೇಳಲಿದ್ದೀರಿ. 2:40 ಎವರ್ಗ್ರೀನ್ ಕನ್ನಡ ಸಾಂಗ್ಸ್. 3:00 ಉಮಾಂಗ್ ಕಾರ್ಯಕ್ರಮ ಕೇಳಲಿದ್ದೀರಿ. 3:30 ಹೊಂಬಿಸಿಲು ಕಾರ್ಯಕ್ರಮ, 4:00 ವಿಸ್ಮಯ ಜಗತ್ತು, 5:00 ನಾನ್ಸ್ಟಾಪ್ ಸಂಜೆ, 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ, 6:10 ಕನ್ನಡ ರತ್ನಭಂಡಾರ, 6:20 ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ, 6:30 ಮನಸ್ಸುಗಳ ಮಾತು ಮಧುರ, 6:40 ಪ್ರದೇಶ ಸಮಾಚಾರ ಕೇಳಲಿದ್ದೀರಿ. 6:50 ಸನ್ಸೆಟ್ ಸುರಭಿ, 7:35 ಕನ್ನಡದಲ್ಲಿ ವಾರ್ತೆಗಳು, 7:45 ಒಲವಿನ ಆಲಪ್ಪ, 8:45 ಸಮಾಚಾರ ಸಂಧ್ಯಾ, 9:00 ನ್ಯೂಸ್ ಅಟ್ 9 ಇಂಗ್ಲಿಷ್ನಲ್ಲಿ ವಾರ್ತೆಗಳು, 9:15 ಸುಗೋಂಗ್ ಕೇಪಲ್ ಕೇಳಲಿದ್ದೀರಿ, 10:00 ಕನಸಿನ ಲೋಕ, 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. 6:05 ಸರಿಯಾಗಿ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಕೇಳಿ ಬೆಳಗ್ಗೆ 6:10 ನಾದಾರ್ಚನೆ.
1: ವೇಣುನಾದ ಪ್ರಿಯ ಗೋಪಾಲ ಕೃಷ್ಣ
0: ನಾದಾರ್ಚನೆ.

ಶುಭ ಮುಂಜಾನೆ. ಟ್ಯೂನ್ ಮಾಡಿ ಕೇಳ್ತಾ ಇದ್ದಾರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಯಿತು 6:12:04. ಇದು ಭಕ್ತಿರಸದಲ್ಲಿ ಮೆಂದೇಳುವಂತಹ ಸಮಯ. ನಾದಾರ್ಚನೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಾದಾರ್ಚನೆಯಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ಜೆ ಅಕ್ಷಯ. ಸ್ನೇಹಿತರೆ, ಇವತ್ತಿನ ಮುಂಜಾನೆ ಗಾಳಿಯಲ್ಲೇ ಒಂದು ರೀತಿಯಾದಂತಹ ಮಾಧುರ್ಯವಿದೆ ಅಲ್ವಾ? ಯಾಕೆಂದರೆ ಎಲ್ಲೆಡೆ ಹಬ್ಬದ ಕಳೆ ಮನೆ ಮಾಡಿದೆ. ಹೌದು, ಇವತ್ತು ಜಗತ್ತಿಗೆ ಪ್ರೀತಿ, ಧರ್ಮ ಮತ್ತು ಭಕ್ತಿಯ ದಾರಿಯನ್ನು ತೊರೆದ ಮುದ್ದು ಕೃಷ್ಣನ ಹುಟ್ಟಿದ ಹಬ್ಬ, ಅಂದರೆ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ತಾ ಇದ್ವಿ. ಸ್ನೇಹಿತರೆ, ಕೃಷ್ಣ ಅಂತ ಹೇಳಿದ್ರೆ ಕೇವಲ ದೇವರಲ್ಲ, ಸ್ನೇಹಿತ, ಆತ ಬಾಲ್ಯದ ತುಂಟಾಟ, ಯೌವನದ ಪ್ರೇಮ, ಕಷ್ಟದ ಸಮಯದಲ್ಲಿ ಕೈ ಹಿಡಿದು ನಡೆಸುವಂತಹ ಒಬ್ಬ ಆಪ್ತ ಮಿತ್ರ, ಗೋಕುಲದ ಗಲ್ಲಿ ಗಲ್ಲಿಗಳಲ್ಲಿ ಬೆಣ್ಣೆ ಕದ್ದ ಚೋರನೂ ಅವನೇ. ಕುರುಕ್ಷೇತ್ರದ ರಣರಂಗದಲ್ಲಿ ನಿಂತು ಅರ್ಜುನನಿಗೆ ಭಗವದ್ಗೀತೆಯ ಅಮೃತವನ್ನು ಬೋಧಿಸಿದ ಜಗದೋದ್ಧಾರಕನೂ ಅವನೇ ಅಲ್ವಾ?

ವಿದ್ಯಾಭೂಷಣ ಹಾಗೆ ಚಿತ್ರ ಅವರ ಧ್ವನಿಲಿದಂತಹ ಭಕ್ತಿಗೀತೆಯನ್ನ ಕೇಳ್ತಾ ಸಾಕ್ತಾ ಇದ್ವಿ ನಾದರಚನೆ ಕಾರ್ಯಕ್ರಮದಲ್ಲಿ. ಕೃಷ್ಣ ಜನ್ಮಾಷ್ಟಮಿ ಅಂದ ತಕ್ಷಣ ಪುಟ್ಟ ಪುಟ್ಟ ಹಣಿ ಮಕ್ಕಳಿಗೆ ಕೃಷ್ಣ ರಾಧೆಯ ವೇಷ ಹಾಕಿ ಅವರ ಪುಟ್ಟ ಪುಟ್ಟ ಹೆಜ್ಜೆಗಳಿಗೆ ಬಣ್ಣ ಹಚ್ಚಿ ಮನೆಯ ಹೊಸ್ತಲಿಂದ ದೇವರ ಕೋಣೆ ತನಕ ನಡೆಸೋದು ಒಂದು ವಾಡಿಕೆ ಇದೆ. ಈ ಪುಟ್ಟ ಪಾದಗಳನ್ನು ನೋಡಿದಾಗ ನಿಜವಾಗ್ಲೂ ಬಾಲಗೋಪಾಲನೇ ಮನೆಗೆ ಬಂದಂತಹ ಅನುಭವ ಆಗತ್ತೆ. ಸ್ನೇಹಿತರೆ, ಕೃಷ್ಣ ಅಂತ ಹೇಳಿದ್ರೆ ಕೇವಲ ಗೋಕುಲದ ತುಂಡಾಟ ಅಲ್ಲ, ಆತ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಕರ್ತವ್ಯದ ಪಾಠ ಹೇಳಿದ ಜಗದೋದ್ಧಾರಕ. ಇಂದಿನ ಒತ್ತಡದ ಬದುಕಿನಲ್ಲಿ ನಾವೆಷ್ಟೋ ಸಲ ಫಲಿತಾಂಶದ ಬಗ್ಗೆ ಯೋಚನೆ ಮಾಡಿ ಆತಂಕಕ್ಕೊಳಗಾಗ್ತೀವಿ. ಆಗ ಕೃಷ್ಣ ಹೇಳಿದ ಒಂದು ಮಾತನ್ನು ನೆನಪು ಮಾಡ್ಕೊಬೇಕು. ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಅಂದರೆ ಪ್ರಾಮಾಣಿಕವಾಗಿ ಕರ್ತವ್ಯವನ್ನು ಮಾಡೋದು ಮಾತ್ರ ನಮ್ಮ ಕೈಲಿದೆ, ಆದರೆ ಫಲಿತಾಂಶದ ಬಗ್ಗೆ ನಮಗೆ ಚಿಂತೆ ಬೇಡ. ನಾವು ನಮ್ಮ ಕೆಲಸದಲ್ಲಿ 100% ಪ್ರಯತ್ನ ಹಾಕಿದರೆ ಸಾಕು, ಉಳಿದಿದ್ದನ್ನು ಪ್ರಕೃತಿ ಭಗವಂತ ನೋಡ್ಕೊಳ್ತಾನೆ ಅನ್ನೋದು ಇದರ ಅರ್ಥ.

0: ಆಕಾಶವಾಣಿಯ 90 ವರ್ಷದ ಪಯಣ,
1: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
2: ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ.
0: ಮಾಹಿತಿಗೆ ಸುದ್ದಿಗಳ ಹೂರಣ,
1: ಮನರಂಜನೆಗೆ ಸಂಗೀತದ ಗಾನ,
3: ವಿಧ ವಿಧ ಗಾನದ ಅವಳು ನುಡಿಸುತ್ತಿಹಳು.
0: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ.

0: ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
1: ಜೊತೆಯಲ್ಲಿ ನೀ ಬಾರೋ ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ,
2: ಪ್ರಸಾರ ಪ್ರಪಂಚದಲ್ಲಿ ಇರಲಿ
0: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೇ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM Rainbow 101.3 ಕನ್ನಡ ಕಾಮನಬಿಲ್ಲು.

ಸಮಯ ಆಗಿದೆ 6:33 ನೀವು ಕೇಳ್ತಾ ಇದ್ದಾರೆ FM ರೈನ್ಬೋ 101.3 ಕನ್ನಡ ಕಾಮನವಿಲ್ಲು ನಾದರ್ಚನೆ ಕಾರ್ಯಕ್ರಮದಲ್ಲಿ ನಾವಿದೀವಿ. ಕೃಷ್ಣ ಜನ್ಮಾಷ್ಟಮಿ ಬಗ್ಗೆ ನಾವು ಮಾತಾಡ್ತಾ ಸಾಕ್ತಾ ಇದ್ವಿ, ಕೃಷ್ಣನದೇ ಭಕ್ತಿ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಂದು ಕೃಷ್ಣ ಜನ್ಮಾಷ್ಟಮಿಯನ್ನು ನಾವು ಆಚರಣೆ ಮಾಡ್ತೀವಿ. ಕೃಷ್ಣ ಮಥುರೆಯ ಕಾರಾಗೃಹದಲ್ಲಿ ದೇವಕಿ ಮತ್ತು ವಸುದೇವರ ಪುತ್ರರಾಗಿ ಜನಿಸ್ತಾರೆ ಅನ್ನೋದು ಪೌರಾಣಿಕ ನಂಬಿಕೆ. ಕಂಸನ ಅಟ್ಟಹಾಸದಿಂದ ಆರಂಭವಾಗುವ ಈ ಕಥೆಯಲ್ಲಿ ವಸುದೇವನು ನವಜಾತ ಕೃಷ್ಣನನ್ನ ಯಮುನಾ ನದಿ ದಾಟಿಸಿ ಗೋಕುಲಕ್ಕೆ ಕರೆದೊಯ್ಯುವಂತಹ ಪ್ರಸಂಗ ತುಂಬಾನೇ ಮುಖ್ಯವಾದುದು, ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು.

0: ಸಮಯಾಯಿತು 6:49. ನಾದಾರ್ಚನೆಯ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ನಾದಾರ್ಚನೆಯಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ಜೆ ಅಕ್ಷಯ. ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಚಿಂತಲಪಲ್ಲಿ ವೆಂಕಟರಾವ್. ಕರ್ನಾಟಕದ ಸಂಗೀತ ವಿದ್ವಾಂಸರ ಪರಂಪರೆಯನ್ನ ಗಮನಿಸುವಾಗ ಕಂಡುಬರುವ ಮಹಾನ್ ವಿದ್ವಾಂಸರು ಚಿಂತಲಪಲ್ಲಿ ವೆಂಕಟರಾಯರು. ಸೌಜನ್ಯ, ಸರಳತೆಯ ಮೂರ್ತಿ. ಅವರು ದೇವರ ನಾಮಗಳನ್ನ ಹಾಡುತ್ತಿದ್ರೆ ಗಂಟೆಗಟ್ಟಲೆ ಅಭಿಮಾನಿಗಳು ಕೇಳುತ್ತಿದ್ದರು. ಶಿಷ್ಯಂದಿರನ್ನು ಬೆಳೆಸಿದರು. ಸಂಗೀತದಲ್ಲಿ ಅಗ್ರಸ್ಥಾನದಲ್ಲಿ ಇದ್ದವರು ಚಿಂತಲಪಲ್ಲಿ ವೆಂಕಟರಾವ್ ಅವರು. ಚಿಂತಲಪಲ್ಲಿ ಎಂದೇ ಖ್ಯಾತರು.
2: ಆವಾಗ ನಿರ್ಮಲು ಸ್ವರ ಹಾಡೋದಿಲ್ಲ, ಬರೀ ಕೀರ್ತನೆ, ರಾಗ ಹಾಡಿ, ಕೀರ್ತನೆ ಹಾಡಿ, ಮಟಸ್ವಾಗಿ ದಯಿಸ್ಕೊಂಡು ಮನಸ್ಸು ಚೆನ್ನಾಗಿ ಆ ಭಾವನೆಯಿಂದ ಹಾಡೋ ಪಡಿಸಿತ್ತು. ಭಾವ ಬೇಕು ಅದಕ್ಕೆ. ಮಿಕ್ಕಿನ ಪಲ್ವಿಗಿದ್ವಿ ಹಾಡಿದಾಗ ಅವಾಗ ಕಾರ್ವೇ ಗಿರ್ಬೇಕು, ನೆರವು ಗಿರುಗಳು ಮಾಡಿಕೊಂಡು ಅದಕ್ಕೆ ಬೇಕಾದ ಕೆಲಸ ಮಾಡ್ತೀವಿ. ಕೀರ್ತನೆ ಹೆಚ್ಚೆಲ್ಲ ಮಾಡ್ತಾ ಇರಲಿಲ್ಲ, ಕೀರ್ತನೆ ಹೆಚ್ಚಾಗಿ ಹಾಡ್ತಾಲೂ ಇರಲಿಲ್ಲ. ಲಯಕ್ಕೆ ಅಂದರೆ ಭಾವಕ್ಕೆ ಅನುಗುಣ್ಯವಾದ ಲಯದಿಂದ ಆ ಭಾವ ಪೋಷಣೆ ಮಾಡ್ತಾಯಿದ್ರು. ಭಾವಕ್ಕೆ ಹೆಚ್ಚು ಪ್ರಾಶಸ್ತ್ಯ ಇರಬೇಕು, ಲಯ ಬಿಡಬಾರ್ದು. ಆ ಲಯ ಭಾವನ ಅಂತರಿಸ್ಕೊಂಡಿರಬೇಕಾದ್ರೆ ಈ ಗಂಡಿ ಸಂಬಂಧವಾದ ಲೆಕ್ಕಗಳು ಆವಾಗ ಅಷ್ಟಿರಲಿಲ್ಲ. ಹೇಳಿದ್ರೂ ಲಯಕ್ಕೆ ಅನ್ನಿಸ್ಕೊಂಡು ಭಾವ ಕೆಡಬಾರ್ದು. ಮುಖ್ಯವಾದ ಸಂಗೀತಕ್ಕೆ ಬೇಕಾದ ಭಾವ, ಭಾವಕ್ಕೆ ಬೇಕಾದ ಸಾಹಿತ್ಯವನ್ನು ಪಾಲನೆ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಆ ಸಾಹಿತ್ಯವನ್ನು ಪಾಲನೆ ಮಾಡಿಕೊಂಡು ಭಕ್ತಿಯಿಂದ ಭಾವದಿಂದ ಹಾಡಬೇಕು. ಒಂದು ಕಚೇರಿ ನೀ ಸಭಾ ಕಚೇರಿಗೆ ಏನೋ ಅದಕ್ಕೆ ಟೈಮ್ ಇಟ್ಕೊಂಡಿರೋರು. ಮಿಕ್ಕಿನಂತೆ ಬೆಳಗಿನ ಜಾವ ಆಗೋತಿ, 3 ಗಂಟೆ ಆಯಿತು, 4 ಗಂಟೆ ಲೆಕ್ಕವೇ ಇರಲಿ, ಎತ್ತ ತಾಗಿ ಜನಗಳು ಕೇಳ್ತಾಯಿದ್ರು. ಆವಾಗಿನ ಕಾಲದಲ್ಲೇ ಆಗಿತ್ತು, 1,000 ಜನ ಇಲ್ಲ, 2,000 ಜನ ಕೂತ್ಕೊಂಬರು. ಆವಾಗಿನ ಶ್ರುತಿಗಳೇ ಬೇರೆ. ಆಗಿನ ಶ್ರುತಿ ಹೇಗೆ ಅಂದರೆ ತಂಬೂರಿ ಮ್ಯಾಲೆ ಕುದುರೆ ಬಂದಿರೋದು, ಅದನ್ನು ಎಳೆದು ಬೇಡದು. ಎಲ್ಲಿಗಂದಲ್ಲಿ ಶ್ರುತಿ ಇತ್ತು, ಆ ಶ್ರುತಿ ಯಾವಾಗ ಆ ಟೈಮ್ ಅವತ್ತಿನ ದಿನಕ್ಕೆ ಶಾರೀರಿಕ ಯಾವ ಶ್ರುತಿ ಆ ಶ್ರುತಿ ಇಟ್ಕೊಂಡು ಹಾಡೋ ಪದ್ಧತಿ ಇತ್ತು. ಆ ಮೈಕೂ ಇಲ್ಲ, ಏನೂ ಇಲ್ಲ, 1,000 ಜನ ಕೇಳ್ತಾ ಇದ್ರು ಸ್ವಾಮಿ.
3: ಭೈರವಿ ಅಂತ ಹೇಳಿದ್ರಿ, ಆ ಭೈರವಿ ಕೊಂಚ ಆಗಿನ ಕಾಲದಲ್ಲಿ ಭೈರವಿ ಯಾವ ಮಟ್ಟದಲ್ಲಿ ಇತ್ತು ಅಂತ ಸ್ವಲ್ಪ ನಾವು ತಿಳ್ಕೊಳ್ಳೋಣ.
2: ವಯಸ್ಸಾಗಿದೆ, ನಾನು ಹಾಡಿದ್ರೆ ಅಷ್ಟು ಚೆನ್ನಾಗಿತ್ತೋ ಇಲ್ವೋ ನಂಗೆ ತಿಳಿದು.
3: ಹಾಡಿ

ಚಿಂತಲಪಲ್ಲಿ ಶೈಲಿ ಅಂತಾನೆ ನಾವು ಇವತ್ತು ಕರ್ನಾಟಕ ಸಂಗೀತದಲ್ಲಿ ಕೇಳ್ತೇವೆ. ಚಿಂತಲಪಲ್ಲಿ ವೆಂಕಟರಾವ್ ಅವರ ಗಾಯನದ ಸಣ್ಣ ಝಲಕ್ ಮತ್ತು ಧ್ವನಿಯನ್ನು ಆಲಿಸಿದಿರಿ ಇವತ್ತಿನ ಕನ್ನಡ ರತ್ನ ಭಂಡಾರದಲ್ಲಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: ತೊಂಬತ್ತು ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶ.
2: ಸಮಯ ಆಯಿತು 6:54:49 6:55 ಸರಿಯಾಗಿ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಗಾಮಿಷು ಪಂಚಶು ವರ್ಷೇಶು ದ್ವಿಪಕ್ಷೀಯ ವ್ಯಾಪಾರಂ ದ್ವಿಗುಣೀಕರ್ತು ಮಹತ್ವಾಕಾಂಕ್ಷಿಣಂ ಲಕ್ಷ್ಯಂ ನಿರ್ಧಾರಿತವಂತೌ. ಭಾರತಸ್ಯ ಸರ್ವೋಚ್ಚ ನ್ಯಾಯಾಲಯಃ ಅದ್ಯಾರಭ್ಯ ನವದೆಹಲ್ಯಾಂ ಬ್ರಿಕ್ಸ್ ಮುಖ್ಯ ನ್ಯಾಯಾಧೀಶ ಮಂಚಸ್ಯ ಆತಿಥ್ಯಂ ಕರಿಷ್ಯತಿ. ಅಸ್ಮಿನ್ ಮಂಚೆ ಬ್ರಿಕ್ಸ್ ಸದಸ್ಯ ದೇಶಾನಾಂ ಸಹಭಾಗಿ ದೇಶಾನಾಂ ಚ ಮುಖ್ಯ ನ್ಯಾಯಾಧೀಶಾಃ ಸರ್ವೋಚ್ಚ ನ್ಯಾಯಾಲಯಾನಾಂ ಅಧ್ಯಕ್ಷಾಃ ತಥಾ ವರಿಷ್ಠಾಃ ನ್ಯಾಯಿಕ ನೇತಾರಶ್ಚಾಪಿ ಸಮ್ಮಿಲಿತಾಃ ಭವಿಷ್ಯಂತಿ. ಅಯಂ ಮಂಚಃ ಸಹಭಾಗಿ ನ್ಯಾಯಾಧೀಶಾನಾಂ ಮಧ್ಯೆ ಸಂವಾದಾಯ ಅಥ ನ್ಯಾಯ ವಿತರಣ ಅಂತಾರಾಷ್ಟ್ರೀಯ ವಿವಾದ ಸಮಾಧಾನ ಪ್ರೌದ್ಯೋಗಿಕೀ ಸತತ ವಿಕಾಸ ಚೇತ್ಯೇತೇಷಾಂ ಸಂಬದ್ಧಾನಾಂ ಸಮಕಾಲಿಕ ಪ್ರಕರಣಾನಾಂ ವಿಷಯೇ ವಿಚಾರ ವಿನಿಮಯಾಯ ಅವಸರಂ ಪ್ರದಾಸ್ಯತಿ. ಭಾರತಸ್ಯ ಮುಖ್ಯ ನ್ಯಾಯಾಧೀಶಃ ಸೂರ್ಯಕಾಂತಃ ಉದ್ಘಾಟನಾ ದಿವಸೇ ವಿಭಿನ್ನಾನಾಂ ನ್ಯಾಯಿಕ ಪ್ರತಿನಿಧಿ ಮಂಡಲಾನಾಂ ಪ್ರಮುಖೈಃ ಸಹ ಅನೇಕಾನಿ ದ್ವೈಪಾಕ್ಷಿಕೋಪವೇಶನಾನಿ ಕರಿಷ್ಯತಿ. ಭಾರತೇನ ನೇಪಾಲ ದೇಶಸ್ಯ ಜಲಪ್ಲಾವ ಪ್ರಭಾವಿತೇಷು ಕ್ಷೇತ್ರೇಷು ಪ್ರಚಲಿತೇಷು ಸಹಾಯೋದ್ಧಾರ ಕಾರ್ಯೇಷು ಸಹಾಯತಾಂ ಕರ್ತುಂ ಆಪದುದ್ಧಾರ ಸಾಮಗ್ರಿಃ ಸಮೇತ್ಯ ದ್ವೇ ವಿಮಾನೇ ಪುನಃ ಪ್ರೇಷಿತೆ. ಆಪದುದ್ಧಾರ ಸಾಮಗ್ರ್ಯಃ ನೇಪಾಲಸ್ಯ ವಿಜ್ಞಾನ ಪ್ರೌದ್ಯೋಗಿಕೀ ನವೋನ್ಮೇಷ ಮಂತ್ರಿಣೇ ಮಹಾವೀರ್ ಪುನ್ ಇತ್ಯಸ್ಮೈ ಸಮರ್ಪಿತಾಃ. ಭಾರತರ್ತು ವಿಜ್ಞಾನ ವಿಭಾಗೇನ ಅದ್ಯ ಮಧ್ಯಪ್ರದೇಶೆ ಅತಿವೃಷ್ಟೇ ಸಂಭಾವನಾಂ ದೃಷ್ಟ್ವಾ ನಾರಂಗವರ್ಣಪರ ಸಂಚೇತನಾ ಪ್ರಸಾರಿತಾ ಅಸ್ತಿ. ಮಹಿಳಾ ಕ್ರಿಕೆಟ್ ಕ್ರೀಡಾಯಾಂ ಸಂಯುಕ್ತಾರಬಾಮಿರಾತಸ್ಯ ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣೆ ಗ್ರೂಪ್ ಎ ಇತ್ಯಸ್ಯ ದ್ವಿತೀಯ ಸ್ಪರ್ಧಾಯಾಂ ಭಾರತಂ ಹಾಂಗ್ಕಾಂಗ್ ದಲಂ ಸಪ್ತತ್ರಿಂಶದಿಧೇಕ ಏಕಶತ ಧಾವನಾಂಕೈಃ ಪರಾಜಿತ್ಯ ಉಪಾಂತ್ಯಚಕ್ರೆ ಪ್ರವಿಷ್ಟಂ ಇತಿ ವಾರ್ತಾಃ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗಿದೆ 7:01 ನಿಮಿಷ 4 ಸೆಕೆಂಡ್ಗಳು. ನೀವು ಕೇಳ್ತಾ ಇದ್ದಾರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು, ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದಲು ಹೇಳಕ್ ಹೋಗ್ಬೇಡ ಯಾರಿಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

0: Non-Stop Sanjay. Non-Stop Sanjay. Non-Stop Sanjay. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ಸ್ಟಾಪ್ ಸಂಜೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
4: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು: ಕಲಬುರಗಿ ಜಿಲ್ಲೆಯ ಮಹತ್ವದ ಎರಡು ನೀರಾವರಿ ಯೋಜನೆಗಳಿಗೆ ಸಚಿವ ಸಂಪುಟ ಒಪ್ಪಿಗೆ. ಪಿಎಂ ಕುಸುಮ್ ಸಿ ಯೋಜನೆ, ಚಿಕ್ಕಬಳ್ಳಾಪುರದ ಕೃಷಿಕ ನಾರಾಯಣಸ್ವಾಮಿ ಸೌರವಿದ್ಯುತ್ ಉತ್ಪಾದನೆಯಲ್ಲಿ ಮಾದರಿ. ಧಾರವಾಡದ ಕೃಷಿ ನವೋದ್ಯಮ ಪೋಷಣ ಕೇಂದ್ರ ಕೃಷಿ ಸಚಿವಾಲಯದಿಂದ 10 ಕೋಟಿ ರೂಪಾಯಿ ಪ್ರೋತ್ಸಾಹಧನ. ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ, ನಾಡಿನಾದ್ಯಂತ ಸಂಭ್ರಮ, ಹಬ್ಬದ ಮೆರಗು. ಈಗ ವಾರ್ತೆಗಳ ವಿವರ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಸಚಿವ ಸಂಪುಟ ಸಭೆ ಕಲಬುರಗಿ ಜಿಲ್ಲೆಗೆ ಸಂಬಂಧಿಸಿದ ಒಟ್ಟು 105.20 ಕೋಟಿ ರೂಪಾಯಿ ಮೊತ್ತದ ಎರಡು ಮಹತ್ವದ ನೀರಾವರಿ ಯೋಜನೆಗಳಿಗೆ ಒಪ್ಪಿಗೆ ನೀಡಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿ, ಬೋರಿ ನದಿಯಿಂದ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ 12 ಕೆರೆಗಳಿಗೆ ನೀರು ತುಂಬಿಸುವ 56 ಕೋಟಿ ರೂಪಾಯಿ ಮೊತ್ತದ ಏತ ನೀರಾವರಿ ಯೋಜನೆ ಹಾಗೂ ಕಲಬುರಗಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಸಣ್ಣ ನೀರಾವರಿ ಹಾಗೂ ಜಲಸಂರಕ್ಷಣಾ ಕಾಮಗಾರಿಗಳನ್ನು ಕೈಗೊಳ್ಳಲು 49.20 ಕೋಟಿ ರೂಪಾಯಿ ಮೊತ್ತದ ಯೋಜನೆಯನ್ನು ಸಚಿವ ಸಂಪುಟ ಅನುಮೋದಿಸಿದೆ ಎಂದರು. ಮೈಸೂರು ದಸರಾ ಉತ್ಸವಕ್ಕೆ ದಕ್ಷಿಣ ಭಾರತದ ಎಲ್ಲ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತೀರ್ಮಾನಿಸಿದ್ದಾರೆ. ಮೈಸೂರು ದಸರಾ ಆಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೇಂದ್ರ ರಕ್ಷಣಾ ಖಾತೆ ಸಚಿವರ ಜೊತೆ ಸಮಾಲೋಚಿಸಿ ಏರ್ ಶೋ, ಡ್ರೋನ್ ಪ್ರದರ್ಶನ, ಇಸ್ರೋ, ಡಿಆರ್ಡಿಒ ಸೇರಿದಂತೆ ನಾಡಿನ ಖ್ಯಾತ ಸಂಸ್ಥೆಗಳಿಂದ ಸ್ತಬ್ಧಚಿತ್ರ ಜಾಥಾ, ಕಲಾತಂಡಗಳಿಂದ ಪ್ರದರ್ಶನ ಏರ್ಪಡಿಸಲು ಸಭೆ ನಿರ್ಧರಿಸಿತು. ಪ್ರಧಾನಮಂತ್ರಿ ಕುಸುಮ್ ಸಿ ಯೋಜನೆ ಅಡಿ ಚಿಕ್ಕಬಳ್ಳಾಪುರದ ನಾರಾಯಣಸ್ವಾಮಿ ಅವರ 40 ಎಕರೆ ಜಮೀನು ಈಗ ಸಾವಿರಾರು ರೈತರ ಕೃಷಿ ಭೂಮಿಗೆ ವಿದ್ಯುತ್ ಪೂರೈಸಲು ನೆರವಾಗುತ್ತಿದೆ. ತಮ್ಮ ಜಮೀನನ್ನು ಸೌರ ಯೋಜನೆಗೆ ಗುತ್ತಿಗೆ ನೀಡುವ ಮೂಲಕ ಅವರು ಸ್ಥಿರ ಆದಾಯದ ಮೂಲವನ್ನು ಕಂಡುಕೊಂಡಿದ್ದಾರೆ. ಜೊತೆಗೆ 27 ಗ್ರಾಮಗಳ ಕೃಷಿ ಪಂಪ್ಸೆಟ್ಗಳಿಗೆ ಹಗಲಿನ ವೇಳೆಯಲ್ಲಿ ವಿದ್ಯುತ್ ಪೂರೈಕೆ

0: ವಿಷಯಕ್ಕೆ ಕೊಡುಗೆ ನೀಡುತ್ತಿದ್ದಾರೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ಧಾರವಾಡ ಭಾರತೀಯ ಪಾರಂಪರಿಕ ಜ್ಞಾನ ಪ್ರಣಾಳಿ ಸಮೂಹದ 3ನೇ ಅಂತಾರಾಷ್ಟೀಯ ಸಮ್ಮೇಳನವನ್ನು ನಾಳೆ ಮತ್ತು ನಾಡಿದ್ದು ಆಯೋಜಿಸಿದೆ ಎಂದು ಸಂಸ್ಥೆಯ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ತಿಳಿಸಿದ್ದಾರೆ. ಐಐಟಿ ಧಾರವಾಡದ ಭಾರತೀಯ ಜ್ಞಾನ ಪದ್ಧತಿಗಳ ಶ್ರೇಷ್ಠತಾ ಕೇಂದ್ರ, ಹೊಸದಿಲ್ಲಿಯ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ, ಅನುಸಂಧಾನ ರಾಷ್ಟೀಯ ಸಂಶೋಧನಾ ಪ್ರತಿಷ್ಠಾನ, ಕೇಂದ್ರ ಶಿಕ್ಷಣ ಸಚಿವಾಲಯದ ಭಾರತೀಯ ಜ್ಞಾನ ವ್ಯವಸ್ಥೆಗಳ ವಿಭಾಗದ ಸಹಯೋಗದಲ್ಲಿ ಈ ಕಾರ್ಯಾಗಾರ ನಡೆಯಲಿದೆ. ದೇಶದ ಖ್ಯಾತನಾಮ ವಿದ್ವಾಂಸರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಕೇಂದ್ರದ ಕೃಷಿ ಸಚಿವಾಲಯ ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ನವೋದ್ಯಮ ಪೋಷಣ ಕೇಂದ್ರಕ್ಕೆ 10 ಕೋಟಿ ರೂಪಾಯಿ ಉತ್ತೇಜನ ನಿಧಿ ನೀಡಿದೆ. ರೈತರ ಆದಾಯ ಹೆಚ್ಚಿಸಲು ಕೃಷಿ ನವೋದ್ಯಮ ಪೋಷಣ ಕೇಂದ್ರ ಕೃಷಿ ಉದ್ಯಮಿಗಳಿಗೆ ಸೂಕ್ತ ಮಾರ್ಗದರ್ಶನ, ಆರ್ಥಿಕ ನೆರವು ಹಾಗೂ ತಾಂತ್ರಿಕ ನೆರವು ನೀಡುವ ಮೂಲಕ ಗ್ರಾಮೀಣ ಆರ್ಥಿಕತೆಗೆ ಹೊಸ ಚೈತನ್ಯ ನೀಡುತ್ತಿದೆ. ಕಬ್ಬಿನ ಹಾಲು ವರ್ಷಪೂರ್ತಿ ಕಾಯ್ದಿಡುವ ತಂತ್ರಜ್ಞಾನ, ಕತ್ತೆ ಹಾಲಿನ ಸೋಪು, ಸಜ್ಜೆ ಪೇಯ, ಹೀಗೆ 80ಕ್ಕೂ ಹೆಚ್ಚು ಕೃಷಿ ನವೋದ್ಯಮಗಳು 158 ಕೋಟಿ ರೂಪಾಯಿ ವಹಿವಾಟು ದಾಖಲಿಸಿವೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಮಾಹಿತಿ ನೀಡಿದ್ದಾರೆ ಕೃಷಿ ನವೋದ್ಯಮ ಪೋಷಣ ಕೇಂದ್ರದ ಮುಖ್ಯಸ್ಥ ಡಾ ಎಸ್ಎಸ್ ಡೊಳ್ಳಿ.
1: ಕೃಷಿ ವಿಶ್ವವಿದ್ಯಾಲಯದಲ್ಲಿರುವಂತಹ ಕೃಷಿ ಸ್ಟಾರ್ಟ್ಅಪ್ ಭಾರತ ಸರ್ಕಾರದ ಕೃಷಿ ಮಂತ್ರಾಲಯದಿಂದ ಅನುಷ್ಠಾನ ಮಾಡಿರುವಂತಹ ಒಂದು ಯೋಜನೆ. ಕೃಷಿ ಸ್ಟಾರ್ಟ್ಅಪ್ಗಳಿಗೆ ಪ್ರೋತ್ಸಾಹ ಕೊಡುವಂತದ್ದು, ತಾಂತ್ರಿಕ ಸಹಾಯ ಮತ್ತು ಹಣ ಸಹಾಯ ನೀಡುವಂತಹ ಒಂದು ಯೋಜನೆ 2018-19 ಇಲ್ಲಿವರೆಗೆ ಕಾರ್ಯನಿರ್ವಹಿಸುತ್ತಾ ಬಂದಿದೆ. 168 ಸ್ಟಾರ್ಟ್ಅಪ್ಗಳಿಗೆ ಪ್ರೋತ್ಸಾಹ ನೀಡಿ ಅವು ಈಗ ತಮ್ಮ ಕಾರ್ಯನಿರ್ವಹಿಸ್ತಾ ಇದ್ದಾವೆ. 2 ತರಹದ ಸ್ಟಾರ್ಟ್ಅಪ್ಗಳನ್ನು ನಾವು ಸಾಮಾನ್ಯವಾಗಿ ಪ್ರೋತ್ಸಾಹ ಮಾಡ್ತೇವೆ. ಒಂದು ಐಡಿಯಾ, ಒಂದು ಕೃಷಿಯಲ್ಲಿರುವಂತಹ ಸಮಸ್ಯೆಗೆ ಒಂದು ಹೊಸ ಒಂದು ವಿನೂತನತೆ ಪ್ರಪೋಸಲ್ಗಳು, ಮತ್ತು ಇನ್ನೊಂದು ಸೀಡ್ ಸ್ಟೇಜ್ ಸ್ಟಾರ್ಟ್ಅಪ್ಸ್ ಗಳಂತ ನಾವು ಅಂದ್ರೆ ಆಗಲೇ ಒಂದು ತಂತ್ರಜ್ಞಾನ ಒಂದು ಅವರು ಕಂಡುಕೊಂಡಿರ್ತಾರೆ, ಅದನ್ನ ಮಾರುಕಟ್ಟೆಗೆ ತಂದು ಪ್ರಾರಂಭದಲ್ಲಿರುವಂತಹ ಹಂತದಲ್ಲಿರುವಂತಹ ಸ್ಟಾರ್ಟ್ಅಪ್ಗಳಿಗೆ ಪ್ರೋತ್ಸಾಹ ನೀಡಿ ತಾಂತ್ರಿಕ ಹಾಗೂ ಹಣಕಾಸಿನ ಪ್ರೋತ್ಸಾಹ ನೀಡುವಂತಹ ಇನ್ನೊಂದು ಸ್ಟಾರ್ಟ್ಅಪ್ಗಳು. ಇಲ್ಲಿವರೆಗೆ ನಾವು ಒಂದು 70 ಈ ಸೀಡ್ ಸ್ಟೇಜ್ ಸ್ಟಾರ್ಟ್ಅಪ್ಗಳು, ಇನ್ನು ಸುಮಾರು ಒಂದು 80ರಷ್ಟು ಪ್ರೀ ಸೀಡ್ ಸ್ಟಾರ್ಟ್ಅಪ್ಗಳನ್ನ ಪ್ರೋತ್ಸಾಹ ಮಾಡಲಾಗಿದೆ. ಅದರಲ್ಲಿ ಸೀಡ್ ಸ್ಟೇಜ್ ಅಲ್ಲಿರುವಂತಹ ಸ್ಟಾರ್ಟ್ಅಪ್ಗಳು 158 ಕೋಟಿ ವ್ಯವಹಾರವನ್ನ ಇಲ್ಲಿವರೆಗೆ ಮಾಡಿದ್ದಾರೆ. 1 ಲಕ್ಷಕ್ಕೂ ಮೀರಿ ರೈತರನ್ನ ತಲುಪಿದ್ದಾರೆ ಮತ್ತು 1,000ಕ್ಕಿಂತಲೂ ಹೆಚ್ಚಿಗೆ ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ್ದಾರೆ. ಈ ಸ್ಟಾರ್ಟ್ಅಪ್ಗಳಿಂದ ಬಂದಿರುವಂತಹ ತಂತ್ರಜ್ಞಾನಗಳಲ್ಲಿ ಸುಮಾರು 40 ಸ್ಟಾರ್ಟ್ಅಪ್ಗಳಿಗೆ ಪೇಟೆಂಟ್ ಕೂಡ ದೊರಕಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಂದು ವಿಜೃಂಭಣೆಯಿಂದ ಕೃಷ್ಣ ಜನ್ಮಾಷ್ಟಮಿ ಆಚರಿಸಲಾಗುತ್ತದೆ. ಬಾಲಕೃಷ್ಣನನ್ನು ಶೃಂಗರಿಸಿ ತೊಟ್ಟಿಲಲ್ಲಿ ತೂಗಿ ಮೃಷ್ಟಾನ್ನ ನೈವೇದ್ಯವನ್ನು ಸಮರ್ಪಿಸಲಾಗುತ್ತದೆ. ವೃಂದಾವನ, ಮಥುರಾ, ದ್ವಾರಕಾದ ಶ್ರೀಕೃಷ್ಣ ಮಂದಿರಗಳಲ್ಲಿ ಮುದ್ದು ಕೃಷ್ಣನ ಜನ್ಮದಿನವನ್ನು ಭಕ್ತಿಭಾವ ಮತ್ತು ಶ್ರದ್ದೆಯಿಂದ ಆಚರಿಸಲಾಗುತ್ತಿದೆ. ಮಹಾರಾಷ್ಟ್ರ ಹಾಗೂ ತಮಿಳುನಾಡಿನಲ್ಲಿ ವಿಶೇಷ ಮೊಸರಿನ ಮಡಕೆಯನ್ನು ಒಡೆಯುವ ದಹಿ ಹಾಂಡಿ ಹಾಗೂ ಉರೈಡಿ ಸ್ಪರ್ಧೆಗಳು ನಡೆಯಲಿವೆ. ಶ್ರೀಕೃಷ್ಣ ಜನ್ಮೋತ್ಸವಕ್ಕೆ ಉಡುಪಿ ಸಜ್ಜಾಗಿದ್ದು ರಥಬೀದಿ ಹಾಗೂ ಶ್ರೀಕೃಷ್ಣ ಮಠದ ಸುತ್ತಮುತ್ತ ಹಬ್ಬದ ವಾತಾವರಣ ಕಳೆಗಟ್ಟಿದೆ. ಪರ್ಯಾಯ ಶಿರೂರು ಮಠದ ಆಶ್ರಯದಲ್ಲಿ ಈ ಬಾರಿ ವಿಜೃಂಭಣೆಯಿಂದ ಕೃಷ್ಣ ಜನ್ಮಾಷ್ಟಮಿ ಜರುಗಲಿದೆ. ಮಧ್ಯರಾತ್ರಿ 12:12 ಶ್ರೀಕೃಷ್ಣನಿಗೆ ಅರ್ಘ್ಯ ಪ್ರದಾನ ನೆರವೇರಿತು. ನಾಳೆ ರಥಬೀದಿಯ ವಿಶೇಷ ವೇದಿಕೆಯಲ್ಲಿ ಸಾಂಪ್ರದಾಯಿಕ ಮಲ್ಲಯುದ್ದ ಪ್ರದರ್ಶನ ನಡೆಯಲಿದೆ. ರಾಜ್ಯದ ವಿವಿಧೆಡೆಯಿಂದ ಸಹಸ್ರಾರು ಭಕ್ತರು ಕನಕನ ಕಿಂಡಿಯ ಮೂಲಕ ಶ್ರೀಕೃಷ್ಣನ ದರ್ಶನಕ್ಕಾಗಿ ಉಡುಪಿಗೆ ಆಗಮಿಸಿದ್ದಾರೆ. ಗೋಸಲ ವಂಶಜರಿಂದ ಪ್ರತಿಷ್ಠಾಪಿತ

0: ಐತಿಹಾಸಿಕ ಶ್ರೀ ವೇಣುಗೋಪಾಲಸ್ವಾಮಿ ದೇವಸ್ಥಾನದ ಜಾತ್ರೆ ಹಾಗೂ ಸ್ತಂಭಾರೋಹಣ ಯಾದಗಿರಿ ಜಿಲ್ಲೆ ಸುರಪುರದಲ್ಲಿ ಇಂದಿನಿಂದ 3 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯಲಿದೆ. ಶ್ರಾವಣ ಬಹುಳ ರೋಹಿಣಿ ನಕ್ಷತ್ರದಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸುವ ಸಂಪ್ರದಾಯವಿದೆ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ನಾಳೆ ಹಾಗೂ ನಾಡಿದ್ದು ದೇಸಿ ಸೊಪ್ಪಿನ ಮೇಳ ಆಯೋಜಿತವಾಗಿದೆ. ಹೆಗ್ಗಡದೇವನ ಕೋಟೆಯ ಕಾಡುಹಳ್ಳಿಯ ರೈತರ 25 ವಿಧದ ಸೊಪ್ಪುಗಳು, ಕನಕಪುರದ ಕೊಳಗೊಂಡನಹಳ್ಳಿ ಮಹಿಳಾ ಸಂಘದ ವಿಶೇಷ ಕಳಲೆ ಸಾಂಬಾರು ಮೇಳದ ಆಕರ್ಷಣೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಮೈಸೂರಿನ ಸಹಜ ಸಮೃದ್ಧದ ಹಾವೇರಿ ಜಿಲ್ಲೆ ಶಿಗ್ಗಾಂವ ತಾಲೂಕು ತಿಮ್ಮಾಪುರದ ಕ್ಷೇತ್ರ ಸಂಯೋಜಕಿ, ಕಳೆ ಹಾಗೂ ಸಾಗುವಳಿ ಮಾಡದ ಸೊಪ್ಪುಗಳ ಸಂರಕ್ಷಕಿ ನೀಲಮ್ಮ ಬರದೇಲಿ.
1: ಸಹಜ ಸಮೃದ್ಧ, ಯೂಸಿಂಗ್ ಡೈವರ್ಸಿಟಿ ಹಾಗೂ ಮೈಸೂರಿನ ಜಿಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರ ಇವರ ಸಹಯೋಗದಲ್ಲಿ ಸೊಪ್ಪು ಮೇಳ ಆಯೋಜನೆಗೊಂಡಿದೆ. ಸೆಪ್ಟೆಂಬರ್ 5 ಮತ್ತು 6 ತಾರೀಕು ಮೈಸೂರಿನ ನಂಜರಾಜ ಬಹದ್ದೂರ್ ಛತ್ರದಲ್ಲಿ ನಡೆಯಲಿರುವ ಈ ಮೇಳದಲ್ಲಿ 150ಕ್ಕೂ ಅಧಿಕ ವೈವಿಧ್ಯಮಯ ಸೊಪ್ಪುಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ. ಈ ಮೇಳದಲ್ಲಿ ಮುರುಳೀಧರ್ ಗುಂಗುರ್ಮಳ ಇವರು ಅಜ್ಜಿಯ ಮಡಿಲು ಸೊಪ್ಪಿನ ಕಡಲು ತರಬೇತಿಯನ್ನು ನೀಡಲಿದ್ದಾರೆ. ಹಾಗೆಯೇ ಕಳೆ ಸಸ್ಯಗಳ ಬಗ್ಗೆ ಅಪಾರ ಅನುಭವವಿರುವ ಶ್ರೀವತ್ಸ ಅವರು ಅವುಗಳ ಉಪಯುಕ್ತತೆ ಬಗ್ಗೆ ಮಾಹಿತಿ ಹಂಚಲಿದ್ದಾರೆ. ಬಹಳ ಮುಖ್ಯವಾಗಿ ನೈಸರ್ಗಿಕ ಸೊಪ್ಪುಗಳ ಬಗ್ಗೆ ವಿಶೇಷ ಜ್ಞಾನ ಹೊಂದಿರುವ ಶಿಗ್ಗಾಂವ ತಾಲೂಕಿನ ತಿಮ್ಮಾಪುರದ ನೀಲಮ್ಮ ತಮ್ಮ ಜ್ಞಾನದ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಸೊಪ್ಪುಗಳ ಬಗ್ಗೆ ತಿಳಿಯಲು, ಸೊಪ್ಪುಗಳ ವಿವಿಧ ಅಡುಗೆಗಳನ್ನು ಸವಿಯಲು ಹಾಗೂ ರೈತರ ಅನುಭವಗಳನ್ನು ಆಲಿಸಲು ಇದೊಂದು ಸದಾವಕಾಶ. ದಯವಿಟ್ಟು ಭೇಟಿ ನೀಡಿ.
0: ಶಿಕ್ಷಕರ ದಿನಾಚರಣೆ ಪೂರ್ವಭಾವಿಯಾಗಿ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕುಗಳ ಒಟ್ಟು 23 ಸ್ಥಳಗಳಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಪ್ರಾದೇಶಿಕ ಆಯುಕ್ತರಾದ ಕೆಎಂ ಜಾನಕಿ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿದರು. ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಶಿಂಧೆ ಮಾಹಿತಿ ನೀಡಿ 4634 ಯುನಿಟ್ ರಕ್ತ ಸಂಗ್ರಹಿಸಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲಬುರಗಿ ಜಿಲ್ಲೆಯ ಮಹತ್ವದ 2 ನೀರಾವರಿ ಯೋಜನೆಗಳಿಗೆ ಸಚಿವ ಸಂಪುಟ ಒಪ್ಪಿಗೆ. ಪಿಎಂ ಕುಸುಮ್ ಸಿ ಯೋಜನೆ. ಚಿಕ್ಕಬಳ್ಳಾಪುರದ ಕೃಷಿಕ ನಾರಾಯಣಸ್ವಾಮಿ ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಮಾದರಿ. ಧಾರವಾಡದ ಕೃಷಿ ನವೋದ್ಯಮ ಪೋಷಣ ಕೇಂದ್ರ. ಕೇಂದ್ರ ಕೃಷಿ ಸಚಿವಾಲಯದಿಂದ 10 ಕೋಟಿ ರೂಪಾಯಿ ಪ್ರೋತ್ಸಾಹಧನ. ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ, ನಾಡಿನಾದ್ಯಂತ ಸಂಭ್ರಮ, ಹಬ್ಬದ ಮೆರಗು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಸಮಯ ಆಯ್ತು 7:16:33. ನೀವು ಕೇಳ್ತಾ ಇದ್ದಾರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸುಮಧುರವಾದಂತಹ ಭಾವಗೀತೆಗಳನ್ನ ಕೇಳ್ತಾ ಸಾಗುವಂತಹ ಸಮಯ ಇದು. ಭಾವಸ್ಪಂದನ, ಭಾವಸ್ಪಂದನದ ಈ ಪ್ರಯಾಣದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಈ ಮುಂಜಾನೆಯನ್ನ ಸುಮಧುರವಾದ ಅರ್ಥಪೂರ್ಣ ಭಾವಗೀತೆಗಳಿಂದ ಪ್ರಾರಂಭ ಮಾಡೋಣ. ಮೊದಲಿಗೆ ಮೂಡಿ ಬರ್ತಾ ಇದೆ ಚನ್ನವೀರ ಕಣವಿ ಅವರ ರಚನೆಯ ಈ ಭಾವಗೀತೆ, ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಹೇಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
1: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ ಬೇಡ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಭಾವಸ್ಪಂದನದಲ್ಲಿ ಸುಮಧುರವಾದಂತಹ ಭಾವಗೀತೆಗಳನ್ನು ಕೇಳ್ತಾ ಸಾಗ್ತಾ ಇದ್ವಿ. ಈಗ ಕೇಳಿ ಶಿಶುನಾಳ ಶರೀಫರ ರಚನೆಯ ಈ ಭಾವಗೀತೆ ಸಂಗೀತಾ ಕಟ್ಟಿ ಅವರ ಧ್ವನಿಯಲ್ಲಿ.

ಈ ಒಂದು ಭಾವಗೀತೆಯೊಂದಿಗೆ ಈ ಹೊತ್ತಿನ ಭಾವಸ್ಪಂದನವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಮಯ ಆಯಿತು 7:34 ಭಾವಸ್ಪಂದನ ಮತ್ತೆ 7:45 ಮುಂದುವರಿಯುತ್ತದೆ. 7:35 ಸರಿಯಾಗಿ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಶ್ರೀಹರಿಕೋಟಾದಿಂದ ಭೂಸ್ಥಿರ ಕಕ್ಷೆಗೆ ಭಾರತದ ಮೊದಲ ಇಮೇಜಿಂಗ್ ಉಪಗ್ರಹ EOS-05 ಯಶಸ್ವಿ ಉಡಾವಣೆ. ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕ, 31 ಸದಸ್ಯರ ಜಂಟಿ ಸಂಸದೀಯ ಸಮಿತಿ ರಚನೆ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಶೃಂಗಸಭೆ ಆಯೋಜನೆ. ಮಹಿಳಾ T20 ಏಷ್ಯಾ ಕಪ್ ಕ್ರಿಕೆಟ್, ಹಾಂಗ್ಕಾಂಗ್ ವಿರುದ್ಧ ಗೆಲುವು ಸಾಧಿಸಿ ಸೆಮಿಫೈನಲ್ಗೆ ಲಗ್ಗೆ ಇಟ್ಟ ಭಾರತ. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ನಲ್ಲಿಂದು ಭಾರತದ ಕಿಡಂಬಿ ಶ್ರೀಕಾಂತ್, ಸಾತ್ವಿಕ್ ಚಿರಾಗ್ ಜೋಡಿ ಕಣದಲ್ಲಿ. ವಾರ್ತೆಗಳ ವಿವರ. ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಇಂದು ಮುಂಜಾನೆ GSLV ರಾಕೆಟ್ ಮೂಲಕ ಭೂಸ್ಥಿರ ಕಕ್ಷೆಗೆ ಭಾರತದ ಮೊದಲ ಇಮೇಜಿಂಗ್ ಉಪಗ್ರಹ EOS-05 ಅನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಅತ್ಯಾಧುನಿಕ ಭೂ ವೀಕ್ಷಣಾ ಉಪಗ್ರಹವಾದ ಇದನ್ನು GSLV-F17 ರಾಕೆಟ್ ಉಡಾವಣೆಯಾದ ಸುಮಾರು 18 ನಿಮಿಷಗಳ ನಂತರ ಉಪ ಭೂಸ್ಥಿರ ಕಕ್ಷೆಗೆ ನಿಖರವಾಗಿ ತಲುಪಿಸಿದೆ ಎಂದು ಇಸ್ರೋ ತಿಳಿಸಿದೆ. 27 ಗಂಟೆಗಳ ಕ್ಷಣ ಗಣನೆಯ ನಂತರ 2367 ಕೆಜಿ ತೂಕದ ಈ ಉಪಗ್ರಹವನ್ನು ಹೊತ್ತ ರಾಕೆಟ್ ಎರಡನೇ ಉಡಾವಣಾ ವೇದಿಕೆಯಿಂದ ಮುಂಜಾನೆ 2:55 ಯಶಸ್ವಿಯಾಗಿ ಆಗಸಕ್ಕೆ ಜಿಗಿಯಿತು. ಈ ನೂತನ ಇಮೇಜಿಂಗ್ ಉಪಗ್ರಹ ಭೂಮಿಯ ನೈಜ ಸಮಯದ ಚಿತ್ರಣವನ್ನು ನೀಡಲಿದ್ದು ಕೃಷಿ ವಲಯದ ಪ್ರಗತಿ ಹಾಗೂ ಪ್ರಕೃತಿ ವಿಕೋಪ ನಿರ್ವಹಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದೇಶಕ್ಕೆ ಹೆಚ್ಚಿನ ನೆರವನ್ನು ನೀಡಲಿದೆ. ಈ ಉಡಾವಣೆ ಬಳಿಕ ಮಾತನಾಡಿದ ಇಸ್ರೋ ಅಧ್ಯಕ್ಷ V.ನಾರಾಯಣನ್, ಈ ಯಶಸ್ವಿ ಯೋಜನೆಯು ಭಾರತದ ಭೂ ವೀಕ್ಷಣಾ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸಲಿದ್ದು ದೇಶದ ಬಾಹ್ಯಾಕಾಶ ಆಧಾರಿತ ಸೇವೆಗಳನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ತಲುಪಿಸಲು ಸಹಕಾರಿಯಾಗಲಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಇನ್ನೂ 6 ಉಡಾವಣೆಗಳನ್ನು ಕಾರ್ಯಗತಗೊಳಿಸಲು ಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ. ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕ 2026 ಪರಿಶೀಲನೆಗಾಗಿ ಕೇಂದ್ರ ಸರ್ಕಾರ 31 ಸದಸ್ಯರ ಜಂಟಿ ಸಂಸದೀಯ ಸಮಿತಿಯನ್ನು ರಚಿಸಿದೆ. ಲೋಕಸಭಾ ಸಂಸದ ಸಂಜಯ್ ಜೈಸ್ವಾಲ್ ಅವರು ಈ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಲೋಕಸಭೆಯಿಂದ ಭರ್ತೃಹರಿ ಮಹತಾಬ್, ತೇಜಸ್ವಿ ಸೂರ್ಯ, ನಿಶಿಕಾಂತ್ ದುಬೆ, ಎ ರಾಜ ಮತ್ತು ಸುಪ್ರಿಯಾ ಸುಳೆ ಪ್ರಮುಖ ಸದಸ್ಯರಾಗಿದ್ದರೆ ರಾಜ್ಯಸಭೆಯಿಂದ ಹರ್ಷವರ್ಧನ್ ಶೃಂಗ್ಲಾ, ಸಂಜಯ್ ಕುಮಾರ್ ಝಾ, ಪ್ರಫುಲ್ ಪಟೇಲ್ ಮತ್ತು ಮೇನಕಾ ಗುರುಸ್ವಾಮಿ ಅವರನ್ನು ಸಮಿತಿಗೆ ಸೇರ್ಪಡೆಗೊಳಿಸಲಾಗಿದೆ. ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ

0: ವಿನಿಮಯ ಮಾಡಿಕೊಳ್ಳಲು ಈ ವೇದಿಕೆಯು ಅವಕಾಶವನ್ನು ಕಲ್ಪಿಸಲಿದೆ. ಕಾರ್ಯಕ್ರಮದ ಆರಂಭಿಕ ದಿನದಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ವಿವಿಧ ದೇಶಗಳ ನ್ಯಾಯಾಂಗ ನಿಯೋಗಗಳ ಮುಖ್ಯಸ್ಥರೊಂದಿಗೆ ಸರಣಿ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ರಷ್ಯಾ, ಚೀನಾ, ಈಜಿಪ್ಟ್, ಇಂಡೋನೇಷ್ಯಾ, ಯುಎಇ, ಬೆಲಾರಸ್, ಕಜಕಿಸ್ತಾನ್, ದಕ್ಷಿಣ ಆಫ್ರಿಕಾ, ಇರಾನ್ ಮತ್ತು ಉಜ್ಬೇಕಿಸ್ತಾನ್ ರಾಷ್ಟ್ರಗಳ ನ್ಯಾಯಾಂಗ ನಾಯಕರೊಂದಿಗೆ ಅವರು ಚರ್ಚೆ ನಡೆಸಲಿದ್ದಾರೆ. ಈ ದ್ವಿಪಕ್ಷೀಯ ಸಭೆಗಳು ಪರಸ್ಪರ ನ್ಯಾಯಾಂಗ ಹಿತಾಸಕ್ತಿಗಳ ವಿಷಯಗಳಲ್ಲಿ ನೇರ ಸಂವಾದಕ್ಕೆ ಅವಕಾಶ ನೀಡುವುದು ಅಲ್ಲದೆ ಪಾಲ್ಗೊಳ್ಳುವ ದೇಶಗಳ ನ್ಯಾಯಾಂಗ ವ್ಯವಸ್ಥೆಗಳ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲಿವೆ. ದೇಶದಾದ್ಯಂತ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಲಾಗುತ್ತಿದೆ. ಶ್ರೀಕೃಷ್ಣನ ಜನ್ಮವನ್ನು ಸ್ಮರಿಸುವಂತಹ ಈ ಸಂದರ್ಭದಲ್ಲಿ ಭಕ್ತರು ಉಪವಾಸವನ್ನು ಕೈಗೊಂಡು ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿ ದೇವಾಲಯಗಳಿಗೆ ಭೇಟಿ ನೀಡುತ್ತಿದ್ದಾರೆ. ಶ್ರೀಕೃಷ್ಣನಿಗೆ ಪ್ರಿಯವಾದಂತಹ ಸಿಹಿ ತಿಂಡಿಗಳು ಮತ್ತು ವಿವಿಧ ಖಾದ್ಯಗಳನ್ನು ತಯಾರಿಸಿ ನೈವೇದ್ಯವಾಗಿ ಅರ್ಪಣೆ ಮಾಡಲಾಗುತ್ತಿದೆ. ಕೃಷ್ಣನ ಬಾಲ್ಯದ ದಿನಗಳು ಕಳೆದ ಗೋಕುಲ ಹಾಗೂ ವೃಂದಾವನ ಸೇರಿದಂತೆ ಶ್ರೀಕೃಷ್ಣನ ಜೀವನದ ವಿವಿಧ ಘಟನೆಗಳನ್ನು ಬಿಂಬಿಸುವ ದೃಶ್ಯಗಳಿಂದ ದೇಗುಲಗಳು ಮತ್ತು ಮನೆಗಳನ್ನು ಅಲಂಕಾರ ಮಾಡಲಾಗಿದೆ. ಶ್ರೀಕೃಷ್ಣ ನಗರಿ ಮಥುರಾ ವೃಂದಾವನ ಇಂದು ರಾತ್ರಿ ನಡೆಯಲಿರುವಂತಹ ಅದ್ಧೂರಿ ಜನ್ಮಾಷ್ಟಮಿ ಆಚರಣೆಗೆ ಸಾಕ್ಷಿಯಾಗಲಿದೆ. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಇಂದು ಮಥುರಾದಲ್ಲಿ ನಡೆಯಲಿರುವಂತಹ ಜನ್ಮಾಷ್ಟಮಿ ಆಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ದೇಶ ವಿದೇಶಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿರುವಂತಹ ಹಿನ್ನೆಲೆಯಲ್ಲಿ ನಗರದಲ್ಲಿ ವ್ಯಾಪಕ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಜನ್ಮಾಷ್ಟಮಿಯ ಅಂಗವಾಗಿ ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ತಮ್ಮ ಸಂದೇಶದಲ್ಲಿ ಅವರು ಶ್ರೀಕೃಷ್ಣನ ಜೀವನ ಮತ್ತು ಬೋಧನೆಗಳು ಭಾರತದ ಸಾಂಸ್ಕೃತಿಕ ಮತ್ತು ತಾತ್ವಿಕ ಪರಂಪರೆಗೆ ನೂತನ ಚೈತನ್ಯ ನೀಡಿವೆ ಎಂದು ಹೇಳಿದ್ದಾರೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಜನ್ಮಾಷ್ಟಮಿಯ ಅಂಗವಾಗಿ ಜನತೆಗೆ ಶುಭಾಶಯ ಕೋರಿದ್ದು, ಭಗವದ್ಗೀತೆಯ ಆಳವಾದ ಜ್ಞಾನವು ಕರ್ತವ್ಯ, ನೈತಿಕತೆ, ನ್ಯಾಯ, ಜ್ಞಾನ, ಧೈರ್ಯ ಮತ್ತು ಜೀವನದಲ್ಲಿ ಸಮತೋಲನ ಕಾಯ್ದುಕೊಳ್ಳುವ ಕುರಿತು ಸಾರ್ವಕಾಲೀನ ಮಾರ್ಗದರ್ಶನ ನೀಡುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ನೇಪಾಳದ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಪ್ರಸ್ತುತ ನಡೆಯುತ್ತಿರುವಂತಹ ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆಗೆ ಬೆಂಬಲವಾಗಿ ಭಾರತವು ಮತ್ತಷ್ಟು ಪರಿಹಾರ ಸಾಮಗ್ರಿಗಳ ಜೊತೆಗೆ 2 ವಿಮಾನಗಳನ್ನು ಕಳುಹಿಸಿಕೊಟ್ಟಿದೆ. ಒಟ್ಟು 21.5 ಟನ್ ತೂಕದ ಮಾನವೀಯ ಪರಿಹಾರ ಸಾಮಗ್ರಿಗಳನ್ನು ಹೊತ್ತಂತಹ 2 C-130J ವಿಮಾನಗಳು ಕಠ್ಮಂಡುವಿನಲ್ಲಿ ಯಶಸ್ವಿಯಾಗಿ ಇಳಿದಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಈ ಪರಿಹಾರ ಸಾಮಗ್ರಿಗಳನ್ನು ನೇಪಾಳದ ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ಸಚಿವ ಮಹಾವೀರ್ ಪುನ್ ಅವರಿಗೆ ಅಧಿಕೃತವಾಗಿ ಹಸ್ತಾಂತರಿಸಲಾಯಿತು. ನೇಪಾಳದ ಭೀಕರ ಪ್ರವಾಹದಲ್ಲಿ ನಾಪತ್ತೆಯಾದಂತಹ ಭಾರತೀಯರ ಪತ್ತೆಗೆ ಅನುಕೂಲವಾಗುವಂತೆ ಅವರ ಮೊದಲ ಹಂತದ ಸಂಬಂಧಿಕರ ಅಂದರೆ ತಂದೆ, ತಾಯಿ, ಮಕ್ಕಳ ಡಿಎನ್ಎ ಮಾದರಿ ಸಂಗ್ರಹಿಸಿ ಪ್ರೊಫೈಲ್ ಸಿದ್ಧಪಡಿಸಲು ಕೇಂದ್ರ ಗೃಹ ಸಚಿವಾಲಯ ನಿರ್ಧರಿಸಿದೆ. ಇದಕ್ಕಾಗಿ ದೇಶದ ಕೇಂದ್ರ ಮತ್ತು ರಾಜ್ಯ ವಿಧಿವಿಜ್ಞಾನ ಪ್ರಯೋಗಾಲಯಗಳು ಮತ್ತು ರಾಷ್ಟ್ರೀಯ ವಿಧಿವಿಜ್ಞಾನ ವಿಜ್ಞಾನ ವಿಶ್ವವಿದ್ಯಾಲಯದ ಕೇಂದ್ರಗಳನ್ನು ಬಳಸಿಕೊಳ್ಳಬಹುದು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ನೇಪಾಳ ಪೊಲೀಸರ ಸೂಚನೆಯಂತೆ ಆಟೋಸೋಮಲ್ STR ಡಿಎನ್ಎ ಪ್ರೊಫೈಲಿಂಗ್ ನಡೆಸಲಾಗುತ್ತಿದ್ದು ಸಿದ್ಧವಾದ ವರದಿಯನ್ನು ನೇರ ಇಮೇಲ್ DNA@nepalpolice.gov.np ಮೂಲಕ ಕಳುಹಿಸಬೇಕು. ಸಮನ್ವಯಕ್ಕಾಗಿ ಭಾರತೀಯ ರಾಯಭಾರ ಕಚೇರಿಯ ಇಮೇಲ್ EOI Kathmandu floods@gmail.com ಹಾಗೂ ಸಹಾಯವಾಣಿ ಸಂಖ್ಯೆ 9779841616095 ಇಲ್ಲಿಗೆ ಸಂಪರ್ಕಿಸಬಹುದಾಗಿದೆ. ದುಬೈನಲ್ಲಿ ನಡೆದಂತಹ ಮಹಿಳಾ T20 ವಿಶ್ವಕಪ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತದ ವನಿತೆಯರ ತಂಡ ಹಾಂಗ್ಕಾಂಗ್ ವಿರುದ್ಧ 137 ರನ್ಗಳ ಬೃಹತ್ ಜಯ ದಾಖಲಿಸುವ ಮೂಲಕ ಸೆಮಿಫೈನಲ್ ಹಂತಕ್ಕೇರಿದೆ. ಮೊದಲು ಬ್ಯಾಟ್ ಮಾಡಿದಂತಹ ಭಾರತ ತಂಡ ಸ್ಮೃತಿ ಮಂದಾನ ಅವರ ದಾಖಲೆ ಶತಕದ ನೆರವಿನಿಂದ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 193 ರನ್ ಗಳಿಸಲು ಸವಾಲಿನ ಮೊತ್ತವನ್ನು ಕಲೆ ಹಾಕಿತು. ಕೇವಲ 64 ಎಸೆತಗಳಲ್ಲಿ 124 ರನ್ ಗಳಿಸಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದಂತಹ ಸ್ಮೃತಿ ಮಿಥಾಲಿ ರಾಜ್ ಅವರ ದಾಖಲೆಯನ್ನ ಮುರಿದು ಮಹಿಳಾ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಮತ್ತು ಗರಿಷ್ಠ ಶತಕ ಬಾರಿಸಿದ ಬ್ಯಾಟರ್ ಎಂಬ ಜಾಗತಿಕ ದಾಖಲೆಯನ್ನ ನಿರ್ಮಿಸಿದರು. ಗುರಿ ಬೆನ್ನತ್ತಿದಂತಹ ಹಾಂಕಾಂಗ್ ತಂಡ 56 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಭಾರತದ ಪರ ದೀಪ್ತಿ ಶರ್ಮಾ 3 ವಿಕೆಟ್ ಕಬಳಿಸಿದರೆ ಪ್ರೇಮಾ ರಾವತ್, ಶ್ರೀಚರಣಿ ಮತ್ತು

ದಿನೇಶ್ ಶರ್ಮಾ ತಲಾ ಎರಡು ವಿಕೆಟ್ ಪಡೆದರು. ಈ ಗೆಲುವಿನ ಬಳಿಕ ಭಾರತ ತಂಡ ಸೆಪ್ಟೆಂಬರ್ 13ರಂದು ನಡೆಯಲಿರುವಂತಹ ತನ್ನ ಗುಂಪಿನ ಮುಂದಿನ ಹಂತದ ಪಂದ್ಯದಲ್ಲಿ ಆಫ್ಘಾನಿಸ್ತಾನ ತಂಡವನ್ನು ಎದುರಿಸಲಿದೆ. ಚೀನಾದ ಶೆಂಜನ್ನಲ್ಲಿ ನಡೆಯುತ್ತಿರುವಂತಹ ಚೀನಾ ಮಾಸ್ಟರ್ಸ್ ಸೂಪರ್ 750 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ ಇಂದು ಹಾಂಗ್ಕಾಂಗ್ನ ಲೀ ಜೆಕ್ ಯು ಅವರನ್ನು ಎದುರಿಸಲಿದ್ದಾರೆ. ನಿನ್ನೆ ನಡೆದ ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಶ್ರೀಕಾಂತ್ ಕೆನಡಾದ ವಿಶ್ವದ 9ನೇ ಶ್ರೇಯಾಂಕಿತ ವಿಕ್ಟರ್ ಲೈ ಅವರನ್ನು 21-18 21-19 ನೇರ ಸೆಟ್ಗಳಿಂದ ಮಣಿಸಿ 8ರ ಘಟ್ಟಕ್ಕೆ ಪ್ರವೇಶವನ್ನು ಪಡೆದರು. ಮತ್ತೊಂದೆಡೆ ಭಾರತದ ಅಗ್ರ ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್, ರಾಂಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಕೂಡ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಟ್ಟಿದ್ದಾರೆ. ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ನ ಕ್ರಿಸ್ಟೋ ಮತ್ತು ಟೋಮಾ ಜೂನಿಯರ್ ಪೊಪೋ ಸಹೋದರರ ವಿರುದ್ಧ 21-15 22-24 21-9 ಅಂತರದಿಂದ ಗೆಲುವು ದಾಖಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರೀಹರಿಕೋಟಾದಿಂದ ಭೂಸ್ಥಿರ ಕಕ್ಷೆಗೆ ಭಾರತದ ಮೊದಲ ಇಮೇಜಿಂಗ್ ಉಪಗ್ರಹ EOS-05 ಯಶಸ್ವಿ ಉಡಾವಣೆ. ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕ, 31 ಸದಸ್ಯರ ಜಂಟಿ ಸಂಸದೀಯ ಸಮಿತಿ ರಚನೆ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಶೃಂಗಸಭೆ ಆಯೋಜನೆ. ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್, ಹಾಂಗ್ಕಾಂಗ್ ವಿರುದ್ಧ ಗೆಲುವು ದಾಖಲಿಸಿ ಸೆಮಿಫೈನಲ್ಗೆ ಲಗ್ಗೆಟ್ಟ ಭಾರತ. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ನಿಂದು ಭಾರತದ ಕಿಡಂಬಿ ಶ್ರೀಕಾಂತ್ ಸಾತ್ವಿಕ್ ಚಿರಾಗ್ ಜೋಡಿ ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

0: ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಕೈಮಗ್ಗ ಮತ್ತು ಜವಳಿ ಇಲಾಖೆ ವತಿಯಿಂದ ಕೈಮಗ್ಗ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ. ದೇಶದ ವಿವಿಧ ರಾಜ್ಯಗಳ ನೇಕಾರರು ಸಿದ್ಧಪಡಿಸಿರುವ ಶುದ್ಧ ರೇಷ್ಮೆ ಸೀರೆಗಳು, ಕಾಟನ್ ಸೀರೆಗಳು ಸೇರಿದಂತೆ ವೈವಿಧ್ಯಮಯ ಕೈಮಗ್ಗಗಳು ಉತ್ಪನ್ನಗಳ ಬೃಹತ್ ಸಂಗ್ರಹ ಒಂದೇ ಸೂರಿನಡಿ ಇದೇ ಆಗಸ್ಟ್ 26ರಿಂದ ಸೆಪ್ಟೆಂಬರ್ 10ರವರೆಗೆ ಜಾಲಹಳ್ಳಿ HMT ಗ್ರೌಂಡ್ನಲ್ಲಿ. ಬನ್ನಿ, ನೇಕಾರರನ್ನು ಪ್ರೋತ್ಸಾಹಿಸಿ, ಕೈಮಗ್ಗದ ಪರಂಪರೆಯನ್ನು ಉಳಿಸಿ. ಪ್ರಕಟಣೆ ಕಾವೇರಿ ಹ್ಯಾಂಡ್ಲೂಮ್ಸ್ ಬೆಂಗಳೂರು.
1: ಭಾವಸ್ಪಂದನ ಕಾರ್ಯಕ್ರಮ ಮುಂದುವರಿಯುವುದು. ಭಾವಸ್ಪಂದನದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೀನಿ ನಾನು, ನಿಮ್ಮ ರೇಡಿಯೋ ಗೆಳೆಯ RJ ಅಕ್ಷಯ. ಭಾವಸ್ಪಂದನದಲ್ಲಿ ಈಗ ಕೇಳಿ ಭಾವಗೀತೆ. ದೊಡ್ಡರಂಗೇಗೌಡ ಅವರ ರಚನೆಯ ಈ ಭಾವಗೀತೆ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ.

ಕುವೆಂಪು ಅವರ ರಚನೆಯ ಈ ಭಾವಗೀತೆಯೊಂದಿಗೆ ಈ ಹೊತ್ತಿನ ಭಾವಸ್ಪಂದನವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಭಾವಸ್ಪಂದನದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಸಮಯ ಇನ್ನೇನು 8 ಗಂಟೆಯಾಗಲಿದೆ. 8 ಗಂಟೆಗೆ ಸರಿಯಾಗಿ ಹಿಂದಿ ಹಾಗೆ ನಂತರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಹಾಯ್ ಹಲೋ, ಗುಡ್ ಮಾರ್ನಿಂಗ್. ಶುಭ ಮುಂಜಾನೆ. ಟ್ಯೂನ್ ಮಾಡಿ ಕೇಳ್ತಾ ಇದ್ದಾರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬೆಲ್ಲು. ಸ್ಟುಡಿಯೋ ಕ್ಲಾಕ್ ಹೇಳ್ತಾ ಇದೆ, ಸಮಯ ಆಯ್ತು 8:31:33. ಇದು ಹಲೋ ಕರ್ನಾಟಕದ ಸಮಯ. ಹಲೋ ಕರ್ನಾಟಕದಲ್ಲಿ ಮಾಹಿತಿ ಜೊತೆ ಸಕಲಾಗಿರುವಂತಹ ಹಾಡುಗಳನ್ನ ಕೂಡ ಕೇಳ್ತಾ ಸಾಗೋಣ. ಎಸ್, ಇವತ್ತು September 4 ಏನಪ್ಪಾ ಇದೆ ಇವತ್ತು ಸ್ಪೆಷಲ್ ನ್ಯೂಸ್? ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಯೋಚನೆ ಮಾಡೋದಾದ್ರೆ, ಸೊ ಬೆಂಗಳೂರಿನಲ್ಲಿ ಫ್ಲೈಓವರ್ ಮೇಲೆ ಕೆಲವೊಂದು ವಾಹನಗಳ ನಿರ್ಬಂಧವನ್ನು ಹೇರಿದ್ದಾರೆ. ಸೊ ಯಾವ್ಯಾವ ಫ್ಲೈಓವರ್ ಅಲ್ಲಿ ಯಾವ್ಯಾವ ವೆಹಿಕಲ್ಸ್ ಹೋಗೋ ಹಾಗಿಲ್ಲ ಅಂತ ನಾವು ನೋಡೋದಾದ್ರೆ, BGS ಫ್ಲೈಓವರ್ ಮೈಸೂರು ರಸ್ತೆಯಲ್ಲಿ ಭಾರಿ ಸರಕು ಸಾಗಣೆ ವಾಹನಗಳು ಹಾಗೆ ಇತರ ಸರಕು ಸಾಗಣೆ ವಾಹನಗಳು, 3 ಚಕ್ರದ ಗೂಡ್ಸ್ ಆಟೋ ಸೇರಿದಂತೆ ಎಲ್ಲ ವಾಹನಗಳಿಗೆ ನಿರ್ಬಂಧನೆಯನ್ನ ಹೇರಲಾಗಿದೆ. ಭಾರಿ ಸರಕು ಸಾಗಣೆ ವಾಹನಗಳಿಗೆ ದಿನದ 24 ಗಂಟೆ, ಆದರೆ ಇನ್ನು ಉಳಿದಂತಹ ಸರಕು ಸಾಗಣೆ ವಾಹನಗಳು, 3 ಚಕ್ರದ ಗೂಡ್ಸ್ ಆಟೋಗಳಿಗೆ ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆ ತನಕ, ಹಾಗೆ ಇದಂತೆ ಸಂಜೆ 4 ರಿಂದ 10 ಗಂಟೆ ತನಕ ನಿರ್ಬಂಧದ ಅವಧಿ ಇರುತ್ತೆ. ಇನ್ನು ಪೀಣ್ಯ ಎಲಿವೇಟೆಡ್ ಕಾರಿಡಾರ್ನಲ್ಲಿ ಪ್ರಯಾಣಿಕರ ಆಟೋ ರಿಕ್ಷಾ ಹಾಗೆ 3 ಚಕ್ರ ಗೂಡ್ಸ್ ಆಟೋಗಳು ದಿನದ 24 ಗಂಟೆಯೂ ಕೂಡ ನಿರ್ಬಂಧ ಇರುತ್ತೆ. ಇನ್ನು ಮಧ್ಯಮ ಹಾಗೂ ಸರಕು ಭಾರಿ ಸರಕು ವಾಹನಗಳಿಗೆ ಬೆಳಗ್ಗೆ 7 ರಿಂದ 11 ಹಾಗೆ ಸಂಜೆ 4 ರಿಂದ 10 ಗಂಟೆವರೆಗೆ ನಿರ್ಬಂಧ ಇರುತ್ತೆ. ಇನ್ನು ಡಬಲ್ ಡೆಕ್ಕರ್ ಫ್ಲೈಓವರ್ ಸಿಲ್ಕ್ ಬೋರ್ಡ್ನಿಂದ ರಾಗಿಗುಡ್ಡ ತನಕ ಭಾರಿ ಸರಕು ಸಾಗಣೆ ವಾಹನಗಳಿಗೆ ದಿನದ 24 ಗಂಟೆ ಕೂಡ ನಿರ್ಬಂಧವನ್ನು ಹೇರಲಾಗಿದೆ. ಇನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಸ್ತೆ ಎಲಿವೇಟೆಡ್ ಕಾರಿಡಾರ್, ಸಂಜೀವ್ ನಗರ ಕ್ರಾಸ್ನಿಂದ ವಿದ್ಯಾಶಿಲ್ಪ ಜಂಕ್ಷನ್ವರೆಗೆ ದ್ವಿಚಕ್ರ ವಾಹನಗಳನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಇನ್ನು ಆಟೋ ರಿಕ್ಷಾಗಳಿಗೂ ಕೂಡ ಸಂಪೂರ್ಣ ನಿಷೇಧ. ಹಾಗೆ ಎಲ್ಲ ರೀತಿಯ ಸರಕು ಸಾಗಾಣಿಕೆ ವಾಹನಗಳಿಗೆ ಬೆಳಗ್ಗೆ 6 ರಿಂದ ರಾತ್ರಿ 10 ಗಂಟೆವರೆಗೆ ನಿಷೇಧವನ್ನು ವಿಧಿಸಲಾಗಿದೆ. ಸೊ ಇದು ಇವತ್ತಿನಿಂದ ಜಾರಿಗೆ ಬರುತ್ತೆ ಅಂತ ಬೆಂಗಳೂರು ಸಂಚಾರಿ ಪೊಲೀಸರು ಪ್ರಕಟಣೆಯನ್ನು ಮಾಡಿದ್ದಾರೆ. ನೋಡಿಕೊಂಡು ಪ್ರಯಾಣ ಮಾಡಿ. ಸೊ ನೀವು ಯಾವ ವಾಹನದಲ್ಲಿ ಪ್ರಯಾಣ ಮಾಡ್ತೀರಾ, ಎಲ್ಲಿ ಪ್ರಯಾಣ ಮಾಡ್ತೀರಾ ಅನ್ನೋದ್ರ ಬಗ್ಗೆ ನೋಡಿಕೊಂಡು ಪ್ರಯಾಣ ಮಾಡಿ. ಮತ್ತಷ್ಟು ಮಾತುಕತೆ ನಡೆಯುತ್ತೆ ಹಲೋ ಕರ್ನಾಟಕದಲ್ಲಿ. ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇದೆ 2 ಬ್ಯಾಕ್ ಟು ಬ್ಯಾಕ್ ಹಾಡುಗಳು, ಕೇಳಿ ಎಂಜಾಯ್ ಮಾಡಿ. ಸ್ಟೇಡಿಯಂ ಎದುರು ನಿಮಗೆ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನವೆಲ್ಲೂ ಮ್ಯೂಸಿಕಲಿ ಯೋ

ಹಲೋ ಕರ್ನಾಟಕದಲ್ಲಿ ಹಾಡಿನ ಜೊತೆ ಮಾಹಿತಿ ಕೂಡ ನಾವು ಕೇಳ್ತಾ ಸಾಕ್ತಾ ಇದ್ವಿ. ನೀವು ಕೇಳಿದಂತಹ ಎರಡು ಹಾಡಾಗಿತ್ತು. ಮೊದಲಾಗಿದೆ ಇಬ್ಬನಿ ತಪ್ಪಿದ ಹಿಳಿಯಲಿ ಚಿತ್ರದ ಗೀತೆ ರಾಧೆ ಹಾಡನ್ನ ಕೇಳಿದ್ರಿ. ಶ್ರೀಲಕ್ಷ್ಮಿ ಬೆಳಮಣ್ಣು ಅವರ ಧ್ವನಿಯಲ್ಲಿದ್ದಂತಹ ಗೀತೆ, ಚಂದ್ರಜಿತ್ ಬೆಳ್ಳಿಯಪ್ಪ ಅವರ ಸಾಹಿತ್ಯಕ್ಕೆ ಗಂಗನ್ ಬಂಡೇರಿಯಾ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ಅಂಬರಿ ಚಿತ್ರದ ಗೀತೆ, ಸೋನು ನಿಗಮ್ ಅವರ ಧ್ವನಿಯಲ್ಲಿದ್ದಂತಹ ಈ ಹಾಡು, ಜಯಂತ್ ಕಾಗಿಣಿ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿತ್ತು. ಹಾಗೆ ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಕೂಡ ಆಚರಣೆ ಮಾಡ್ತಾ ಇದ್ವಿ. ಎಸ್, ನಿಮ್ಮನೆಯಲ್ಲೂ ಕೂಡ ಆಚರಣೆ

ಮಾಡ್ತಾ ಇದ್ರೆ ನೀವೆಲ್ಲ ಏನು ಮಾಡಿದ್ರಾ ಹಬ್ಬಕ್ಕೆ, ಏನು ಸ್ಪೆಷಲ್ ಮಾಡಿದ್ರಾ ನಮಗೆ ಬರೆದು ಕೇಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತಲ್ಲ, 9480901013 9 9 9 9 3. ಏನೆಲ್ಲ ಸ್ಪೆಷಲ್ ಮಾಡಿದ್ರೆ ಇವತ್ತು, ಹೇಗೆ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ರ, ಬೇಗ ಬೇಗ ನಮಗೆ ಬರೆದು ಕೇಳಿಸಿ. ಸದ್ಯಕ್ಕೆ ನಿಮಗೆ ಗೋಸ್ಕರ ಮುಡಿ ಬರ್ತಾ ಇದೆ, ಎರಡು ಬ್ಯಾಕ್ ಟು ಬ್ಯಾಕ್ ಹಿಟ್ ಹಾಡುಗಳು ಕೇಳಿ ಎಂಜಾಯ್ ಮಾಡಿ. ಸ್ಟೇಟ್ಯೂನ್, ಇದು ನಿಮ್ಮ ದಿನಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನವಿಲ್ಲು, ಮ್ಯೂಸಿಕಲಿ ಯೋರ್ಸ್.

ಹಲೋ, ಕರ್ನಾಟಕದಲ್ಲಿ ಸಕಲಾಗಿರುವಂತಹ ಎರಡು ಹಾಡನ್ನ ಕೇಳಿದ್ರಿ. ನೀವು ಕೇಳುವಂತಹ ಮೊದಲ ಹಾಡಾಗಿತ್ತು ಗೂಗ್ಲಿ ಚಿತ್ರದ ಏನು ಏನು ಆಗಿದೆ ಅಂತ ಹಾಡಿದ್ದು ಹರಿಚರಣ್ ಅವರು, ಕವಿರಾಜ್ ಅವರ ಸಾಹಿತ್ಯಕ್ಕೆ ಜೋಶುವಾ ಸಿದ್ಧ ಶ್ರೀಧರ್ ಅವರ ಸಂಗೀತ ನಿರ್ದೇಶನವೆತ್ತು. ನಂತರ ನೀವು ಕೇಳಿದ್ರಿ ಸದಾ ನಿನ್ನ ಕಣ್ಣಲ್ಲಿ, ಸೋನು ನಿಗಮ್ ಹಾಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿಂದ ಹಾಗೆ ಬಚ್ಚನ್ ಚಿತ್ರದ ಹಾಡಾಗಿತ್ತು. ಜಯಂತ್ ಕಾಗಿಣಿ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವೆತ್ತು. ಇನ್ನು ಗೀತಾ ಕಾವೇರಪ್ಪ ವಿರಾಜಪೇಟೆಯಿಂದ ಸಂದೇಶವನ್ನು ಕಳಿಸಿ, ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಇವತ್ತು ನಮ್ಮನೆಯಲ್ಲಿ ವಿಶೇಷ ಅವಲಕ್ಕಿ ಲಾಡನ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶ ಬಂದಿರೋದು ನಾಗರತ್ನ ರಾಜಾಜಿನಗರದಿಂದ, ಹಾಗೆ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಳ್ಳಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೊ ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಯಿತು. ಸಮಯ ಆಯಿತು 8:55. ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ಹಲೋ ಕರ್ನಾಟಕದಲ್ಲಿ ನಿಮ್ಮ ಜೊತೆ ಆಗಿದ್ದೆ ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. 9:00 ಸರಿಯಾಗಿ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಹೇಳ್ತಾನೆ ಇರಿ, ಇದು ನಿಮ್ಮ ದಿನಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನವಿಲ್ಲು, ಮ್ಯೂಸಿಕಲಿ ಯಾರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಸಮಯ ಆಯ್ತು 9:32. ಟ್ಯೂನ್ ಮಾಡಿ ಕೇಳ್ತಾ ಇದ್ದಾರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬೆಲ್ಲು. ಇದು ಸಖತ್ ಸಾಂಗು ಸಮಯ. ಸಖತ್ ಸಾಂಗಿನಲ್ಲಿ ನಿಮ್ಮದೇ ಇಷ್ಟದ ಗೀತೆಗಳನ್ನ ಕೇಳ್ತಾ ಸಾಗುವಂತಹ ಸಮಯ ಸಖತ್ ಸಾಂಗು. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ವಾರದ ಕೊನೆಯ ದಿನದಲ್ಲಿ ನಾವಿದೀವಿ. ಶುಕ್ರವಾರ ಬೇರೆ ಕಷ್ಟಪಟ್ಟು ಆಫೀಸಿಗೆ ಹೊರಟಿರ್ತೀವಿ, ಕಾಲೇಜಿಗೆ ಸ್ಕೂಲ್ಗೆ ಹೊರಟಿರ್ತೀವಿ, ಟ್ರಾಫಿಕ್ಕಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಂಥ ಟೈಮಲ್ಲಿ ನಿಮ್ಮ ಟೆನ್ಷನ್ನೆಲ್ಲ ಸ್ವಲ್ಪ ಸೈಡಲ್ಲಿಟ್ಟು ನಿಮ್ಮ ದೇಶದ ಗೀತೆಗಳನ್ನ ಕೇಳ್ತಾ ಎಂಜಾಯ್ ಮಾಡುವಂತಹ ಸಮಯ ಇದು ಸಖತ್ ಸಾಂಗು ಕಾರ್ಯಕ್ರಮ. ಸಖತ್ ಸಾಂಗಿನಲ್ಲಿ ನೀವು ಕೂಡ ನಿಮ್ಮ ಇಷ್ಟದ ಹಾಡು ಯಾವುದು, ಈ ಟೈಮಲ್ಲಿ ನಿಮ್ಮನ್ನು ಯಾವ ಹಾಡು ಕಾಡ್ತಾ ಇದೆ, ಯಾವ ಹಾಡನ್ನು ಕೇಳಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿ ನಮಗೆ ಬರೆದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತಲ್ಲ, 9480901010 4 8 0 9 0 1 3 9 0 1 0 1 0 1 3 ಯಾವ ಹಾಡನ್ನ ಕೇಳಬೇಕು ಅಂತ ನಿಮಗನ್ನಿಸ್ತಾ ಇದೆ, ಬೇಗ ಬೇಗ ನಿಮ್ಮ ಮುದ್ದಾದ ಹೆಸರಿನ ಜೊತೆ

ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಿಂದ ಇವತ್ತಿನ ಸಖತ್ ಸಂಗು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ನೀವು ಕೇಳಿದಂತಹ ಮೊದಲ ಹಾಡಾಗಿತ್ತು ಶ್ರುತಿ ಸೇರಿದಾಗ ಚಿತ್ರದ ಗೀತೆ, ಡಾಕ್ಟರ್ ರಾಜ್ಕುಮಾರ್ ಹಾಗೆ ವಾಣಿ ಜಯರಾಮ್ ಅವರ ಧ್ವನಿ ಇದ್ದಂತಹ ಗೀತೆ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಹಾಗೆ ಲಿಂಗಪ್ಪ ಟಿ ಜಿ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ಮೇಘವಂತು ಮೇಘ, ಮಣ್ಣಿನ ದೋಣಿ ಚಿತ್ರದ ಗೀತೆ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿದ್ದಂತಹ ಗೀತೆ, ಹಂಸಲೇಖ ಅವರ ಸಾಹಿತ್ಯಕ್ಕೆ ಹಂಸಲೇಖ ಅವರದೇ ಸಂಗೀತ ನಿರ್ದೇಶನವಿತ್ತು. ನಾವು ಕೇಳ್ತಾ ಇದ್ದೀವಿ ನಿಮ್ಮದೇ ನೆಚ್ಚಿನ ಗೀತೆಗಳನ್ನ ಸಖತ್ ಸಂಗು ಕಾರ್ಯಕ್ರಮದಲ್ಲಿ. ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಪ್ರಸಾದ್ ಕೆಸರಮಡು ತುಮಕೂರಿನಿಂದ ಸಂದೇಶವನ್ನ ಕಳಿಸಿದ್ರೆ, ನಂತರದ ಸಂದೇಶ ಬಂದಿರೋದು ನಂಬರ್ ಎಂಡಿಂಗ್ ವಿತ್ 835, ನಿಮ್ಮ ಹೆಸರನ್ನು ಕಳಿಸೋದನ್ನೇ ಮರೆತು ಬಿಟ್ಟಿದ್ದೀರಾ, ಆದರೆ ಎಲ್ಲರಿಗೂ ಕೂಡ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ತಿಳಿಸಿದ್ರ, ನಿಮಗೂ ಕೂಡ ಶುಭಾಶಯಗಳು. ಹಾಗೆ ನಂತರದ ಸಂದೇಶ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನಿ ಅವರ ಸಂದೇಶ ನಮ್ಮನ್ನು ಬಂದು ತಲುಪಿದೆ. ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರದಿಂದ, ಹಾಗೆ ನಾಗರತ್ನ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿ ನಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಲತಾ ದಿನೇಶ್ ಗಂಗಣ್ಣನ ಹಳ್ಳಿಯಿಂದ ಸಂದೇಶವನ್ನು ಕಳಿಸಿದರೆ, ಸುಮಾ ಎಲೆಕ್ಟ್ರಾನಿಕ್ಸ್ ಸಿಟಿಯಿಂದ ಮೆಸೇಜನ್ನು ಮಾಡಿದ್ದಾರೆ. ಇನ್ನು ನಂತರದ ಸಂದೇಶ ಮೆಸೇಜ್ ಯಾರ್ದು ಅಂತ ನೋಡೋದಾದ್ರೆ, ಕಿಶನ್ ರೋಷನ್ ಶುಭರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ, ಹಾಗೆ ನಮಗೊಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇರೋದು ಡಾಕ್ಟರ್ ಅನಿಲ್ ಗ್ರಾಮ ಪುರೋಹಿತ್ ಮತ್ತು ನಾಗರಾಜ್ ಬಿ ಟಿ ಎಂ ಲೇಔಟ್ನಿಂದ, ಹಾಗೆ ನಂತರ ಶೈಲಾ ರಾಜೇಶ್ ಚನ್ನನಕುಂಟೆ ಶಿರಾಯಿಂದ ಸಂದೇಶವನ್ನು ಕಳಿಸಿದರೆ, ಸುನಿಲ್ ಜಯಶ್ರೀ ರಾಜಾಜಿ ನಗರ, ಹಾಗೆ ಕೆ ಪಿ ರೋಡ್ನಿಂದ ಗೋಪಾಲ ಅವರು, ಹಾಗೆ ಮಂಡಿಕಲ್ ಕೃಪಾ ಉಮೇಶ್ ಅವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ತುಂಬ ಜನ ಸಂದೇಶ

ಕಳಿಸಿ. ಇವತ್ತು ಅನಂತನಾಗ್ ಅವರ ಬರ್ಡೇ ಅಂತ ಕೂಡ ಹೇಳ್ತಾ ಇದ್ರ ನಿಮ್ಮ ಸಂದೇಶಗಳಿಗೆ ಹಾಗೆ ಮಾಹಿತಿಗೆ ಧನ್ಯವಾದಗಳು. ಹೌದು, ಇವತ್ತು ಅನಂತನಾಗ್ ಅವರ ಬರ್ತ್ಡೇ. ಹಾಗೆ ಇನ್ನೊಬ್ಬ ನಟ, ಕನ್ನಡದ ಇನ್ನೊಬ್ಬ ಖ್ಯಾತ ನಟ ಸುನಿಲ್ ರಾವ್ ಅವರ ಜನ್ಮದಿನ ಕೂಡ ಇವತ್ತು. ಸೊ ಅನಂತನಾಗ್ ಅವರ ಜನ್ಮದಿನಕ್ಕೆ ಹಾಗೆ ಅವರಿಗೆ ಜನ್ಮದಿನದ ಶುಭಾಶಯಗಳು, ಹಾಗೆ ಸುನಿಲ್ ರಾವ್ ಅವರಿಗೂ ಕೂಡ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಿದ್ದೀವಿ. ಅನಂತನಾಗ್ ಅವ್ರ ಬಗ್ಗೆ ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಸೊ ಸಿನಿಚಿಟ್ಟೆಯನ್ನು ಕೂಡ ತಪ್ಪದೆ ಕೇಳಿ. ಸದ್ಯಕ್ಕೆ ಮೂಡಿ ಬರ್ತಾ ಇದೆ ನಿಮ್ಮದೇ ಇಷ್ಟದ ಎರಡು ಗೀತೆಗಳು ನಿಮಗಾಗಿ ಬ್ಯಾಕ್ ಟು ಬ್ಯಾಕ್ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ. ನೀವು ಕೂಡ ರಿಕ್ವೆಸ್ಟ್ ಮಾಡಬಹುದು ಸಖತ್ ಸಾಂಗು ಕಾರ್ಯಕ್ರಮಕ್ಕೆ. ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ವಾಟ್ಸಪ್ ಸಂಖ್ಯೆ 9480901013 9408091013ಗೆ ನಿಮ್ಗೆ ಯಾವ ಹಾಡು ಇಷ್ಟ ಬೇಗ ಬೇಗ ಬರೆದು ಕಳಿಸಿ.

ಎಸ್, ಕೃಷ್ಣ ಜನ್ಮಾಷ್ಟಮಿನ ಆಚರಣೆ ಮಾಡ್ತಾ ಕೃಷ್ಣನ ಹಾಡುಗಳನ್ನ ಕೇಳೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಎಸ್, ಕೃಷ್ಣನ ಹಾಡುಗಳನ್ನ ಕೂಡ ಕೇಳಿದ್ವಿ. ನೀವು ಕೇಳಿದಂತಹ ಎರಡು ಹಾಡಾಗಿತ್ತು. ಮೊದಲ ಹಾಡು ಕೃಷ್ಣ ನೀ ಬೇಗನೆ ಬಾರೋ ಚಿತ್ರದ ಗೀತೆ ಅಲಾರೆ ಅಲಾರೆ ಅಂತ ಹಾಡಿದ್ದು ಎಸ್ ಜಾನಕಿ ಅವರು. ಶಿವ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಬಪ್ಪಿ ಲಹರಿ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ವಾಣಿ ಜಯರಾಮ್ ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದ್ದಂತಹ ಗೀತೆ ಬೆಳದಿಂಗಳ ಬಾಲೆ ಚಿತ್ರದ ಹಾಡಾಗಿತ್ತು. ಎಸ್ ಎಂ ಪಾಟೀಲ್ ಅವರ ಸಾಹಿತ್ಯಕ್ಕೆ ಗುಣ ಸಿಂಗ್ ಅವರ ಸಂಗೀತ ನಿರ್ದೇಶನವಿತ್ತು. ಸಂದೇಶಗಳ ಕಡೆ ಬರೋದಾದ್ರೆ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡ್ತಾ ಹೋದರೆ, ಡಾಕ್ಟರ್ ಅನಿಲ್ ಗ್ರಾಮ ಪುರೋಹಿತ್ ಬಿ ಡಿ ಎಂ ಬಡಾವಣೆಯಿಂದ ಸಂದೇಶವನ್ನು ಕಳಿಸಿ ಅನಂತನಾಗ್ ಅವರ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದ್ದಾರೆ. ಖಂಡಿತವಾಗಿ ಇದನ್ನು ನಾವು ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮವನ್ನು ಕೇಳ್ತಾ ಇರಿ. ಇವತ್ತು ಸಿನಿಚಿಟ್ಟೆಯಲ್ಲಿ ನಾವು ಅನಂತನಾಗ್ ಅವ್ರ ಬಗ್ಗೆ ಮಾತಾಡ್ತಾ ಸಾಗೋಣ. ಹಾಗೆ ನಂತರದ ಸಂದೇಶ ಬಂದಿರೋದು ಜನ್ಮಾಷ್ಟಮಿಯ ಶುಭಾಶಯಗಳು ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ದೇವಿ ಸಿಂಗ್, ಸರೋಜ ಸಿಂಗ್, ಅದಿತಿ ಸಿಂಗ್ ಚಾಮರಾಜಪೇಟೆಯಿಂದ, ಹುಬ್ಬಳ್ಳಿಯ ರಾಮಲಿಂಗೇಶ್ವರ ನಗರದಿಂದ ಹರೀಶ್, ಹಾಗೆ ಕಮಲಾ ಸಂದೀಪ್ ಅವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ನಿರ್ಮಲಾ ಹೆಚ್ ಯು ದಾವಣಗೆರೆಯಿಂದ ಮೆಸೇಜನ್ನು ಮಾಡಿದರೆ, ನಂತರದ ಸಂದೇಶ ಬಂದಿರೋದು ಸೀತಾರಾಮ್ ಕಿರ್ಕೋಡು ಅವರ ಸಂದೇಶ. ನಂತರ ಸಂದೇಶವನ್ನು ಮಾಡಿರೋದು ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ ಮೆಸೇಜನ್ನು ಮಾಡಿದ್ದಾರೆ. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗ ಅವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಹಾಗೆ ನಂತರದ ಮೆಸೇಜ್ ಯಾರ್ದು ಅಂತಂದರೆ, ಶ್ರೀನಿವಾಸ್, ಸುಪ್ರೀತಾ, ಸನ್ನಿಧಿ, ಅನುಶ್ರೀ, ತನುಶ್ರೀ, ಋಷಿ, ಗಗನ್, ಶಿವಪ್ಪ, ಹಾಗೆ ಇಂಪನಾ ಅವರದ್ದು. ಹಾಗೆ ಖಂಡಿತವಾಗಿ ನಿಮ್ಮೆಲ್ಲರ ಮೆಸೇಜನ್ನು ಓದ್ತೀನಿ. ರಾಣೆಬೆನ್ನೂರಿನಿಂದ ರೇಖಾ ಸವಣೂರು ಅವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಖಂಡಿತವಾಗಿ ಯಾರದಾದರೂ ಮೆಸೇಜ್ ಮಿಸ್ ಆಗಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಹಾಗೆ ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗ ಎಂದ ಸಂದೇಶವನ್ನು ಕಳಿಸಿದರೆ, ಎಚ್ ಬಿ ಜಯರಾಮ್ ಪ್ರಶಾಂತಿ ರಾಜಾಜಿನಗರದಿಂದ ಕಳಿಸಿದ್ದಾರೆ. ಸದ್ಯಕ್ಕೆ ನಿಮ್ಮ ದೇಶದ ಎರಡು ಹಾಡು ಪ್ರಸಾರ ಆಗುತ್ತೆ, ನಂತರ ಮತ್ತೆ ಮುಂದುವರೆಸೋಣ. ಸಖತ್ ಸಾಂಗು.

ನಿಮ್ಮ ದೇಶದ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನೀವು ಕೇಳಿದಂತಹ ಎರಡು ಹಾಡಾಗಿತ್ತು. ಮೊದಲ ಗೀತೆ ಅಪರಂಜಿ ಚಿತ್ರದ ಹಾಡು ಮೋಹನ ಮುರಳಿಗೆ ಅಂತ ಹಾಡಿದ್ದು ವಾಣಿ ಜಯರಾಮ್, ಹಾಗೆ ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ರಂಗರಾವು ಅವರ ಸಂಗೀತ ನಿರ್ದೇಶನ ವಿತ್ತು. ನಂತರ ನೀವು ಕೇಳಿದ್ರಿ ಭೂಮಿಗೆ ಬಂದ ಭಗವಂತ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿದ್ದಂತಹ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ಸಂದೇಶಗಳ ಕಡೆ ಬರೋದಾದರೆ ಅಸ್ಸಾಮಿಂದ ಹಿತೇಂದ್ರ ದಾಸ್ ಅವರ ಸಂದೇಶ ನಮ್ಮನ್ನು ಬಂದು ತಲುಪಿದೆ. ಹಾಗೆ ಅನಿತಾ ತಿರುಮಲೇಶ್ ಹಾವೇರಿಯಿಂದ ಮೆಸೇಜ್ನ ಮಾಡಿದರೆ ನಂತರದ ಸಂದೇಶ ಬಂದಿರೋದು ಪಲ್ಲವಿ ಗೌಡ ಮೈಸೂರು ರಸ್ತೆ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಆನಂದ್ ಅವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಗೀತಾ ಕಾವರೆಪ್ಪ ವಿರಾಜಪೇಟೆಯಿಂದ ಸಂದೇಶವನ್ನು ಕಳಿಸಿದರೆ, ನವೀನ್ ಕಾವ್ಯ ವೀವರ್ಸ್ ಕಾಲೋನಿ ಹಾಗೆ ಜವರೇಗೌಡ ಪೀಣ್ಯ ಇಂದ ಸಂದೇಶವನ್ನ ಕಳಿಸಿದ್ದಾರೆ. ನಂತರದ ಸಂದೇಶ ಬಂದಿರೋದು ರವೀಂದ್ರ ಆರೋಹಿ ಹೆಮ್ಮಿಗೋಪುರ ಕೆಂಗ್

ಗೇರಿ ಹೆಮಿಗೆಪುರ ಕೆಂಗೇರಿಯಿಂದ ಸುಭಾನ್ ಕೋರಿ ಹಂಪಸಾಗರದಿಂದ ಸಂದೇಶವನ್ನು ಕಳಿಸಿದ್ರೆ, ಇನ್ನು ನಂತರದ ಮೆಸೇಜ್ ಬಂದಿರೋದು ಸುಮಿತ್ರಾ ಕೆಂಪರಾಜ ಆರ್ ಎಚ್ ಸಿ ಎಸ್ ಬಡಾವಣೆ ಅನ್ನಪೂರ್ಣೇಶ್ವರಿ ನಗರದಿಂದ ಮೆಸೇಜ್ ಅನ್ನು ಮಾಡಿದ್ದಾರೆ. ಸೊ ನಿಮ್ಮೆಲ್ಲರ ಸಂದೇಶಗಳಿಗಾಗಿ ಧನ್ಯವಾದಗಳನ್ನು ಹೇಳ್ತಾ ನಾವು ಮತ್ತೆ ಕೇಳೋಣ ನಿಮ್ಮ ದೇಶದ ಎರಡು ಹಾಡುಗಳು. ಎಸ್, ನೀವು ಕೂಡ ರಿಕ್ವೆಸ್ಟ್ ಮಾಡಬಹುದು ಸಖತ್ ಅಂಗು ಕಾರ್ಯಕ್ರಮಕ್ಕೆ. ನೀವು ಮಾಡಬೇಕಾಗಿರೋದಿಷ್ಟೇ, ನಿಮಗೆ ಯಾವ ಹಾಡು ಕೇಳಬೇಕು ಅನ್ನಿಸ್ತಾ ಇದೆ

ನಿಮಗಾಗಿ ಮುಡಿ ಬರ್ತಾ ಇದೆ ನಿಮ್ಮ ದೇಶದ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಕೇಳಿ ಎಂಜಾಯ್ ಮಾಡಿ. ಸ್ಟೇಡಿಯೂನ್, ಇದು ನಿಮ್ಮದ ನೆಚ್ಚಿನ ರೇಡಿಯೋ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನವಿಲ್ಲು, ಮ್ಯೂಸಿಕಲಿ ಯಾರ್ಡ್ಸ್.

ಸಕಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮ ದೇಶದ ಹಾಡುಗಳು ಮೂಡಿ ಬರ್ತಾ ಇದೆ. ನೀವು ಕೇಳಿದಂತಹ ಮೊದಲ ಹಾಡಾಗಿತ್ತು ಪ್ರತಾಪ್ ಚಿತ್ರದ ಪ್ರೇಮ ಬರಹ ಹಾಡು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಚಂದ್ರಿಕಾ ಗುರುರಾಜ್ ಅವರ ಧ್ವನಿಯಲ್ಲಿದ್ದಂತಹ ಹಾಡು. ಹಂಸಲೇಖ ಅವರದೇ ಸಾಹಿತ್ಯಕ್ಕೆ ಹಂಸಲೇಖ ಅವರದೇ ಸಂಗೀತ ನಿರ್ದೇಶನವಿತ್ತು. ನಂತರ ಕೇಳಿದ್ರಿ ಹೃದಯ ಗೀತೆ ಚಿತ್ರದ ಟೈಟಲ್ ಟ್ರ್ಯಾಕ್ ಅನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಚಿತ್ರ ಅವರ ಧ್ವನಿಯಲ್ಲಿ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು. ಸೊ ಹಲವಾರು ಸಂದೇಶಗಳು ಇನ್ನೂ ಕೂಡ ನಮ್ಮನ್ನು ಬಂದು ತಲುಪ್ತಾ ಇದೆ. ನಂಬರ್ ಎಂಡಿಂಗ್ ವಿತ್ 784, ನಿಮ್ಮ ಹೆಸರನ್ನು ಹಾಕೋದನ್ನು ಮರೆತು ಬಿಟ್ಟಿದ್ದೀರಾ. ನೆಕ್ಸ್ಟ್ ಟೈಮ್ ಮೆಸೇಜ್ ಮಾಡಿದಾಗ ದಯವಿಟ್ಟು ನಿಮ್ಮ ಹೆಸರನ್ನು ಕೂಡ ಹಾಕಿ ಸಂದೇಶವನ್ನು ಕಳಿಸಿ. ಹಾಗೆ ಸಂದೇಶವನ್ನು ಕಳಿಸಿರೋದು ಗಿರೀಶ್ ದಾವಣಗೆರೆಯಿಂದ, ಉಷಾ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಸದ್ಯಕ್ಕೆ ಮೂಡಿ ಬರ್ತಾ ಇದೆ ಮತ್ತೆರಡು ಹಾಡುಗಳು ನಿಮಗಾಗಿ. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ಕೇಳಿ ಎಂಜಾಯ್ ಮಾಡಿ. ಸ್ಟೇಡಿಯೂನ್, ಇದು ನಿಮ್ಮ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

ಈ ಒಂದು ಹಾಡಿನೊಂದಿಗೆ ಇವತ್ತಿನ ಸಕಸಂಗು ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಕಸಂಗು ಕಾರ್ಯಕ್ರಮದಲ್ಲಿ ನಿಮ್ಮ ದೇಶದ ಗೀತೆಗಳನ್ನು ಕೇಳಿದ್ವಿ. ಕಾರ್ಯಕ್ರಮವನ್ನು ಕೇಳಿದ ಮೆಚ್ಚಿ ಮೆಸೇಜ್ ಮಾಡಿದ ಸಂದೇಶವನ್ನು ಕಳಿಸಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಕೆಲವೊಂದು ಹಾಡುಗಳು ಪ್ರಸಾರ ಆಗೋಕ್ಕಾಗಲಿಲ್ಲ, ಕೆಲವೊಂದು ಸಂದೇಶಗಳನ್ನು ಓದಲಿಕ್ಕಾಗಲಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನಾಳೆ ಮತ್ತೆ 9 ಗಂಟೆಗೆ ಸರಿಯಾಗಿ ಮತ್ತೆ ನೀವು ಕೇಳಬಹುದು ನಿಮ್ಮ ದೇಶದ ಹಾಡುಗಳನ್ನು ಸಕಸಂಗು ಕಾರ್ಯಕ್ರಮದಲ್ಲಿ. ಸಕಸಾಂಗು ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆ ಇದ್ದ ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಕೇಳ್ತಾನೆ ಇರಿ, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಡ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಟ್ಯೂನ್ ಮಾಡಿ ಕೇಳ್ತಾ ಇದ್ದಾರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು ಸ್ಟುಡಿಯೋದಲ್ಲಿ ಸಮಯ ಆಯಿತು 10:35 ಇದು ಸಿನಿಮಾ ಮಾಹಿತಿ ಕಟ್ಟೆ ಸಿನಿಚಿಟ್ಟೆಯ ಸಮಯ. ಸಿನಿಚಿಟ್ಟೆಯಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೀನಿ ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಎಸ್, ನಿಮ್ಗೆಲ್ಲ ಗೊತ್ತೇ ಇದೆ, ನಾನಾಗಲೇ ಹೇಳಿದ ಹಾಗೆ ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಕನ್ನಡದ ನ್ಯಾಚುರಲ್ ಸ್ಟಾರ್ ಹ್ಯಾಂಡ್ಸಮ್ ಹೀರೋ ಅನಂತ್ ನಾಗ್ ಅವ್ರ ಬಗ್ಗೆ. ಇವತ್ತು ಅವರ ಜನ್ಮದಿನ ಕೂಡ. ಮೊದಲೇದಾಗಿ ಅನಂತ್ ನಾಗ್ ಸರ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಇವತ್ತು ಅವ್ರ ಬಗ್ಗೆ ನಾವು ಮಾತಾಡ್ತಾ ಸಾಗೋಣ ಇವತ್ತಿನ ನಮ್ಮ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ. ಅನಂತ್ ನಾಗ್ ಸರ್ ಅಂದ ತಕ್ಷಣ ನಮ್ಗೆಲ್ಲರಿಗೂ ಗೊತ್ತಾಗೋದು ಅವರ ನ್ಯಾಚುರಲ್ ಆಕ್ಟಿಂಗ್, ಸ್ವಾಭಾವಿಕ ನಟನೆ ಎಲ್ಲರ ಕಣ್ಣು ಮುಂದೆ ಬರುತ್ತೆ. ಅವರ ಧ್ವನಿಯಲ್ಲೊಂದು ಗಂಭೀರತೆ ಇರುತ್ತೆ, ಕಣ್ಣಲ್ಲೊಂದು ತುಂಟತನ ಇರುತ್ತೆ. ಸೊ ಅದನ್ನ ನಾವಿವತ್ತು ಮಾತಾಡೋಣ. ಅವರ ನಟನೆ ಬಗ್ಗೆ, ಅವರ ಚಿತ್ರಗಳ ಬಗ್ಗೆ, ಚಿತ್ರದ ಒಂದು ಪ್ರಯಾಣದ ಬಗ್ಗೆ ನಾವು ಮಾತಾಡ್ತಾ ಸಾಗೋಣ. ಹಾಗೆ ನಿಮಗೆ ಅನಂತ್ ನಾಗ್ ಸರ್ ಅವರ ಯಾವ ಸಿನಿಮಾ, ಯಾವ ಪಾತ್ರ ತುಂಬಾನೇ ಕಾಡುತ್ತೆ, ತುಂಬಾನೇ ಇಷ್ಟ ಆಗಿತ್ತು ಅನ್ನೋದನ್ನ ನಮಗೆ ಬರೆದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480909019408010013. ಸದ್ಯಕ್ಕೆ ಅನಂತ್ ನಾಗ್ ಅವರ ನಟನೆಯ ಈ ಒಂದು ಗೀತೆ ನಿಮಗಾಗಿ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಕೇಳ್ತಾ

ಬಯಲುದಾರಿ ಚಿತ್ರದ ಸೂಪರ್ ಹಿಟ್ ಹಾಡನ್ನ ಕೇಳಿದ್ರಿ. ಎಲ್ಲಿರುವೆ ಮನವ ಕಾಡುವ ರೂಪಸಿ ಅಂತ ಹಾಡಿದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ಇವತ್ತಿನ ಸಿನಿಚಿಟ್ಟೆ ಅತಿಥಿ ಅನಂತನಾಗ್ ಅಂತ ಹೇಳುತ್ತ

ತಕ್ಷಣ ಸಿಕ್ಕಾಪಟ್ಟೆ ಮೆಸೇಜ್ಗಳು ನಮ್ಮನ್ನು ಬಂದು ತಲುಪ್ತಾ ಇದೆ. ನಂಬರ್ ಎಂಡಿಂಗ್ ವಿತ್ 0808 ನಿಮ್ಮ ಹೆಸರನ್ನ ಕಳಿಸೋದನ್ನೇ ಮರ್ತು ಬಿಟ್ಟಿದ್ದೀರಲ್ಲ. ಎಸ್, ನೆಕ್ಸ್ಟ್ ಟೈಮ್ ಮೆಸೇಜ್ ಮಾಡಿದಾಗ ನಿಮ್ಮ ಹೆಸರನ್ನು ಮರಿಬೇಡಿ. ಇವತ್ತು ಅನಂತನಾಗ್ ಸರ್ ಬರ್ಡೇ ಅಂದ ತಕ್ಷಣ ಹ್ಯಾಪಿ ಬರ್ಡೇ ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಅನಿಲ್ ಕುಷ್ಟಗಿಯಿಂದ ಮೆಸೇಜನ್ನು ಮಾಡಿದ್ದಾರೆ. ನಂತರ ಮೆಸೇಜ್ ಮಾಡಿರೋದು ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ನಿಂದ. ಸೊ ನಮ್ಗೆ ಅನಂತನಾಗ್ ಅವರ ಚಿತ್ರಗಳು ತುಂಬಾ ಇಷ್ಟ ಆಗುತ್ತೆ ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಹುಬ್ಬಳ್ಳಿಯ ಕೇಶವಾಪುರದಿಂದ ನಿವೇದಿತಾ ಗುರುರಾಜ ನವಲಗುಂದ ಅವ್ರ ಮನೆಯವರು ಸಂದೇಶವನ್ನು ಕಳಿಸಿ ಗಣೇಶನ ಮದುವೆ ಥರದ ಮೂವಿಗಳು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ವಂದನಾ ರಾಘವೇಂದ್ರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿ ನನ್ನ ಫೇವ್ರೇಟ್ ಹೀರೋ ಅನಂತನಾಗ್ ಸರ್ ಅಂತ ಹೇಳಿದ್ದಾರೆ. ಸೊ ಅವರು ತುಂಬ ಸರಿ ಫೇವ್ರೇಟನ್ನು ಯೂಸ್ ಮಾಡೋದ್ರಿಂದ ಗೊತ್ತಾಗ್ತದೆ ಎಷ್ಟು ಫೇವ್ರೇಟ್ ಇರ್ಬೋದು ಅಂತ. ಇನ್ನು ಎಲ್ಲ ಮೂವಿನ ನೋಡಿದ್ದೀನಿ. ಇನ್ನು ಅರುಣರಾಗ ಫಿಲ್ಮ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ದಿನ ಕೆಲಸ ಮಾಡಬೇಕಾದ್ರೆ ಸಾಂಗನ್ನು ಹಾಕೊಂಡು ಕೆಲಸ ಮಾಡ್ತೀನಿ ಅಂಥೇಳಿ ಹೇಳಿದ್ದಾರೆ. ಎಷ್ಟು ಇವತ್ತು ನಾವು ಕೂಡ ಪ್ಲೇ ಮಾಡ್ತೀವಿ. ಇನ್ನು ನೇತ್ರ ಕೆಂಗೇರಿಯವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಇನ್ನು ಅನುಷಾ ಅವರ ಸಂದೇಶ, ನಾರದ ವಿಜಯ ನನಗೆ ಫೇವ್ರೇಟ್ ಮೂವಿ ಆಗುತ್ತೆ, ಹಾಗೆ ಹೀಗೂ ಮೋಸ ಮಾಡ್ತಾರೆ ಅಂಥೇಳಿ ಈ ಥರ ಮೂವಿ ನೋಡಿದ ಮೇಲೆ ಗೊತ್ತಾಯಿತು ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಮೆಸೇಜ್ ಕೊಟ್ಟಂತಹ ಮೂವಿಗಳು ಕೂಡ ಮಾಡಿದ್ದಾರೆ. ಇನ್ನು ನಾಗರತ್ನ ರಾಜಾಜಿನಗರ ಅವರು ಸಂದೇಶವನ್ನು ಕಳಿಸಿ ಅನಂತನಾಗ್ ಸರ್ ಅವರ ಹಾಡು ಕೇಳ್ತಾ ಇದ್ರೆ ದಿನ ಇಡೀ ಫುಲ್ ಎನರ್ಜಿ ಇರುತ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಖಂಡಿತವಾಗಿ. ಹಾಗೆ ಕಲ್ಲೇಶ್ವರ ಕುಮಾರ್ ಶ್ರೀನಗರ ತುಮಕೂರಿನಿಂದ, ದಶಕಗಳಿಂದ ಕನ್ನಡ ಚಲನಚಿತ್ರ ರಂಗದಲ್ಲಿ ಎಲ್ಲರಿಗೂ ಇಷ್ಟರಾಗಿರುವಂಥ ಹೀರೋ ಅನಂತನಾಗ್ ಅವರು ಅಂಥೇಳಿ ಕಳಿಸಿದ್ದಾರೆ. ಅನಂತನಾಗ್ ಅಂದ್ರೇ ಆನಂದ, ಅವರ ನಗು, ಅವರ ಮಾತುಕತೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಅಂಥೇಳಿ ಲತಾ ದಿನೇಶ್ ಗಂಗೊಂಡನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚಂದನದ ಗೊಂಬೆ ಚಿತ್ರ ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ ಅಂತ ಹೇಳಿದ್ದಾರೆ. ಹಾಗೆ ಅನಿತಾ ತಿರುಮಲೇಶ್ ಹಾವೇರಿಯಿಂದ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡಿನಲ್ಲಿ ಅವರ ಅಭಿನಯ ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಸೊ ನಿಮ್ಮೆಲ್ಲರ ಸಂದೇಶಗಳಿಗಾಗಿ ಧನ್ಯವಾದಗಳು. ಸೊ ಕಾರ್ಯಕ್ರಮಕ್ಕೆ ಬರೋದಾದರೆ, ಅವರ ಬಗ್ಗೆ ನಾವು ಮಾತಾಡ್ತಾ ಹೋಗೋದಾದರೆ, ಯಾವ ವರ್ಷದಲ್ಲಿ ಹುಟ್ಟಿದ್ರು ಅಂತ ನಾವು ನೋಡೋದಾದರೆ 1948 ಸೆಪ್ಟೆಂಬರ್ 4 ತಾರೀಕು ಉತ್ತರ ಕನ್ನಡ ಜಿಲ್ಲೆಯ ಶಿರಾಲಿಯಲ್ಲಿ ಹುಟ್ಟುತ್ತಾರೆ ಅನಂತನಾಗ್ ಅವರು. ತಂದೆಯವರು ಸದಾನಂದ ನಾಗರಕಟ್ಟೆ, ಹಾಗೆ ತಾಯಿ ಆನಂದಿಯವರು. ಸೊ ಬಾಲ್ಯದ ಶಿಕ್ಷಣವನ್ನು ಅವರು ಕೇರಳದ ಆನಂದ ಆಶ್ರಮದಲ್ಲಿ ಪಡಿತಾರೆ. ನಂತರದಲ್ಲಿ ಅವರು ನಟನೆಯ ಬರೋಕ್ಕಿಂತ ಮುಂಚೆ ಸೈನ್ಯಕ್ಕೆ ಸೇರಬೇಕು ಅನ್ನೋ ಒಂದು ಆಸೆ ಕೂಡ ಇತ್ತಂತೆ. ಸೊ ಸೋಲ್ಜರ್ ಆಗಬೇಕಾಗಿದ್ದವರು ಆ್ಯಕ್ಟರ್ ಆಗ್ತಾರೆ. ಸೊ ಇವ್ರ ಬಗ್ಗೆ ಇನ್ನೂ ಮಾತಾಡೋಣ. ನಿಮಗೂ ಏನಾದರೂ ಗೊತ್ತಿದ್ರೆ ಮಾಹಿತಿ, ಅನಂತನಾಗ್ ಸರ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ಮ ಕಡೆ ಇದ್ದರೆ ದಯವಿಟ್ಟು ನಮಗೆ ಸಂದೇಶವನ್ನು ಕಳಿಸಿ. 9480109013948010013 ಸದ್ಯಕ್ಕೆ ನಿಮಗಾಗಿ ಮುಡಿ ಬರ್ತಾ ಇದೆ. ಅನಂತನಾಗ್ ಸರ್ ಅವರು ನಟಿಸಿರುವಂತಹ ಎರಡು ಬ್ಯಾಕ್ ಟು ಬ್ಯಾಕ್ ಹಿಟ್ ಹಾಡುಗಳು ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್. ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನವೆಲ್ಲೂ ಮ್ಯೂಸಿಕಲಿ

ವೆಲ್ಕಮ್ ಬ್ಯಾಕ್ ಟು ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವಿವತ್ತು ಅನಂತ್ ನಾಗ್ ಸರ್ ಅವರ ಬರ್ಡೇ ಸ್ಪೆಷಲ್ ಅವ್ರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ, ಅವರ ಸಿನಿಮಾ ಜರ್ನಿ ಬಗ್ಗೆ ಮಾತಾಡ್ತಾ ಇದ್ವಿ, ಅವರೇ ನಟಿಸಿದಂತಹ ಎರಡು ಚಿತ್ರಗಳ ಹಾಡನ್ನು ಕೂಡ ಕೇಳಿದ್ರಿ. ನೀವು ಕೇಳಿದಂತಹ ಮೊದಲ ಗೀತೆ ಚಂದನದ ಗೊಂಬೆ ಚಿತ್ರದ ಆಕಾಶದಿಂದ ದರೆಗಿಳಿದ ರಂಬೆ ಅಂತ ಹಾಡಿದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಹಾಗೆ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ಕೇಳಿದ್ರಿ ಅರುಣರಾಗ ಚಿತ್ರದ ಟೈಟಲ್ ಟ್ರ್ಯಾಕ್ ಅನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನವಿತ್ತು. ಎಸ್, ನಾವು ಮಾತಾಡ್ತಾ ಇದ್ವಿ ಇವತ್ತಿನ ಸಿನಿಚಿಟೆ ಕಾರ್ಯಕ್ರಮದಲ್ಲಿ ಅನಂತನಾಗ್ ಸರ್ ಅವರ ಜನ್ಮದಿನದ ವಿಶೇಷ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಎಜುಕೇಷನ್ ಆದ್ಮೇಲೆ ಅನಂತನಾಗ್ ಅವರು ಮುಂಬೈಗೆ ಹೋಗ್ತಾರೆ. ಮುಂಬೈಯಲ್ಲಿ ಖ್ಯಾತ ರಂಗಕರ್ಮಿ ಸತ್ಯದೇವ್ ದುಬೆ ಅವರ ಸಂಪರ್ಕ ಆಗತ್ತೆ. ಅದೊಂದು ದೊಡ್ಡ ಮಹತ್ವದ ತಿರುವು ಅಂತ ಹೇಳ್ಬೋದು. ಕೊಂಕಣಿ, ಮರಾಠಿ, ಹಿಂದಿ ಹಾಗೆ ಇಂಗ್ಲಿಷ್ ನಾಟಕಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ತಾರೆ. ಅದೇ ರೀತಿ ಅಮೋಲ್ ಪಾಲೇಕರ್ ಅವರಂತಹ ದಿಗ್ಗಜರ ಜೊತೆ ರಂಗ ತಾಲೀಮು ನಡೆಸುವಂತಹ ಅವಕಾಶ ಕೂಡ ಅನಂತನಾಗ್ ಅವರಿಗೆ ಸಿಗತ್ತೆ. ಸತ್ಯದೇವ್ ದುಬೆ ಅವರ ನಾಟಕವನ್ನು ನೋಡಕ್ಕೆ ಬಂದಿರ್ತಾರೆ ನಿರ್ದೇಶಕ ಶ್ಯಾಮ್ ಬೆನಗಲ್ ಅವರು. ಅನಂತನಾಗ್ ಅವರ ನೈಸರ್ಗಿಕ ನಟನೆಯನ್ನು ನೋಡಿ ಅವರಿಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗತ್ತೆ. 1974 ತೆರೆ ಕಂಡಂತಹ ಅಂಕುರ್ ಹಿಂದಿ ಸಿನಿಮಾದ ಮೂಲಕ ಅನಂತನಾಗ್ ಅವರು ಭಾರತೀಯ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ. ನಂತರ ನಿಶಾಂತ್, ಮಂಥನ್, ಭೂಮಿಕಾ, ಕಲಿಯು ಹೀಗೆ ಹಲವಾರು ಚಿತ್ರಗಳಲ್ಲಿ ಕೂಡ ನಟಿಸ್ತಾ ಹೋಗ್ತಾರೆ. ಹಾಗಾದರೆ ಕನ್ನಡದಲ್ಲಿ ಅವರ ಡೆಬ್ಯೂ ಚಿತ್ರ, ಪಾದಾರ್ಪಣೆ ಮಾಡಿದಂತಹ ಚಿತ್ರ ಯಾವುದಿರಬಹುದು? ನಿಮ್ಗೇನಾದರೂ ಗೊತ್ತಿದ್ರೆ ನಮಗೆ ಬರ್ತ್ ಕಳಿಸಿ 9480901013 9408013 ಗೊತ್ತಾಯ್ತಲ್ಲ ಪ್ರಶ್ನೆ ಏನು ಅಂತ. ಅನಂತ್ ನಾಗ್ ಅವರು ಕನ್ನಡದಲ್ಲಿ ಪಾದಾರ್ಪಣೆ ಮಾಡಿದಂತಹ ಚಿತ್ರ ಯಾವುದು ಅನ್ನೋದನ್ನು ಬೇಗ ನಮಗೆ ಬರ್ತ್ ಕಳಿಸಿ.

ಕೇಳ್ತಾ ಇದ್ದಾರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸಿರಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಅನಂತ ನಾಗ್ ಅವ್ರ ಬಗ್ಗೆ. ಅವರೇ ನಟಿಸಿದಂತಹ ಎರಡು ಹಾಡನ್ನು ಕೂಡ ನೀವು ಕೇಳಿದ್ರಿ. ಮೊದಲ ಹಾಡಾಗಿತ್ತು ಬೆಂಕಿ ಒಲೆ ಚಿತ್ರದ ನಿನ್ನ ನಗುವು ಅನ್ನುವ ಹಾಡು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿದ್ದಂತಹ ಗೀತೆ, ಚಿವುದೇಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು. ಹಾಗೆ ನಂತರ ನೀವು ಕೇಳಿದ್ರಿ ಚಂದನದ ಗೊಂಬೆ ಚಿತ್ರದ ಈ ಬಿಂಕ ಬಿಡು ಬಿಡು ಅಂತ ಹಾಡಿದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರು, ಎಸ್ ಚಿವುದೇಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ನಾನು ಒಂದು ಪ್ರಶ್ನೆನ ಕೇಳಿದ್ದೆ ಹಾಡಿಗಿಂತ ಮುಂಚೆ, ಅನಂತ್ ನಾಗ್ ಅವರು ಕನ್ನಡಕ್ಕೆ ಪಾದಾರ್ಪಣೆ ಮಾಡಿದಂತಹ ಚಿತ್ರ ಯಾವುದು ಅಂಥೇಳಿ. ತುಂಬ ಜನ ಸರಿಯಾದ ಉತ್ತರವನ್ನು ಕಳಿಸಿದ್ರಿ. ನೇತ್ರ ಕೆಂಗೇರಿಯಿಂದ ಮೊದಲ ಉತ್ತರವನ್ನು ಕಳಿಸಿರು, ಫಸ್ಟ್ ಉತ್ತರವನ್ನು ಕಳಿಸಿರೋದು ನೇತ್ರ ಕೆಂಗೇರಿಯವರು. ಹಾಗೆ ನಾಗರತ್ನ ರಾಜಾಜಿನಗರದಿಂದ ಉಸ್ಮಾನ್ ಸುಳ್ಯಾಯಿಂದ ಸಂದೇಶವನ್ನು ಸರಿಯಾಗಿ ಕಳಿಸಿದ್ದಾರೆ. ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಳ್ಳಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸರಿಯಾದ ಉತ್ತರವನ್ನು ಕಳಿಸಿದರೆ. ಎನ್ ಆರ್ ಪುರದಿಂದ ಬಲರಾಮ್ ಶಿವಣ್ಣ ಅವರ ಸಂದೇಶ ಕೂಡ ಸರಿಯಾಗಿದೆ. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಶಶಿವಾಳ ಜಯಣ್ಣ ಶಶಿವಾಳ ಅರಸೀಕೆರೆ ತಾಲೂಕು, ಹಾಗೆ ಸೋಮಶೇಖರ್ ಶಿವನಿ ಅಜ್ಜಂಪುರ ತಾಲೂಕಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸುಧಾ ಬುದಿಹಾಲ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ನಂತರದ ಸಂದೇಶ ಸತೀಶ್ ಗೌಡ್ರು ಕಡವಿನ ಹೊಸಹಳ್ಳಿ ಅರಕಲಗೂಡು.

ತಾಲೂಕಿನಿಂದ, ಹಾಗೆ ಶಿವು ಚಳ್ಳಕೆರೆ ತಾಲೂಕಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದರೆ, ವೆಂಕಟೇಶ್ ರಾಜಾಜಿನಗರದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಗೆಸ್ ಮಾಡಿರೋದು ಶಿವಮೊಗ್ಗ ಇಂದ ರಾಘವೇಂದ್ರ. ವಂದನಾ ರಾಘವೇಂದ್ರ ಅವರು, ಸರಿಯಾಗಿದೆ ನಿಮ್ಮ ಉತ್ತರ ಕೂಡ. ಹಾಗೆ ನಂತರದ ಉತ್ತರ ಕಳಿಸಿರೋದು ಸುಮಿತ್ರಾ ಕೆಂಪರಾಜ್, ಆರ್ ಎಚ್ ಸಿ ಎಸ್ ಬಡಾವಣೆ, ಅನ್ನಪೂರ್ಣೇಶ್ವರಿ ನಗರ. ಗೀತಾ ಕಾವಿರಪ್ಪ ವಿರಾಜಪೇಟೆಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸೊ ನಂತರ ಅನಂತನಾಗ್ ಅವರು ನಟಿಸಿದ ಮೊದಲ ಚಿತ್ರ ಹಂಸಗೀತೆ ಇರಬಹುದಾ ಅಂತೇಳಿ ಗೆಸ್ ಮಾಡಿರೋದು ರಾಜೇಶ್ ಶೈಲಾ ರಾಜೇಶ್ ಚನ್ನನಕುಂಡೆಯಿಂದ, ಬಟ್ ತಪ್ಪಾಗಿದೆ ನಿಮ್ಮ ಉತ್ತರ. ಸಿದ್ದಾನಂದ ಟಿ ವಿ ಸರ್ಕಲ್, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ರಾಜಾರಾಮ್ ವಸುಧಾ ಮಂಜೇಶ್ವರಿ ಕಾಸರಗೋಡಿನಿಂದ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ನಂತರ ಉತ್ತರವನ್ನು ಕೊಟ್ಟಿರೋದು ಯಶೋಧ ಸಮರ್ಥ ಹುಬ್ಬಳ್ಳಿಯಿಂದ. ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಮೊದಲ ಸಿನಿಮಾ ಯಾವುದಾಗಿತ್ತು ಅಂತ ನೋಡೋದಾದರೆ 1973 ತೆರೆಗಂಡಂತಹ ಚಿತ್ರ, ಪಿ ವಿ ನಂಜರಾಜ್ ಅರಸ್ ಅವರು ನಿರ್ದೇಶನ ಮಾಡಿದಂತಹ ಚಿತ್ರ ಸಂಕಲ್ಪ. ಸಂಕಲ್ಪ ಚಿತ್ರದ ಮೂಲಕ ಅನಂತನಾಗ್ ಅವರು ಕನ್ನಡ ಚಲನಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಆದರೆ ಅವರಿಗೆ ದೊಡ್ಡ ಮಟ್ಟಕ್ಕೆ ಹೆಸರನ್ನು ತಂದುಕೊಟ್ಟಂತಹ ಚಿತ್ರ ಯಾವುದಪ್ಪ ಅಂತ ಹೇಳಿದ್ರೆ 1975 ಜಿ ವಿ ಅಯ್ಯರ್ ನಿರ್ದೇಶನದ ಹಂಸಗೀತೆ ಚಿತ್ರ. ಅದಾದಮೇಲೆ 1976 ಪುಟ್ಟಣ ಕಣಗಾಲ್ ಅವ್ರ ಜೊತೆ ಸೇರಿ ಬಯಲುದಾರಿ ಚಿತ್ರದಲ್ಲಿ ಅವರು ಕಾಣಿಸ್ಕೊಳ್ತಾರೆ. ಅದರಲ್ಲಂತೂ ಅವರ ಅದ್ಭುತ ಅಭಿನಯವನ್ನು ಯಾರೂ ಕೂಡ ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಆನಂತರ ಎವರ್ಗ್ರೀನ್ ರೊಮ್ಯಾಂಟಿಕ್ ಹೀರೋ ಆಗಿ ಹುಟ್ಕೋತಾರೆ, ಹೊರಹೊಮ್ಮುತ್ತಾರೆ ಅನಂತನಾಗ್ ಅವರು.

ಸಿನಿಚುಟಿಯ ಕಾರ್ಯಕ್ರಮದಲ್ಲಿ ನಾವು ಅನಂತ ನಾಗ್ ಸರ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನಾನು ಮಾತಾಡಬೇಕಾದ್ರೆ, ನಾನು ಈ ಬಗ್ಗೆ ಮಾಹಿತಿ ನೀಡಬೇಕಾದ್ರೆ, ಬಯಲುದಾರಿ ಚಿತ್ರದ ನಿರ್ದೇಶಕರು ತಪ್ಪಾಗಿ ಪುಟ್ಟಣ ಕಣಗಾಲ್ ಅಂತ ಹೇಳಿಬಿಟ್ಟೆ, ಕ್ಷಮೆ ಇರಲಿ. ಬಯಲುದಾರಿ ಚಿತ್ರದ ನಿರ್ದೇಶಕರು ದೊರೆ ಭಗವಾನ್ ಅವರು, ತಪ್ಪಿನಿಂದ ಪುಟ್ಟಣ ಕಣಗಾಲ್ ಅಂತ ಆಗಿದೆ.

ಬಿಡುಗಡೆಯ ಬೇಡಿ ಚಿತ್ರದ ಹಾಡನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿದ್ದಂತಹ ಹಾಡು ಇದಾಗಿತ್ತು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ಹಲವಾರು ಜನ ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶ ಬಂದಿರೋದು ಕೇಶವಾಪುರಿ ಹುಬ್ಬಳ್ಳಿ, ಕೇಶವಾಪುರದಿಂದ ಪ್ರವೀಣ್ ಮಾಧವಿ ಉಳ್ಳೆಕಟ್ಟಿ ರಾಹುಲ್ ರೇವತಿಯವರ ಸಂದೇಶ ನಮ್ಮನ್ನು ಬಂದು ತಲುಪಿದೆ. ಹಾಗೆ ಮರಿಸ್ವಾಮಿ ನಂದಗೋಕುಲ ಇಂದ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿ ಭಾಷೆಯ ಗಡಿಯನ್ನು ಮೀರಿ ಭಾರತೀಯ ಚಿತ್ರರಂಗದ ಪ್ರೇಕ್ಷಕರ ಮನಗೆದ್ದಿರುವ ಅಪರೂಪದ ನಟ ಅನಂತ್ ನಾಗ್ ಅವರ ಬಗ್ಗೆ ಎಷ್ಟು ಮಾತಾಡಿದ್ರೂ ಸಾಲದು ಅಂತ ಹೇಳ್ತಾ ಇದ್ದಾರೆ. ಹೌದು, ನಿಜವಾಗ್ಲೂ ಹೌದು. ಇನ್ನು ಸಂದೇಶ ಬಂದಿರೋದು ನಾಗರತ್ನ ರಾಜಾಜಿ ನಗರ್ ಅವರಿಂದ. ತೀರ್ಥೇಶ್ ಚನ್ನಪಟ್ಟಣ ಇವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಸೀರಿಯಸ್ ಪಾತ್ರಗಳಿಗೆ ಮಾತ್ರ ಸೀಮಿತ ಆಗಿರದೆ ಹಾಸ್ಯಕ್ಕೆ ಕೂಡ ಬರ್ತಾರೆ ಅನಂತ್ ನಾಗ್ ಅವರು. ಹಾಸ್ಯದಲ್ಲಿ ಗೌರಿ ಗಣೇಶ, ಗಣೇಶನ ಮದುವೆ, ಗೋಲ್ಮಾಲ್, ರಾಧಾಕೃಷ್ಣ, ಉಂಡು ಹೋದ ಕೊಂಡು ಹೋದ ಚಿತ್ರಗಳಲ್ಲಿ ಪ್ರೇಕ್ಷಕರನ್ನ ಹೊಟ್ಟೆ ಹುಣ್ಣಾಗಿಸುವಂತೆ ನಗಿಸಿದ್ದು ಅನಂತ್ ನಾಗ್ ಅವರ ಅಭಿನಯ. ಹಾಗೆ ಬೆಳದಿಂಗಳ ಬಾಲೆ ಚಿತ್ರದಲ್ಲಿ ಹೀರೋಯಿನ್ ಇಲ್ಲದೆ ಕೇವಲ ಆ ಧ್ವನಿಯನ್ನ ಇಟ್ಕೊಂಡು ಭಾವನೆಗಳನ್ನ ಕಟ್ಟಿಕೊಟ್ಟಂತಹ ಒಂದು ಅದ್ಭುತವಾದಂತಹ ಅಭಿನಯ ಅನಂತ್ ನಾಗ್ ಅವರದ್ದು. ಇನ್ನು ಇತ್ತೀಚಿನ ದಿನಗಳಲ್ಲಿ ತೆಲಕಂಡಂತಹ ಚಿತ್ರಗಳ ಬಗ್ಗೆ ಮಾತಾಡೋದಾದರೆ, ಗೋಧಿ ಬಣ್ಣ ಸಾಧಾರಣ ಮೈಕಟ್ಟುವಿನಲ್ಲಿ ಅಲ್ಝೈಮರ್ ಪೀಡಿತ ವೆಂಕೋಬ್ರಾವ್ ಪಾತ್ರದಲ್ಲಿ ನಟಿಸಿ ಸೈ ಅನ್ಸ್ಕೊಂಡಿದ್ರು. ಹಾಗೆ ಸಹಿ ಪ್ರಶಾಲೆ ಕಾಸರಗೋಡು ಚಿತ್ರದಲ್ಲಿ ವಕೀಲರ ಪಾತ್ರದಲ್ಲಿ ಕೂಡ ಅವರು ಸೈ ಅನ್ಸ್ಕೊಂಡ್ರು. ಇನ್ನಷ್ಟು ಮಾತುಕತೆ ನಡೆಯುತ್ತೆ ಅನಂತ್ ನಾಗ್ ಅವರ ಬಗ್ಗೆ ಸಿನಿಚುಟೆ ಕಾರ್ಯಕ್ರಮದಲ್ಲಿ. ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇದೆ ಎರಡು ಬ್ಯಾಕ್ ಟು ಬ್ಯಾಕ್ ಹಿಟ್ ಹಾಡುಗಳು. ಅನಂತ್ ನಾಗ್ ಅವರ ನಟನೆಯ ಹಾಡುಗಳು ಕೇಳಿ ಎಂಜಾಯ್ ಮಾಡಿ. ಸ್ಟೇಡಿಯೂನ್, ಇದು ನಿಮ್ಮದು ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಮ್ಯೂಸಿಕಲಿ ಯಾರ್

ಈ ಒಂದು ಸುಂದರ ಹಾಡಿನೊಂದಿಗೆ ಈ ಹೊತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಮಾಹಿತಿ ಹಾಡುಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಕಾರ್ಯಕ್ರಮವನ್ನು ಕೇಳಿದ ಮೆಚ್ಚಿ ಮೆಸೇಜ್ ಮಾಡಿದ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಸಮಯ ಆಗೋಯ್ತು, 10:57 ಆಗೋಯ್ತು, ನಾನು ಕೂಡ ಸ್ಟುಡಿಯೋದಿಂದ ಹೊರಗೆ ಹೋಗುವಂತಹ ಸಮಯ ಕೂಡ ಬಂದೇ ಬಿಡ್ತು. ಬೆಳಗ್ಗೆಯಿಂದ ಇಷ್ಟು ಹೊತ್ತು ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು, ನಿಮ್ಮ ರೇಡಿಯೋ ಗೆಳೆಯ RJ ಅಕ್ಷಯ. ಮತ್ತೆ ಸಿಗೋಣ, ಅಲ್ಲಿವರೆಗೂ ಕೇಳ್ತಾನೆ ಇರಿ FM Rainbow 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಹಾಯ್, ಟ್ಯೂನ್ ಮಾಡಿದ್ರೆ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲೋ 101.3 ಮೆಗಾಹರ್ಟ್ಸ್. ಮ್ಯೂಸಿಕಲ್ ಇಯರ್ಸ್, ಮ್ಯಾಜಿಕಲ್ ಇಯರ್ಸ್. ಎಸ್, ಕೇಳ್ತಾ ಇದ್ದೀರಾ ನಿಮ್ಮ ಎಫ್ ಎಂ ರೈನ್ಬೋ ಕಾರ್ಯಕ್ರಮ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೀನಿ, ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ. ಎಸ್, ಶುಭ ದಿನ, ಶುಭ ಗಳಿಗೆ, ಶುಭ ವಾರ, ಶುಭ ಶುಕ್ರವಾರ. ಇನ್ನೇನು ಶ್ರಾವಣನೂ ಮುಗ್ದು ಹೋಗೋ ಅಂತ ಸಮಯ ಬಂದುಬಿಡ್ತು. ಇಷ್ಟು ದಿನ ಎಷ್ಟು ಸುಂದರವಾಗಿತ್ತು ಅಂತ ಅನ್ಸುತ್ತಲ್ಲ. ಇಷ್ಟು ದಿನ ಅಲ್ಲ, ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿಯೊಂದು ನಿಮಿಷ ಕೂಡ ಪ್ರೀಷಿಯಸ್ ಅಂತಲೇ ಹೇಳ್ಬೋದು. ಅದ್ಭುತವಾದಂತಹ ದಿನ. ಸೊ ಈ ದಿನವೆಲ್ಲ ನಿಮಗೆ ಶುಭ ತರ್ಲಿ ಅಂತ ಹಾರೈಸ್ತಾ ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಬಾಲಿವುಡ್ ಸಾಂಗ್ಸ್ನ ಕೇಳುವಂತಹ ರಿಕ್ವೆಸ್ಟ್ ಶೋ ಇದಾಗಿದೆ. ನಿಮ್ಮ ನೆಚ್ಚಿನ ಗೀತೆಗಳನ್ನು ಸಂದೇಶದ ಮೂಲಕ ಅಥವಾ ಕಾಲ್ ಮಾಡಿ ಕೇಳಬಹುದು. ಸೊ ಅದಕ್ಕೆ ಒಂದು ಗಂಟೆಗಳ ಕಾಲಾವಕಾಶ ಇದೆ. ಖಂಡಿತವಾಗ್ಲೂ ನಿಮ್ಮ ಸಂದೇಶಗಳು ನಮಗೆ ಬಂದು ತಲುಪ್ತಾ ಇದೆ. ಪ್ರತಿದಿನ ಕೂಡ ವಿಶೇಷತೆ ಇದ್ದೇ ಇರುತ್ತೆ. ಪ್ರತಿಯೊಬ್ಬರು ಒಬ್ಬೊಬ್ಬರು ಸ್ಟಾರ್ಸ್ಗಳ ಬರ್ತ್ಡೇ ಇರುತ್ತೆ, ಹಾಗೆಯೇ ಡೆತ್ ಆ್ಯನಿವರ್ಸರಿ ಇರುತ್ತೆ. ಇವತ್ತು ಕೂಡ ಒಬ್ಬ ಮಹಾನ್ ಕಲಾವಿದನ ಹುಟ್ಟುಹಬ್ಬ. ಸೊ ಆಲ್ರೆಡಿ ಈ ಮೆಸೇಜ್ಗಳು ಬಂದು ತಲುಪ್ತಾ ಇದೆ. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಎಸ್, ಇವತ್ತು ರಿಷಿ ಕಪೂರ್ ಅವರ ಹುಟ್ಟಿದ ಹಬ್ಬ. ಸೊ ಅವರ ಹುಟ್ಟಿದ ಹಬ್ಬದ ವಿಶೇಷವಾಗಿ ಅವ್ರ ಬಗ್ಗೆ ಸ್ವಲ್ಪ ಮಾತಾಡ್ತಾ ಸಾಕ್ತಾ ಹೋಗೋಣ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಆಫ್ಕೋರ್ಸ್ ನಮ್ಮ ವಾಟ್ಸಪ್ ಸಂಖ್ಯೆಗೆ ಬಂದು ತಲುಪ್ಲಿ ಅಂತ ಹೇಳ್ತಾ, ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಈ ಸಂಖ್ಯೆಗೆ ಸಂದೇಶದ ಮೂಲಕ ನಮ್ಮನ್ನ ತಲುಪಿ ಅಂತ ಹೇಳ್ತಾ, ಲೈಫಲ್ಲಿ ಒಂದಿಷ್ಟು ಪಾಸ್ ಅಂತ ಇರಬೇಕಂತೆ. ಸೊ ಆ ಪಾಸ್ ನೆಕ್ಸ್ಟು ಶುರುನ ಅದ್ಭುತವಾಗಿ ಮಾಡೋದಕ್ಕೆ ಆ ಪಾಸ್ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬಹುದು. ಮೇಡಮ್, ಇಷ್ಟೊಂದೆಲ್ಲ ಯಾಕೆ ಮಾತಾಡ್ತೀರಾ, ದಯವಿಟ್ಟು ನಮ್ಮ ಹಾಡು ಹಾಕ್ಬಿಡಿ ಅಂತ ಹೇಳಿ ಸಂದೇಶದ ಮೇಲೆ ಸಂದೇಶ, ಸಂದೇಶದ ಮೇಲೆ ಸಂದೇಶ.

ಬರ್ತಾನೆ ಇದೆ ಖಂಡಿತವಾಗ್ಲೂ ನಿಮ್ಮ ಹಾಡುಗಳನ್ನ ಪ್ಲೇ ಮಾಡ್ತೀನಿ. ಹಾಗೆಯೇ ರಿಷಿ ಕಪೂರ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಅವರಿಗಾಗಿ ಮೊದಲ ಗೀತೆ ಮೂಡಿ ಬರ್ತಾ ಇದೆ ಬಾಬಿ ಚಿತ್ರದಿಂದ. ಕೇಳಿ ಎಂಜಾಯ್ ಮಾಡಿ ಮತ್ತೆ ನಿಮ್ ಜೊತೆ ಮಾತುಕತೆಯಲ್ಲಿ ಸಾಕ್ತಾ ಹೋಗ್ತೀನಿ. ಟ್ಯೂನ್ ಮಾಡಿ ಕೇಳ್ತಾ ಇದೆ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಎಸ್, ಚಾಕ್ಲೇಟ್ ಬಾಯ್ ಅಂತಾನೆ ಫೇಮಸ್ ಆಗಿದ್ದಂತಹ ರಿಷಿ ಕಪೂರ್ ಅವರ ಅಭಿನಯದ ಬಾಬಿ ಚಿತ್ರದ ಅದ್ಭುತವಾದಂತಹ ಗೀತೆಯನ್ನ ನಾವು ಕೇಳ್ಕೊಂಡು ಬಂದ್ವಿ. ಬಾಲಿವುಡ್ನಲ್ಲಿ ನಿಜಕ್ಕೂ ಅವರು ಚಾಕ್ಲೇಟ್ ಬಾಯ್ ಕಂಡ್ರೆ ಅಷ್ಟು ಕ್ಯೂಟ್ ಆಗಿದ್ದಂತಹ ಹೀರೋ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ರಿಷಿ ಕಪೂರ್ ಅವರು 1952 ಸೆಪ್ಟೆಂಬರ್ 4 ಮುಂಬೈನಲ್ಲಿ ಜನಿಸ್ತಾರೆ. ಭಾರತೀಯ ಚಿತ್ರರಂಗದ ಖ್ಯಾತ ನಟ ನಿರ್ದೇಶಕ ರಾಜ್ ಕಪೂರ್ ಅವರ ಪುತ್ರರಾಗಿದ್ದ ರಿಷಿ ಕಪೂರ್ ಕಪೂರ್ ಕುಟುಂಬದ ಚಿತ್ರರಂಗದ ಪರಂಪರೆಯನ್ನು ಮುಂದುವರೆಸಿದಂತಹ ನಟರು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಸೊ ಇಂತಹ ಅದ್ಭುತವಾದ ನಟರ ಬಗ್ಗೆ ಮಾತಾಡೋದಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ಸೊ ಅವ್ರ ಬಗ್ಗೆ ಮಾತುಗಳನ್ನು ಆಡ್ತಾ ಹಾಗೆಯೇ ಸಂದೇಶದ ಕಡೆ ಗಮನ ಕೊಡೋದಾದರೆ ಎಷ್ಟು ಜನ ಸಂದೇಶಗಳು. ಸೊ ಇದೊಂದು ಕಾರ್ಯಕ್ರಮಕ್ಕೆ ಪಾಪ ಬಹಳಷ್ಟು ಜನ ವೇಟ್ ಮಾಡ್ತಾ ಇರ್ತೀರಾ ನಮ್ಮಿಷ್ಟದ ಸಂದೇಶದ ನಮ್ಮಿಷ್ಟದ ಹಾಡುಗಳನ್ನು ಕಳಿಸಿ ಅಂತ ಹೇಳಿ. ಸುಧಾಮೂರ್ತಿ ಅವರು ಕೆಹಳ್ಳಿ ಬ್ಯಾಂಗ್ಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ರಘುನಾರಾಯಣ್ ಬ್ಯಾಂಗ್ಳೂರಿಂದ, ಸುಧಾ ಜಯಶ್ರೀ ಸುನೀಲ್ ರಾಜಾಜಿ ನಗರದಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಎನ್ ಆರ್ ಪ್ರಸಾದ್ ಅವರು ರಾಜಾಜಿ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಲೋ ಮೇಡಮ್, ಬೆಳಗಿನ ನಮಸ್ತೆ. ಆಪ್ಕಿ ಪ್ರಸನ್ನ ಚಿತ್ರದ ಕಾರ್ಯಕ್ರಮ ಗೀತೆಗಳು ಎಲ್ಲವೂ ಸೂಪರ್ ಆಗಿ ಬರ್ತಾ ಇದೆ, ನನ್ನ ಹಾಡು ಕೂಡ ದಯವಿಟ್ಟು ಪ್ಲೇ ಮಾಡಿ ಅಂತ ಹೇಳಿ ಅಪ್ಲಿಕೇಶನ್ ಅನ್ನು ಕಳಿಸ್ಬಿಟ್ಟಿದ್ದಾರೆ. ಒಂದಷ್ಟು ಹೆಸರುಗಳನ್ನು ಕಳಿಸಿದ್ದಾರೆ, ಲೀಸ್ಟೇ ಕೊಟ್ಟಿದ್ದಾರೆ. ಲಕ್ಷ್ಮೀ ಮೆನನ್ ಕೋಲಾರ್ನಿಂದ ನಿಖಿಲ ಮೆನನ್, ಹಾಗೆಯೇ ಸುರಭಿ, ಹಾಗೆಯೇ ಇನ್ನೂ ಸಾಕಷ್ಟು ಜನ ಹೆಸರನ್ನು ಮೆನ್ಷನ್ ಮಾಡಿದ್ದಾರೆ. ಇರಲಿ, ಇನ್ನೊಂದು ಸ್ವಲ್ಪ ಟೈಮ್ ಮಾಡಿಕೊಂಡು ಎಲ್ಲರ ಹೆಸರು ಓದುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಹಾಗೆಯೇ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇದೆ. ಸೊ ಇವತ್ತಿನ ಕೃಷ್ಣ ಜನ್ಮಾಷ್ಟಮಿ ಜೊತೆಗೆ ರಿಷಿ ಕಪೂರ್ ಅವರ ಬರ್ತ್ಡೇ ಕೂಡ ಇದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋವಂಥವರು ಇಂದ್ರ ಕಬಾಡಿ ವೆಂಕಟೇಶ್, ಕಬಾಡಿ ಇಂದ್ರ ಫ್ರಮ್ ಬೆನ್ನಿಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೊ ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆಯೇ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿಯಿಂದ, ಮಳವಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹರೀಶ್ ಮಲ್ಲೇಶ್ವರ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇನ್ನು ಸಂದೇಶಗಳ ಸುರಿ ಮಳೆನೇ ಬರ್ತಾ ಇದೆ. ಸರೋಜಮ್ಮ ಕೋಲಾರದಿಂದಲೂ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲರೂ ಕೂಡ ಹಾಡಿಗೆ ರಿಕ್ವೆಸ್ಟನ್ನು ಕಳಿಸಿದ್ದೀರಾ. ಖಂಡಿತವಾಗ್ಲೂ ಸಮಯಾವಕಾಶ ಎಷ್ಟಿದೆ ಅಷ್ಟರಲ್ಲಿ ನಿಮ್ಮೆಲ್ಲರ ಹಾಡುಗಳನ್ನು ಪ್ಲೇ ಮಾಡುವಂತಹ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆರಡು ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳು ನಿಮಗಾಗಿ ಮುಡಿ ಬರ್ತಾ ಇದೆ. ಇದು ಟ್ಯೂನ್ ಮಾಡಿ ಕೇಳಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಎಸ್, ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಒಳ್ಳೊಳ್ಳೆ ಹಾಡುಗಳನ್ನ ಕೇಳ್ತಾ ಇದ್ವಿ. ನಿಮ್ಮಿಷ್ಟದ ಸಂದೇಶ, ನಿಮ್ಮಿಷ್ಟದ ಗೀತೆಗಳು ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಹಾಗೆಯೇ ಇವತ್ತು ರಿಷಿ ಕಪೂರ್ ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತ ಒಂದಿಷ್ಟು ಮಾತುಕತೆಗಳು ಸಾಗ್ತಾ ಇದೆ. ಸೊ ರಿಷಿ ಕಪೂರ್ ಅವ್ರ ಬಗ್ಗೆ ನಾನು ಅವಾಗಲೇ ಹೇಳ್ತಾ ಇದ್ದೆ. 1952 ಸೆಪ್ಟೆಂಬರ್ 4 ಮುಂಬೈನಲ್ಲಿ ಜನಿಸ್ತಾರೆ ಅಂತ ಹೇಳಿ. ಅವರ ತಂದೆ ಏನಿರ್ತಾರೆ, ರಾಜ್ ಕಪೂರ್ ಅವರ ಪುತ್ರರಾಗಿ ಜನಿಸಿದಂತಹ ರಿಷಿ ಕಪೂರ್ ಅವರು ಬಾಲ ನಟನಾಗಿ ಸಿನಿಮಾ ರಂಗಕ್ಕೆ ಎಂಟ್ರಿಯನ್ನು ಕೊಡ್ತಾರೆ. ಹೌದು, ತಮ್ಮ ತಂದೆ ಕಪೂರ್ ಅವರ ರಾಜ್ ಕಪೂರ್ ಅವರ ನಿರ್ದೇಶನದ ಮೇರಾ ನಾಮ್ ಜೋಕರ್ ಚಿತ್ರದಲ್ಲಿ ಅಭಿನಯಿಸ್ತಾರೆ. ಈ ಚಿತ್ರಕ್ಕಾಗಿ ಅವರಿಗೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಕೂಡ, ಅತ್ಯುತ್ತಮ ಬಾಲನಟ ಪ್ರಶಸ್ತಿ ದೊರೆಯುತ್ತೆ. ಸೊ ಇವ್ರನ್ನ ನೋಡಿದಾಗ ಅಥವಾ ನೆನಪನ ಮಾಡಿಕೊಂಡಾಗ ಕನ್ನಡದ ನಮ್ಮ ಪುನೀತ್ ರಾಜ್ಕುಮಾರ್ ಅವರೇ ಖಂಡಿತವಾಗ್ಲೂ ನೆನಪಾಗ್ತಾರೆ ಅಂತಾನೆ ಹೇಳಬಹುದು. ಅವರು ಕೂಡ ತಂದೆಯ ಹಾದಿಯನ್ನೇ ಹಿಡಿದು ಬಾಲ ನಟನಾಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಬೆಟ್ಟದ ಹೂವು ಚಿತ್ರಕ್ಕೆ ರಾಷ್ಟ್ರೀಯ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಂಥವ್ರು. ಅವರನ್ನ ನೋಡಿದ್ರೆ ಅಥವಾ ರಿಷಿ ಕಪೂರ್ ಅವ್ರನ್ನ ನೋಡಿದ್ರೆ ಇವ್ರನ್ನ ನೋಡಿದ ಹಾಗೆ ಆಗುತ್ತೆ. ಸೊ ಯಾರ್ಯಾರಿಗೂ ಕೂಡ ಕಡಿಮೆ ಇಲ್ಲ. ನಟನೆ ಅಂತ ಬಂದಾಗ ಎಲ್ಲರೂ ಕೂಡ ಸರಿಸಮನಾಗಿ ಅತ್ಯುತ್ತಮವಾಗಿ ಅಭಿನಯಿಸಿದ್ದಾರೆ. ಅದರಲ್ಲೂ ರಿಷಿ ಕಪೂರ್ ಅವ್ರ ಬಗ್ಗೆ ಹೇಳೋ ಹಾಗೆ ಇಲ್ಲ. ನಿಜವಾಗ್ಲೂ ಅವರಿಗೆ ಯಾರು ಆ ಟೈಟಲ್ ಕೊಟ್ಟರು, ಚಾಕ್ಲೇಟ್ ಬಾಯ್ ಅಂತ ಹೇಳಿ, ನಿಜಕ್ಕೂ ಅವರು ಚಾಕ್ಲೇಟ್ ಬಾಯ್ ಅಂತಲೇ ಹೇಳಬಹುದು. ಅಷ್ಟು ಅದ್ಭುತವಾದಂತಹ ಸೌಂದರ್ಯ, ಅದ್ಭುತವಾದಂತಹ ನಟನಾ ಕೌಶಲ್ಯ ಅವರಲ್ಲಿ ಇರುತ್ತೆ. ಅದು ಮೋಸ್ಟ್ಲಿ ಬೈ ಬರ್ತ್ ಬ್ಲಡ್ಡಿಂದನೇ ಅವರಿಗೆ ಆ ನಟನಾ ಕೌಶಲ್ಯ ಅನ್ನೋದು ಬೈಗೂಡಿಸ್ಕೊಂಡಿರ್ತಾರೋ ಏನೋ ಗೊತ್ತಿಲ್ಲ. ಸೊ ಖಂಡಿತವಾಗ್ಲೂ ಅವರ ಎಲ್ಲ ಸಿನಿಮಾಗಳು ಸಿನಿ ರಸಿಕರನ್ನ ರಂಜಿಸಿರೋದ್ರಲ್ಲಿ ಡೌಟೇ ಇಲ್ಲ ಅಂತಲೇ ಹೇಳಬಹುದು. ಒಂದು ಕಾಲದಲ್ಲಿ ಪ್ರೇಮ ಗೀತೆಗಳು ಅಂತ ಹೇಳಿದ್ರೆ, ಸೊ ಈ ರಿಷಿ ಕಪೂರ್ ಗೀತೆಗಳು ಏನಿತ್ತೋ ಅದೆಲ್ಲವನ್ನೂ ಕೂಡ ನೋಡಿದಾಗ ಸಾಕಷ್ಟು ಖುಷಿ ಆಗ್ತಾ ಇತ್ತು. ಹಾಗೆಯೇ ಜನಕ್ಕೆ ಮನರಂಜನೆ ಅಂತ ಹೇಳಿ ಏನು ಸಿನಿಮಾಗೆ ಥಿಯೇಟ್ರುಗಳಿಗೆ ಕಾಲಿಡ್ತಾ ಇದ್ರು, 100% ಮನರಂಜನೆಯನ್ನು ಅಂದಿನ ಚಿತ್ರರಂಗದಲ್ಲಿ ರಿಷಿ ಕಪೂರ್ ಅವರು ನೀಡ್ತಾ ಇದ್ರು ಅಂತಲೇ ಹೇಳ್ಬೋದು. ಸುಮಾರು 5 ಕಾಲ ಸಿನಿಮಾವನ್ನು ಆಳಿದಂತಹ ಅನಭಿಷಕ್ತ ದೊರೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಸೊ ಇವ್ರ ಬಗ್ಗೆ ಮಾತುಕತೆ ಮುಂದುವರಿತಾ ಹೋಗುತ್ತೆ. ಹಾಗೆಯೇ ಸಂದೇಶಗಳು ಕೂಡ ನಮ್ಮನ್ನು ಬಂದು ತಲುಪ್ತಾ ಇದೆ. ಶಿವು ಚಳ್ಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ರಿಷಿ ಪರ್ವೀಸ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ನನ್ನ ಇಷ್ಟದ ಗೀತೆಯನ್ನು ಹಾಕಿ. ಇವತ್ತು ಅನಂತ್ ನಾಗ್ ಸರ್ ಅವರ ಬರ್ತ್ಡೇ ಇತ್ತು. ಹಳೆಯ ಕಾರ್ಯಕ್ರಮ ಅವಾಗಲೇ ಮುಗಿದು ಬಂದಂತಹ ಕಾರ್ಯಕ್ರಮದಲ್ಲಿ ಆ ಗೀತೆಗಳು ಚೆನ್ನಾಗಿತ್ತು. ಈಗಲೂ ಕೂಡ ನನಗೊಂದು ಫೇವ್ರೆಟ್ ಸಾಂಗ್ ಇದೆ, ಅದನ್ನು ಪ್ಲೇ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹೆಸರು ಹಾಕೋದನ್ನು ಮರೆತು ಬಿಟ್ಟಿದ್ದಾರೆ. ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಖಂಡಿತ ಮೆಸೇಜನ್ನು ಮಾಡಬೇಕಾದ್ರೆ ನಿಮ್ಮ ಹೆಸರನ್ನ ಹಾಕಿ ಅಂತ ಹೇಳ್ತಾ, ಸುಷ್ಮಾ ಅವರು ಯಲಂಕದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಶ್ರೀನಿವಾಸ ಅವರು ಯಲಂಕದಿಂದ ಸಂದೇಶವನ್ನ ಕಳಿಸ್ಬಿಟ್ಟಾರೆ. ಏನು ಅಕ್ಕಪಕ್ಕದ ಮನೆಯವರು ಮಾತಾಡ್ಕೊಂಡಿರ್ಬೇಕೇನೋಪ್ಪ, ಮೋಸ್ಟ್ಲಿ ಈ ತರ ಸಂದೇಶ ಬಂದಿದೆ ಅಂತ ಹೇಳಿದ್ರೆ. ಅನ್ನಪೂರ್ಣೇಶ್ವರಿ ನಗರದಿಂದ ಸುಮಿತ್ರಾ ಕೆಂಪರಾಜು ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಇವತ್ತು ಕೃಷ್ಣ ಜನ್ಮಾಷ್ಟಮಿ, ಸೊ ನಿಮಗೂ ಕೂಡ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಅಂತ ಹೇಳಿ ಸಂದೇಶವನ್ನ ತಿಳಿಸ್ತಾ. ಸಿಂಧನೂರು ಸುರೇಶ್ ಅವರು ಬಳುಟಗಿ ರಿಷಿ ಕಪೂರ್ ಅಭಿನಯದ ಯಾವುದಾದ್ರು ಒಂದು ಸಾಂಗ್ ಅನ್ನ ಪ್ರಸಾರ ಮಾಡಿ ಅಂತ ಹೇಳಿದ್ರು. ಖಂಡಿತವಾಗ್ಲೂ ಆಲ್ರೆಡಿ ಫಸ್ಟ್ ಅಲ್ಲೇ ನಾನು ಅವರ ಅಭಿನಯದ ಬಾಬಿ ಚಿತ್ರದ ಸಾಂಗ್ ಅನ್ನ ನಾನು ಪ್ಲೇ ಮಾಡಿದ್ದೀನಿ, ಕೇಳಿಸ್ಕೊಂಡಿದ್ದೀನಿ. ಖುಷಿಯಾಗಿದ್ದೀರಾ ಅಂತ ಅನ್ಕೊಂತ ಧನ್ಯವಾದಗಳು. ಒಳ್ಳೊಳ್ಳೆ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಹೇಳಿ ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ರಿಷಿ ಕಪೂರ್ ಅವರ ಒಳ್ಳೆಯ ಹಾಡುಗಳನ್ನ ಪ್ರಸಾರ ಮಾಡಿ ಅಂತ ಹೇಳಿ ವಿದ್ಯಾರಣ್ಯಪುರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಓಕೆ, ಇನ್ನು ಸಂದೇಶಗಳ ರಾಶಿನೇ ಇದೆ ಕಣ್ರಿ. ಎಷ್ಟು ಸಂದೇಶ ಓದೋದು ಅಂದರೆ, ಎಷ್ಟು ಪ್ರೀತಿ ಇದೆ, ಎಷ್ಟು ಅಭಿಮಾನ ಇದೆ ನಮ್ಮ ಕಾರ್ಯಕ್ರಮದ ಮೇಲೆ ಅಂತ ಹೇಳಿ ಈ ಒಂದು ಹಾಡುಗಳಿಂದನೇ ನಿಜಕ್ಕೂ ಗೊತ್ತಾಗುತ್ತೆ. ಎಸ್, ನಿಮಗಾಗಿ ಮಾತ್ರ ಬ್ಯಾಕ್ ಟು ಬ್ಯಾಕ್ ಒಳ್ಳೆ ಗೀತೆಗಳು ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

मनुष्य कितना ही बुरा हो, कुछ होती है भलाई।

ಎಸ್, ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಸಾಕಷ್ಟು ಹಾಡುಗಳನ್ನ ಕೇಳ್ತಾ ಇದ್ರಿ, ಸಾಕಷ್ಟು ರಿಕ್ವೆಸ್ಟ್ಗಳು ಕೂಡ ಬರ್ತಾ ಇದೆ. ನಾನು ಎಷ್ಟು ಸಲ ಮೆಸೇಜ್ ಮಾಡಿದ್ರು ಕೂಡ ನನ್ನ ಮೆಸೇಜನ್ನ ಗಣನೆಗೆ ತೆಗೆದುಕೊಳ್ಳಲ್ಲ, ನನ್ನ ರಿಕ್ವೆಸ್ಟ್ನ ನೀವು ಆ ಹಾಡನ್ನ ಪ್ಲೇ ಮಾಡೋದಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಸಂದೇಶವನ್ನ ಕಳಿಸಿದ್ದೀರಾ. ಯಾರಿಗೂ ಕೂಡ ನಿರಾಸೆ ಮಾಡುವಂತಹ ಮನಸ್ಥಿತಿ ನಮ್ದಲ್ಲ. ಯಾಕಂತ ಹೇಳಿದ್ರೆ ಸಮಯ ಅನ್ನೋದು ತುಂಬಾನೇ ಓಡ್ತಾ ಇರುತ್ತೆ. ಒಂದು ಗಂಟೆಗಳ ಕಾಲದಲ್ಲಿ ಯಾರ್ಯಾರ ಸಂದೇಶ ಬೇಗ ಬೇಗ ತಲುಪಿರುತ್ತೋ ಅವರ ಹಾಡುಗಳನ್ನ ಪ್ಲೇ ಮಾಡೋದಕ್ಕೆ ನಾವು ಪ್ರಯತ್ನವನ್ನ ಪಡ್ತೀವಿ. ಯಾರಿಗೂ ನಿರಾಸೆ ಮಾಡುವಂತ ಉದ್ದೇಶ ಖಂಡಿತವಾಗ್ಲೂ ನಮ್ಗಿಲ್ಲ ಅಂತ ಹೇಳ್ತಾ, ಎಸ್, ಋಷಿ ಕಪೂರ್ ಅವರ ಬರ್ತ್ಡೇ ಇತ್ತು, ಸೊ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೇನೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇದೆ, ಸೊ ಈ ಜನ್ಮಾಷ್ಟಮಿ ದಿನ ನಾವು ಏನ್ ಮಾತಾಡೋದು? ಸೊ ಎಲ್ಲವೂ ಕೂಡ ಕೃಷ್ಣನ ಕೈಯಲ್ಲೇ ಇದೆ, ಸಮಯ ಕೂಡ ನಮ್ಮ ಕೈಯಲ್ಲಿಲ್ಲ, ಕೃಷ್ಣನ ಕೈಯಲ್ಲೇ ಇದೆ. ಹಾಗೇನೆ ಕೃಷ್ಣ ಜನ್ಮಾಷ್ಟಮಿ ಸಾಕಷ್ಟು ಶುಭಾಶಯಗಳನ್ನು ಕೂಡ ತಿಳಿಸಿದ್ರಿ. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ, 70-80 ದಶಕದಲ್ಲಿ ರಿಷಿ ಕಪೂರ್ ಅವರು ರೊಮ್ಯಾಂಟಿಕ್ ಹೀರೋ ಆಗಿ ಅಪಾರ ಜನಪ್ರಿಯತೆಯನ್ನು ಗಳಿಸಿದ್ದಾರೆ. ಕಭಿ ಕಭಿ, ಹಾಗೇ ಖೇಲ್ ಮೆ, ಅಮರ್ ಅಕ್ಬರ್ ಆಂಥೋನಿ, ಸರ್ಗಮ್ ಕರ್ಜ್, ಹಾಗೆಯೇ ಪ್ರೇಮ್ ರೋಗ್, ಹಾಗೆಯೇ ನಸೀಬ್, ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಇವರು ಅಭಿನಯಿಸಿರ್ತಾರೆ. ಎಲ್ಲ ಚಿತ್ರಗಳು ಬ್ಲಾಕ್ ಬಸ್ಟರ್ ಸಿನಿಮಾಗಳಾಗಿ ಹೊರಹೊಮ್ಮಿರುತ್ತೆ. ಸೊ ಅವರನ್ನು ಆ ಸಿನಿಮಾಗಳ ನೆನಪಿನಿಂದ ಆಚೆ ಬರುವಂಥದ್ದು ಬಹಳ ಕಷ್ಟ. ಅಂದಿನ ಕಾಲದಲ್ಲೇ ಅಷ್ಟು ಹಿಟ್ ಸಿನಿಮಾಗಳು, ಅಷ್ಟು ಹಿಟ್ಟಾದಂಥ ಹಾಡುಗಳನ್ನು ಕೊಟ್ಟಂತಹ ರಿಷಿ ಕಪೂರ್ ಅವರು 2020 ಇಹ ಲೋಕವನ್ನು ತ್ಯಜಿಸ್ಬಿಡ್ತಾರೆ. ಹೌದು, ಹುಟ್ಟು ಸಾವು ಎಲ್ಲವೂ ಕೂಡ ಇದ್ದೇ ಇರುತ್ತೆ. ಸೊ ಹುಟ್ಟಿದ ಮೇಲೆ ಸಾವು ಅನ್ನುವಂಥದ್ದು ಬರೆದಿಟ್ಕೊಂಡಂತಹ ಸತ್ಯ ಅಂತಲೇ ಹೇಳಬಹುದು. ಆದರೆ ಅವ್ರು ಮಾಡಿದಂತಹ ಸಾಧನೆ ಮಾತ್ರ ಎಲ್ಲರ ಮನಸ್ಸಲ್ಲೂ ಕೂಡ ಅಚ್ಚಳಿಯದೆ ಉಳಿಯುತ್ತೆ. ಸೊ ಹೀಗೆ ರಿಷಿ ಕಪೂರ್ ಅವ್ರ ಬಗ್ಗೆ ಮಾತಾಡ್ತಾ ಸಾಗೋಣ. ಮತ್ತಷ್ಟು ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಸೊ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡಿ ಒಂದೇ ಒಂದು ಹಾಡನ್ನು ಪ್ರಸಾರ ಮಾಡೋಣ. ಇನ್ನೂ ಒಂದೆರಡು ಹಾಡಿನ ಕಾಲಾವಕಾಶ ಇದೆ. ಈ ಮಾತುಕತೆಯನ್ನು ಮುಂದುವರಿಸ್ತಾ ಸಾಗೋಣ ಅಂತ ಹೇಳ್ತಾ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ.

0: बिल्कुल ठीक जवाब दिया यशोदा मैया ने, अब समझ में आया।
1: ಎಸ್, ಅದ್ಭುತವಾದಂತಹ ಗೀತೆಗಳನ್ನು ಕೇಳ್ಕೊಂಬಂದ್ವಿ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇದೆ, ಹಾಗೆಯೇ ರಿಷಿ ಕಪೂರ್ ಅವರ ಬರ್ತ್ಡೇ ಕೂಡ ಇತ್ತು. ಸೊ ಖಂಡಿತವಾಗ್ಲೂ ಎಲ್ಲ ಹಾಡುಗಳನ್ನು ಇದು ಮಾಡ್ತಾ, ಸೊ ಒಳ್ಳೊಳ್ಳೆಯ ಹಾಡುಗಳನ್ನು ಕೇಳಿದ್ರಿ. ಕೆಲವೊಬ್ಬರು ಯಾಕೆ ಇವತ್ತು ಈ ಥರ ಹಾಡನ್ನು ಪ್ಲೇ ಮಾಡಿದ್ರಿ ಅಂತ ಹೇಳ್ತಾ, ಇದೆಲ್ಲ ನಿಮ್ಮಿಷ್ಟದ ಸಾಂಗ್ಸೇ ಅಲ್ವಾ? ಖಂಡಿತವಾಗ್ಲೂ ಒಬ್ಬೊಬ್ಬರು ಟೇಸ್ಟ್ ಒಂದೊಂದು ಥರ ಇರುತ್ತೆ. ಸೊ ಎಲ್ರಿಗೂ ಇಷ್ಟ ಆಗೋ ಹಾಗೆ ಹಾಡುಗಳು ಪ್ರಸಾದ ಆಗಿದೆ ಅಂತ ಭಾವಿಸ್ತಾ, ಜಯಪುಟ್ಟಸ್ವಾಮಿ ಅವರು ಚಿಕ್ಕಮಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ರಿಷಿ ಕಪೂರ್ ಅವರ ಹಾಡನ್ನು ಪ್ಲೇ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ರು. ಖಂಡಿತವಾಗ್ಲೂ ಪ್ಲೇ ಮಾಡಿದೆ, ಕೇಳಿಸ್ಕೊಂಡಿದ್ರ ಅಂದ್ಕೊಂಡಿದ್ದೀನಿ. ಪ್ರವೀಣ್ ಹೆಗಡೆ ಅವರು ಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಶಾಲಿನಿ ಬಸವರಾಜ್ ಅವರು ಶ್ರೀಕೃಷ್ಣ ಜನ್ಮಾಷ್ಟಮಿ ಶುಭಾಶಯ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಮುಕುಂದ ರೂಪ ರಮೇಶ್ ಮಠ ಕೋರ್ಮಂಗ್ಲ ಇಂದ ಸಂದೇಶವನ್ನು ಕಳಿಸಿದ್ದಾರೆ. ಪಾರ್ವತಿ ಮೋಹನ್ ಕುಮಾರ್ ಅವರು ಕೆಹೆಚ್ ಬಿ ಕಾಲೋನಿಯಿಂದ. ಸುನಿತಾ ರವಿ ಧಾರವಾಡದಿಂದ, ಗುಡ್ ಮಾರ್ನಿಂಗ್ ಮೇಡಮ್. ಸತೀಶ್ ಕುಮಾರ್ ಅವರು ದೇವರಾಯನದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೊ ನಮ್ಮ ಇಂದಿನ ಪ್ರಸಾರದ ಎಲ್ಲ ಹಾಡುಗಳು ನನಗೆ ಇಷ್ಟ ಆಯಿತು, ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದೀರಾ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಜಗದಾಂಬಿಕಾ ಹಂಸವೇಣಿ, ನಮಸ್ತೆ ಮೇಡಮ್, ಕೃಷ್ಣ ಜನ್ಮಾಷ್ಟಮಿ ಶುಭಾಶಯ, ಹಾಡುಗಳು ಸೂಪರ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಡಾಕ್ಟರ್ ಅನಂತ್ ಕುಮಾರ್ ಅರಸು ಕಡಬ ಗುಬಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನನ್ನ ನೆಚ್ಚಿನ ಗೀತೆಗಳೇ ಪ್ರಸಾರ ಆಯಿತು, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಶರತ್ ಹಾಗೂ ಪದ್ಮಜಾ ಅವರು ಹಂಪಿ ನಗರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಂಜುನಾಥ್ ಬಳ್ಳಾರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ರಿಷಿ ಕಪೂರ್ ಅವರ ಜನ್ಮದಿನ ಮಾಹಿತಿ ಇಷ್ಟ ಆಯಿತು ಅಂತ ಹೇಳಿ ಅರಸೀಕೆರೆಯಿಂದ ಜಯಣ್ಣ ಶಶಿವಾಳ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸೊ ನನ್ನ ಇಷ್ಟದ ಗೀತೆ ನೀವು ಪ್ರಸಾರ ಮಾಡಲಿಲ್ಲ, ನನಗೆ ಬೇಸರ ಆಯಿತು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತವಾಗ್ಲೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆಗಮಿಸಿದಾಗ ಖಂಡಿತವಾಗ್ಲೂ ನಿಮ್ಮ ಹೆಸರನ್ನು ನೆನ್ಪಿಟ್ಕೊಂಡು ನಿಮ್ಮ ಹಾಡನ್ನು ಪ್ಲೇ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಪ್ರತಿ ಶನಿವಾರ ಭಾನುವಾರ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೂ ಗುಲ್ಮಹೋದ್ ಕಾರ್ಯಕ್ರಮ ಇರುತ್ತೆ. ಅಲ್ಲೂ ಕೂಡ ನಿಮ್ಮ ರಿಕ್ವೆಸ್ಟನ್ನು ಕಳಿಸಿರಿ ಖಂಡಿತವಾಗ್ಲೂ. ಆದರೆ ನಮ್ಮ ಅರ್ಜಿಗಳು ನಿಮ್ಮ

ಹಾಡುಗಳನ್ನು ಪ್ರಸಾರ ಮಾಡುವಂತಹ ಪ್ರಯತ್ನವನ್ನು ಖಂಡಿತವಾಗ್ಲೂ ಮಾಡ್ತಾರೆ ಅಂತ ಹೇಳ್ತಾ ಗೋವಿಂದ ಮೆನನ್ ಕೋಲಾರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ರಿಷಿ ಕಪೂರ್ ಮತ್ತು ಡಿಂಪಲ್ ಕಪಾಡಿಯ ಅಭಿನಯದ ಚಿತ್ರ ಬಾಬಿ ಚಿತ್ರ ನನಗೆ ತುಂಬಾ ಫೇವ್ರೆಟ್ಟು, ಆ ಹಾಡನ್ನು ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು, ಹೃದಯಪೂರ್ವಕ ಅಭಿನಂದನೆ ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಜಿ, ರಿಷಿ ಕಪೂರ್ ಅವರನ್ನು ನೆನಪು ಮಾಡಿಕೊಂಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವತ್ತು ಸಾಕಷ್ಟು ಸಂದೇಶಗಳ ಸುರಿಮಳೆನೇ ಇದೆ ಅಂತಲೇ ಹೇಳ್ಬೋದು. ಶ್ರೀನಿವಾಸ ರಾಜ ಚಿಕ್ಕಬಳ್ಳಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶ್ಯಾಮಲಾ ಪ್ರಕಾಶ್ ಅವರು ಹಾಗೇನೇ ಇನ್ನೂ ಎಷ್ಟು ಸಂದೇಶಗಳು ಓದೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ, ಅಷ್ಟು ಸಂದೇಶಗಳು ನಮ್ಮನ್ನು ಬಂದು ತಲುಪಿವೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದ ಅಂತ ತಿಳಿಸ್ತಾ, ಯಾರೆಲ್ಲ ಸಂದೇಶವನ್ನು ಕಳಿಸಿದ್ರಿ, ಕರೆ ಮಾಡುವಂಥ ಪ್ರಯತ್ನ ಮಾಡಿದ್ರಿ, ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇಂದಿನ ನಿಲಯದ ನಮ್ಮ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ. ಸಮಯ ಓಡ್ತಾ ಇದೆಯಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಎಷ್ಟೊತ್ತು ಕಾರ್ಯಕ್ರಮ ಕೇಳಿ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತಾ, ಕೊನೆಯ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ, ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಮ್ಮ ಆರ್ಜೆ ಗೆಳತಿ ಹರ್ಷಿತಾ ಅಂತ ಹೇಳ್ತಾ, ಮತ್ತೊಬ್ರು ಆರ್ಜೆ ನಿಮ್ಮನ್ನ ರಂಜಿಸೋದಕ್ಕೆ ನವಿಲುಗರಿ ಕಾರ್ಯಕ್ರಮದಲ್ಲಿ ರೆಡಿಯಾಗಿ ನಿಂತುಬಿಟ್ಟಿದ್ದಾರೆ. ಸೊ ಅವ್ರನ್ನ ಬೇಸರ ತರಿಸೋದು ಬೇಡ, ಅವ್ರಿಗೆ ಕಾರ್ಯಕ್ರಮವನ್ನು ಬಿಟ್ಕೊಡ್ತಾ ಇಂದಿನ ಕಾರ್ಯಕ್ರಮವನ್ನು, ಈಗಿನ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಕೇಳ್ತಾನೆ ಇರಿ, ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಎಸ್, ಸಮಯ ಏನೇನು 12 ಗಂಟೆ ಆಗಲಿದೆ. ಇನ್ನು ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ರೈತರು ಸಂಕಷ್ಟದಲ್ಲಿರುವ ಸಂದರ್ಭ ಬರ ಸೇರಿದಂತೆ ಜ್ವಲಂತ ಸಮಸ್ಯೆಗಳನ್ನು ಚರ್ಚಿಸಲು ಕಳೆದ ಅಧಿವೇಶನದಲ್ಲಿ ಅವಕಾಶ ಸಿಗದ ಕಾರಣ ಈ ತಿಂಗಳ 21, 22 ಹಾಗೂ 23ರಂದು ವಿಶೇಷ ಅಧಿವೇಶನ ಕರೆಯಲು ಸಚಿವ ಸಂಪುಟ ಸಭೆ ತೀರ್ಮಾನಿಸಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಕಸ್ತೂರಿ ರಂಗನ್ ವರದಿ ಕುರಿತು ಅಧಿವೇಶನದಲ್ಲಿ ಚರ್ಚಿಸಲಾಗುವುದು ಎಂದಿದ್ದಾರೆ. ಪ್ರಧಾನಮಂತ್ರಿ ಮಿತ್ರ ಯೋಜನೆಯಡಿ ದೇಶದಲ್ಲಿ ಸ್ಥಾಪನೆಗೊಂಡ 7 ಮೆಗಾ ಟೆಕ್ಸ್ಟೈಲ್ಸ್ ಪಾರ್ಕ್ಗಳಲ್ಲಿ ಕಲಬುರಗಿ ಟೆಕ್ಸ್ಟೈಲ್ಸ್ ಪಾರ್ಕ್ ಕೂಡ ಒಂದು. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ 200 ಕೋಟಿ ರೂಪಾಯಿ ಅನುದಾನ ಒದಗಿಸಿದೆ. ರಾಜ್ಯ ಸರ್ಕಾರ 1,000 ಎಕರೆ ಪ್ರದೇಶದಲ್ಲಿ ಜವಳಿ ಪಾರ್ಕ್ ಅಭಿವೃದ್ಧಿಪಡಿಸುತ್ತಿದೆ. ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷ ಶರಣಬಸಪ್ಪ ಪಪ್ಪ ಮಾಹಿತಿ ನೀಡಿ, ಲಕ್ಷಾಂತರ ಯುವಜನರಿಗೆ ಉದ್ಯೋಗಾವಕಾಶ ಸೃಷ್ಟಿಯಾಗಲಿವೆ ಎಂದರು. ಭೌಗೋಳಿಕ ಮಾನ್ಯತೆ ಹೊಂದಿದ ತೊಗರಿ ಬೇಳೆ ರಫ್ತಿಗೆ ಯೋಜಿತ ಪ್ರಯತ್ನ ಕೈಗೊಳ್ಳಬೇಕಿದೆ ಎಂದು ತಿಳಿಸಿದರು. ಸ್ವಚ್ಛತೆ ಹಾಗೂ ಕಸ ವಿಲೇವಾರಿ ಕೇವಲ ಪೌರ ಕಾರ್ಮಿಕರು ಪಾಲಿಕೆ ಸಿಬ್ಬಂದಿ ಜವಾಬ್ದಾರಿಯಲ್ಲ. ಸ್ವಚ್ಛ ನಗರ ಹಾಗೂ ಸ್ವಚ್ಛ ಭಾರತ ನಿರ್ಮಾಣದಲ್ಲಿ ಪ್ರತಿಯೊಬ್ಬ ನಾಗರಿಕರೂ ಕೊಡುಗೆ ನೀಡಬೇಕು. ಸಾಧ್ಯವಾದಷ್ಟು ಮರುಬಳಕೆ ಮಾಡಬಹುದಾದ ವಸ್ತುಗಳನ್ನು ಬಳಸುವ ಮೂಲಕ ತ್ಯಾಜ್ಯ ಉತ್ಪಾದನೆ ಕಡಿಮೆ ಮಾಡಬೇಕು ಎಂದು ರಾಯಚೂರು ಮಹಾನಗರ ಪಾಲಿಕೆ ವಲಯ ಆಯುಕ್ತ ಬಿಎಂ ಮಲ್ಲಿಕಾರ್ಜುನ್ ಹೇಳಿದರು. ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿತ ಘನತ್ಯಾಜ್ಯ ನಿರ್ವಹಣಾ ಅರಿವು ಕಾರ್ಯಾಗಾರದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಅವರು ಮಾಹಿತಿ ನೀಡಿದರು.
2: ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2026 ಮತ್ತು ಸ್ವಚ್ಛ ಸಿಟಿ ರಾಯಚೂರು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ರಾಯಚೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರುವಂತಹ 32 ವಾರ್ಡ್ಗಳಲ್ಲಿ ಸಾಕಷ್ಟು ಒಂದು ಅರಿವು ಕಾರ್ಯಕ್ರಮ ಆಗಲಿ ಅಂತ ವಿಶೇಷ ಕಾರ್ಯಾಗಾರ ಅನ್ಕೊಂಡಿದ್ವಿ. ಈ ಹಿಂದೆ 2016 ಒಂದು ನಿಯಮ ಇತ್ತು ಎಸ್ಡಬ್ಲ್ಯೂಎಂ ರೂಲ್ಸ್ ಅಲ್ಲಿ, ಅಲ್ಲಿ 2 ವಿಧದ ತ್ಯಾಜ್ಯನ ನಾವು ವಿಂಗಡಣೆ ಮಾಡ್ತಾ ಇದ್ವಿ, ಹಸಿ ಮತ್ತು ಒಣ ತ್ಯಾಜ್ಯ ಅಂತ. ಈಗ 2026 ನಿಯಮಗಳಲ್ಲಿ 4 ವಿಧದ ತ್ಯಾಜ್ಯಗಳನ್ನ ವಿಂಗಡಣೆ ಮಾಡಬೇಕು. ಆ ವಿಂಗಡಣೆ ಮನೆ ಹಂತದಲ್ಲಿನೇ ಆಗ್ತದೆ, ಅದು ಹಸಿ ತ್ಯಾಜ್ಯ ಆಗಿರ್ಬೋದು, ಒಣ ತ್ಯಾಜ್ಯ ಆಗಿರ್ಬೋದು. 3ನೇ ತ್ಯಾಜ್ಯ ಬಂದು ಇದು ಅಪಾಯಕಾರಿ ತ್ಯಾಜ್ಯ, ಮನೆಯಲ್ಲಿ ಬರತಕ್ಕಂತ ಬ್ಯಾಟರಿ ಆಗಿರ್ಬೋದು, ಆಮೇಲೆ ಟ್ಯೂಬ್ ಲೈಟ್ ಲೈಟ್ಸ್, ಅದೇ ರೀತಿಯಾಗಿ ಏನಾದ್ರು ಸಿರಂಜಸ್ ಇರ್ಬೋದು, ಎಕ್ಸ್ಪೈರ್ ಆದಂತ ಟ್ಯಾಬ್ಲೆಟ್ಸ್ ಗಳಿರ್ಬೋದು, ಇದನ್ನ ನಾವು ಸ್ಪೆಷಲ್ ಕೇರ್ ವೇಸ್ಟ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ.
1: ಬಾಗಲಕೋಟೆ ಜಿಲ್ಲೆ ಮುಗುಳ್ಕೊಳ್ಳಿ ತಾಂಡಾದ ಸರ್ಕಾರಿ ಶಾಲೆಯ ಮೇಲ್ಛಾವಣಿ ಕುಸಿದ ಹಿನ್ನೆಲೆ ಬೋಧನೆಗೆ ಯೋಗ್ಯವಲ್ಲದ ಜಿಲ್ಲೆಯ ಎಲ್ಲ 628 ಕೊಠಡಿಗಳನ್ನು 15 ದಿನಗಳ ಒಳಗೆ ಮರುಪರಿಶೀಲಿಸಿ ಜಿಯೋಟ್ಯಾಗ್ ಛಾಯಾಚಿತ್ರಗಳೊಂದಿಗೆ ಸಮಗ್ರ ವರದಿ ಸಲ್ಲಿಸುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಗಜಾನನ ಬಾಲೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಅವರು ತುರ್ತು ಸಭೆ ನಡೆಸಿದರು. ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ. ನಾಡಿನ ವಿವಿಧೆಡೆ ಹಬ್ಬವನ್ನು ಸಂಭ್ರಮ ಸಡಗರದೊಂದಿಗೆ ಆಚರಿಸಲಾಗುತ್ತಿದೆ. ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಪಿಟ್ಲಪಿಂಡಿ ಉತ್ಸವದ ಪ್ರಯುಕ್ತ 2.5 ಲಕ್ಷ ಚಕ್ಕುಲಿ, ಎಳ್ಳುಂಡೆ, ಅರಳುಂಡೆ ಸೇರಿದಂತೆ ವಿವಿಧ ಬಗೆಯ ಭಕ್ಷ್ಯ ತಯಾರಿ ಕಾರ್ಯ ನಡೆಯುತ್ತಿದೆ. 75 ಜನ ಬಾಣಸಿಗರು ಪ್ರಸಾದ ತಯಾರಿಕೆಯಲ್ಲಿ ತೊಡಗಿದ್ದಾರೆ. ಮಂಗಳೂರು ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನದ ಅಂಗಣದಲ್ಲಿ ಜನ್ಮಾಷ್ಟಮಿ ಪ್ರಯುಕ್ತ ರಾಷ್ಟೀಯ ಮಕ್ಕಳ ಉತ್ಸವ ಹಾಗೂ ಶ್ರೀಕೃಷ್ಣ ವೇಷ ಸ್ಪರ್ಧೆ ಆಯೋಜಿತವಾಗಿದ್ದು ಸಾವಿರಾರು ಸಂಖ್ಯೆಯ ಶ್ರೀಕೃಷ್ಣ ವೇಷಧಾರಿ ಪುಟಾಣಿಗಳು ಪಾಲ್ಗೊಂಡಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಗಣ್ಯರು ನಾಡಿನ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಗದಗ ಜಿಲ್ಲೆಯಾದ್ಯಂತ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿಯಾಗಿ ಆಚರಿಸುವಂತೆ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಕೋರಿದ್ದಾರೆ. ಬೆಳಗಾವಿಯಲ್ಲಿ ಸಡಗರದ ಗಣೇಶ ಹಬ್ಬದಾಚರಣೆ ಹಿನ್ನೆಲೆ ಮಹಾನಗರ ಪಾಲಿಕೆ ಮಹಾಪೌರರು, ಆಯುಕ್ತರು ನಗರ ಸಂಚಾರ ಕೈಗೊಂಡು ಸಿದ್ದತೆ ಪರಿಶೀಲಿಸಿದರು. ಹುಬ್ಬಳ್ಳಿ ಧಾರವಾಡದ ನೂತನ ಪೊಲೀಸ್ ಆಯುಕ್ತರಾಗಿ ಭೂಷಣ್ ಬೊರಸೆ ಅಧಿಕಾರ ಸ್ವೀಕರಿಸಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಸಹಾಯಧನ ಪಡೆಯುತ್ತಿರುವ ರೈತರು ಪ್ರತಿ ವರ್ಷ ಬಯೋಮೆಟ್ರಿಕ್ ಆಧಾರಿತ ಇಕೆವೈಸಿ ಮಾಡಿಸಿಕೊಳ್ಳುವುದು ಕಡ್ಡಾಯವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಒಟ್ಟು 1,48,960 ಫಲಾನುಭವಿಗಳ ಇಕೆವೈಸಿ ಇನ್ನೂ ಬಾಕಿ ಇದೆ. ಇಕೆವೈಸಿ ಪೂರ್ಣಗೊಳಿಸದ ರೈತರು ಸಮೀಪದ ಗ್ರಾಹಕ ಸೇವಾ ಕೇಂದ್ರ ಕರ್ನಾಟಕ 1 ಅಥವಾ ಗ್ರಾಮ 1 ಕೇಂದ್ರಗಳಿಗೆ ತೆರಳಿ ಇಕೆವೈಸಿ ಮಾಡಿಸಿಕೊಳ್ಳುವಂತೆ ಕೃಷಿ ಇಲಾಖೆ ಕೋರಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಹೆಗ್ಗಡಿಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ವಿಬಿ ಜಿರಾಮ್ಜಿ ಯೋಜನೆಯಡಿ ಜಾಬ್ ಕಾರ್ಡ್ ಮೇಳ ಜರುಗಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: FM Rainbow 101.3 MHz musically yours.
1: ಮನದಾಗಸಕ್ಕೆ ಲಗ್ಗೆ ಇಟ್ಟು
2: ಮನಗೆದ್ದ ದನಿಗಳು
1: ಮತ್ತೊಮ್ಮೆ ಮಗದೊಮ್ಮೆ
2: ಮನ ಕದಿಯೋ ಕ್ಷಣಗಳು
1: ಮರೆಯದೆ ಕೇಳಿ
2: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10
1: ನಿಮ್ಮ ನೆಚ್ಚಿನ FM ರೈನ್ಬೋ 101.3 MHz ಗಳಲ್ಲಿ

ಹಾಗೆ ಹಾಯ್ ಅನ್ಸುತ್ತೆ ಅಲ್ಲ, ಯಾರಾದ್ರೂ ಮಾತು ಹೇಳಿದ್ರೆ ನವಿಲುಗರಿಯೋದು. ಅಪ್ಪ ಇವತ್ತು ತುಂಬ ಸಂತೋಷ ಆಗ್ತಾ ಇದೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಕೇಳ್ತಾ ಇದ್ದೀರಾ ಕನ್ನಡ ಕಾಮನಬಿಲ್ಲು, ನಿಮ್ಮ ನೆಚ್ಚಿನ ರೇಡಿಯೋ ಸ್ಟೇಷನಲ್ಲಿ ನಾನು ದೀಪಾ, ನಿಮ್ಮ ಜೊತೆಗೆ ನವಿಲುಗರಿ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಇದ್ದೀನಿ. ಹೇಳ್ದಲ್ಲ ತುಂಬ ಸಂತೋಷವಾಗಿದ್ದೀನಿ. ಮೊದಲಿಗೆ ಜ್ಯೋತಿ ಮ್ಯಾಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನನಗೆ ಇವತ್ತು ಡ್ಯೂಟಿ ಕೊಟ್ಟಿದ್ದಕ್ಕೆ. ಯಾಕಂದರೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಎಷ್ಟು ಮಾತಾಡಿದ್ರೂ ಕಡಿಮೆ, ಎಷ್ಟು ಹೊಗಳಿದ್ರೂ ಕಡಿಮೆ, ಏನು ಹೇಳಿದ್ರೂ ಕಡಿಮೆ, ಏನು ಹೇಳಲಿಲ್ಲ ಅಂದ್ರೂ ಕಡಿಮೆ, ಬೇಜಾರು ಎರಡೂ ಆಗುತ್ತೆ ಕೃಷ್ಣನ ಬಗ್ಗೆ ಅಲ್ವಾ. ತುಂಬ ಸಂತೋಷ ಆಗ್ತಿದೆ ಆಯಿತಾ. ಒಂಥರ ಮನಸ್ಸಿಗೆ ಹತ್ತಿರ ಆಗುವಂಥ ಅವ್ರ ಬಗ್ಗೆ ಮಾತಾಡುವಂತಹ ಸಂತೋಷದ ಸಮಯ ಇದು ಅಂತ ಅನ್ನಿಸ್ತಾ ಇದೆ. 12:08 ಇವಾಗ ನಾನು ನಿಮಗೆ ಜಾಸ್ತಿ ಏನೂ ಹೇಳಲ್ಲ. ಕೃಷ್ಣನ ಬಗ್ಗೆ ನಿಮಗೆ ಇಷ್ಟ ಆಗುವಂಥ ಒಂದು ವ್ಯಕ್ತಿತ್ವ ಅಥವಾ ಅವರದೊಂದು ಸನ್ನಿವೇಶ ಅಥವಾ ಯಾವುದೋ ಒಂದು ಗುಣ ಅಥವಾ ಏನೇ ಇರ್ಬೋದು ಕೃಷ್ಣನ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಈ ವೇದಿಕೆ ನಿಮಗೋಸ್ಕರ ಕಾಯ್ತಾ ಇದೆ. ಏನಿಲ್ಲ, ನೀವು ಮೆಸೇಜ್ ಮಾಡಬೇಕು. ನಮ್ಮ ಸಂಖ್ಯೆ 9408090013. ಹಾಗೆ ನವಿಲುಗರಿ ಅಲ್ವಾ, ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮದ ಒಂದು ಹೆಸರೇ ಅವನಿಗೋಸ್ಕರ ಅರ್ಪಿತವಾಗುತ್ತೆ. ಯಾಕೆ ಹೇಳಿ, ನವಿಲುಗರಿ ಅಂದರೆ ಕೃಷ್ಣನ್ಗೆ ಬಲೇ ಇಷ್ಟ. ಅದ್ರ ಬಗ್ಗೆನೂ ಮಾತಾಡೋಣ. ಕೇಳ್ತಾ ಇರಿ ಕಾಮನ ಮೇಲೂ ನಾನು ದೀಪಾ ನಿಮ್ಮ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಕೃಷ್ಣನ ಎರಡು ಹಾಡುಗಳನ್ನು ಕೇಳಿಕೊಂಡು ಕೃಷ್ಣನ ಬಗ್ಗೆ ಮಾತಾಡೋಣ.

ಎಷ್ಟು ಮಾತಾಡಿದ್ರು ಕಡಿಮೆ ನಿಜವಾಗ್ಲೂ. ಐ ಆಮ್ ಫೀಲಿಂಗ್ ಸೋ ಹ್ಯಾಪಿ ಟುಡೇ, ಯಾಕಂದ್ರೆ ಇವತ್ತು ಜನ್ಮಾಷ್ಟಮಿ. ಮನೆಯಲ್ಲಿ ಪುಟ್ ಪುಟ್ಟು ಮಕ್ಕಳು, ಪುಟ್ ಪುಟ್ಟ ರಾಧೆಯರು, ಪುಟ್ ಪುಟ್ಟ ಕೃಷ್ಣರು ಎಲ್ಲರನ್ನ ಅಲಂಕಾರ ಮಾಡಿ ತಮ್ಮ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ಗಳಲ್ಲಿ ಹಾಕೊಳ್ಳುವಂಥದ್ದು, ಅಥವಾ ಮನೆ ಮಂದಿ ಎಲ್ಲ ಸಂತೋಷ ಪಡುವಂಥದ್ದು, ಅವನು ಇಷ್ಟವಾದ ತಿನಿಸುಗಳನ್ನು ಮಾಡುವಂಥದ್ದು ಎಲ್ಲ ಮಾಡ್ತಾರೆ. ಆಗಲೇ ಮರ್ತೆ, ಐ ಆಮ್ ಸಾರಿ. ನಿಮ್ಮೆಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರೀತಿಯ ಶುಭಾಶಯಗಳು. ಕಲರ್ಸ್ ಎಲ್ಲರೂ, ಐ ಮೀನ್ ನಮ್ಮ ವಾಟ್ಸಪ್ ಮೆಸೇಜಸ್ ಮುಖಾಂತರ ಎಲ್ಲ ವಿಷಸ್ನ ಕಳಿಸ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಧನ್ಯವಾದಗಳು. ನವಿಲ್ಗರಿ ಕಾರ್ಯಕ್ರಮ ಆದ್ದರಿಂದ ನವಿಲ್ಗರಿ ಬಗ್ಗೆ ಹೇಳಬೇಕು ಅಂತ ಮಾತಾಡ್ತಿದ್ದಾಗ ಐ ವಾಸ್ ಜಸ್ಟ್ ಗೂಗ್ಲಿಂಗ್, ಅವಾಗ ಇದೊಂದು ಕತೆ ಬಂತು. ನವಿಲಿನ ಪ್ರೀತಿ ಮತ್ತು ಭಕ್ತಿ. ಒಂದು ಪುರಾಣದ ಕಥೆಯ ಪ್ರಕಾರ ಕೃಷ್ಣ ವೃಂದಾವನದಲ್ಲಿ ಕೊಳಲನ್ನು ಊದುತ್ತಿರೋ ಸಂತೋಷವನ್ನು ಕಂಡಂಥ ನವಿಲುಗಳು ನೃತ್ಯವನ್ನು ಮಾಡ್ತಿದ್ವಂತೆ. ಆ ಸಮಯದಲ್ಲಿ ನವಿಲು ತನ್ನ ಗರಿಯನ್ನು ಕೃಷ್ಣನಿಗೆ ಅರ್ಪಿಸ್ತು. ಅದನ್ನು ಪ್ರೀತಿಯಿಂದ ಸ್ವೀಕರಿಸಿದಂಥ ಕೃಷ್ಣ ಇದನ್ನು ತನ್ನ ಮುಡಿಗೆ ಏರಿಸ್ಕೊಂಡಂತೆ ಅನ್ನೋವಂಥದ್ದು ಒಂದು ಕಥೆ. ಇನ್ನೊಂದು ಕಥೆಯ ಪ್ರಕಾರ ಇದನ್ನು ಮೆಸೇಜನ್ನು ಕಳಿಸಿರುವಂಥ ನಂಬರ್ ಎಂಡಿಂಗ್ ವಿತ್ 0062 ಅವರು, ನವಿಲ್ಗರಿ ಮುಖಂತನ ಮುಡಿಗೆ ಏರಲು ರಾಮಾಯಣ ಕಥೆಗೆ ಹೋಗಬೇಕು. ಏನು ಅಂದರೆ, ಒಮ್ಮೆ ರಾಮ ಸೀತಾ ಲಕ್ಷ್ಮಣ ಅರಣ್ಯದಲ್ಲಿ ಸೀತೆಗೆ ದಾಹ ಆಗುವಂಥ ಸಂದರ್ಭದಲ್ಲಿದ್ದಾಗ ಶ್ರೀರಾಮ ವನಮಾತೆಗೆ ಪ್ರಾರ್ಥಿಸ್ತಾನಂತೆ. ಈಗ ಕರೆಗೆ ಹೋಗೊಟ್ಟಂತಹ ನವಿಲೊಂದು ನೀರಿನ ದಾರಿ ಮಾರ್ಗ ತೋರಿಸಿ ಪ್ರಾಣ ಬಿಡುತ್ತಂತೆ. ಅದಕ್ಕೇನೆ ಶ್ರೀಕೃಷ್ಣ ತನ್ನ ಮುಡಿಗೆ ನವಿಲ್ಗರಿಯನ್ನು ಇಟ್ಕೊಳ್ತಾನೆ ಅಂದ್ಬಿಟ್ಟು ಮೆಸೇಜ್ ಕಳಿಸಿದ್ದಾರೆ ಅನುಷಾ ಅವರು. ನೋಡಿ, ಒಂದು ಕಥೆಗೆ ಇಷ್ಟೆಲ್ಲ ಅರ್ಥ ಇದೆ ಅಲ್ಲ. ಅವನ ಜೀವನವನ್ನೇ ಇಡೀ ಪ್ರಪಂಚಕ್ಕೆ ಅರ್ಪಿಸ್ಬಿಟ್ಟಿದ್ದಾನೆ ಕೃಷ್ಣ. ಯಾವುದೇ ಒಂದು ಸನ್ನಿವೇಶ ತಗೊಳ್ಳಿ, ಏನಾದರೂ ಇರುತ್ತೆ ಅವನ ಬಗ್ಗೆ ಹೇಳುವಂಥದ್ದು. ಎಷ್ಟು ಶುದ್ಧ ಅಂದರೆ ಹಾಲೇ ಶುದ್ಧ, ಹಾಲಿನಿಂದ ಮಾಡುವಂಥ ಮೊಸರು ಇನ್ನೂ ಶುದ್ಧ, ಆ ಮೊಸರಿನಿಂದ ಮಾಡುವಂಥ ಮಜ್ಜಿಗೆ ಇನ್ನೂ ಶುದ್ಧ, ಅದರಿಂದ ಬರುವಂತಹ ಬೆಣ್ಣೆ ಅಷ್ಟು ಪರಿಶುದ್ಧವಾದದ್ದನ್ನು ಅವನು ಪ್ರೀತಿಸ್ತಾನೆ. ಇನ್ನೆಷ್ಟು ಮೇಲ್ಮಟ್ಟದ ವಿಚಾರಣೆ ಅವನ ಬದುಕಿನಲ್ಲಿ ಇರಬೇಕು ಅಲ್ವಾ. ನನಗೆ ತುಂಬ ಎಮೋಷ್ನಲ್ ಆಗುತ್ತೆ ಆಯಿತಾ ಕೃಷ್ಣನ ಬಗ್ಗೆ ಮಾತಾಡೋಕ್ಕೆ. ಫಸ್ಟ್ ಆಫ್ ಎವ್ರಿಥಿಂಗ್ ತುಂಬ ಖುಷಿನೂ ಆಗುತ್ತೆ. ಹಾಗೆ ನಾಗೇಂದ್ರ ಅವರು ತಾವರೆಕೆರೆಯಿಂದ ಮೆಸೇಜ್ ಮಾಡಿದ್ದಾರೆ, ಶ್ರೀಕೃಷ್ಣ ನಿಮಗೆ ಮತ್ತು ಕೇಳಿಗರಿಗೆ ಒಳ್ಳೆಯದನ್ನು ಮಾಡಲಿ, ಜನ್ಮಾಷ್ಟಮಿಯ ಶುಭಾಶಯಗಳು, ಹಾಡುಗಳು ಕೃಷ್ಣನ ಬಗ್ಗೆ ಇರಲಿ ಅಂತ. ಖಂಡಿತ ಪ್ಲೇ ಮಾಡೋಣ. ಆದರೆ ನವಿಲ್ಗರಿ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಹಾಡುಗಳನ್ನು ಕೇಳ್ತಾ ನಾವು ಕೃಷ್ಣನ ಬಗ್ಗೆನೇ ಇವತ್ತು ಮಾತಾಡೋಣ. ಜನ್ಮಾಷ್ಟಮಿಯ ಶುಭಾಶಯಗಳು ಅಂತ ಮೆಸೇಜ್ ಕಳಿಸಿದ್ದಾರೆ. ತುಂಬ ಸಂತೋಷ ಆಯಿತು ಅಂತ ಕಳಿಸಿದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಯಾರಿದು ಮೆಸೇಜ್ ಕಳಿಸಿರೋದು? ನಂಬರ್ ಎಂಡಿಂಗ್ ವಿತ್ 478 ನಿಮ್ಮ ಹೆಸರು. ಓಕೆ, ಕಬಾಡಿ ವೆಂಕಟೇಶ್ ಬನ್ನಿಪೇಟೆಯಿಂದ ಮೆಸೇಜ್ ಕಳಿಸಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಬಂದು ಮಲ್ಲಿಕಾರ್ಜುನ್ ಅವರು ಮೆಸೇಜ್ ಕಳಿಸಿದ್ದಾರೆ. ಶ್ರೀಕೃಷ್ಣ ಎಲ್ಲ ಗೊತ್ತಿದ್ರೂ ಏನೂ ಗೊತ್ತಿಲ್ಲದ ಹಾಗೆ ಮೌನದಿಂದ ತಾಳ್ಮೆಯಿಂದ ಇರ್ತಾನೆ ಅಂದ್ಬಿಟ್ಟು ಅಂತ. ಅಲ್ಲ, ಮತ್ತೆ ನನಗೆ ತುಂಬ ಒಂಥರ ಆಶ್ಚರ್ಯ ಅನಿಸೋ ವಿಚಾರ ಏನು ಅಂದರೆ, ಯಾವ ಒಂದು ಸನ್ನಿವೇಶ ಆಗಲಿ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಪ್ರತಿಯೊಬ್ಬ ಮನುಷ್ಯನಿಗೂ ಹೇಳ್ಕೊಡ್ತಾನೆ ಕೃಷ್ಣ. ಎಂಥ ಸಂದರ್ಭದಲ್ಲೂ ಮನುಷ್ಯ ಹೇಗೆ ಬದುಕಬೇಕು ಅನ್ನೋ ಒಂದು ರಹಸ್ಯವನ್ನು ಜೀವನಕ್ಕೆ ಬಿಟ್ಟುಕೊಡ್ತಾನೆ. ತನ್ನ ವಿಶ್ವರೂಪವನ್ನು ತೋರಿಸ್ತಾನೆ, ಪಾರ್ಥನಿಗೆ ಮಾರ್ಗ ತೋರಿಸ್ತಾನೆ, ಸುಭದ್ರಿಗೆ ಪ್ರೀತಿಯ ಅಣ್ಣನಾಗ್ತಾನೆ, ಸುಧಾಮನಿಗೆ ಪ್ರೀತಿಯ ಗೆಳೆಯನಾಗ್ತಾನೆ, ಅತ್ತ ಕಡೆ ಪ್ರೀತಿಯ ರುಕ್ಮಿಣಿಯನ್ನು ಪ್ರೀತಿಸ್ತಾನೆ, ಇತ್ತ ಕಡೆ ರಾಧೆಗೆ ಮನಸ್ಸನ್ನು ತನ್ನ ಒಂದು ಜೀವನವನ್ನೇ ಅರ್ಪಿಸ್ಬಿಡ್ತಾನೆ. ಎಷ್ಟೋ ನೋವು ತಿಂತಾನೆ, ಎಷ್ಟೆಲ್ಲ ಶಾಪಗಳನ್ನು ಅನುಭವಿಸ್ತಾನೆ. ಭಗವಂತ ಎಲ್ಲವನ್ನು ತನ್ನ ಕೈಲಿಟ್ಕೊಂಡಿದ್ರು ಸಹ ಅವನು ಮಾನವ ಜನ್ಮ ಎತ್ತು, ಅಂದರೆ ದೈವಿಕವಾಗಿ ಒಂದು ಭೂಮಿಯ ಮೇಲೆ ತನ್ನ ಜನ್ಮವನ್ನು ಎತ್ತು ಬಂದು ಎಲ್ಲ ರೀತಿಯ ನೋವುಗಳನ್ನು, ಕಷ್ಟಗಳನ್ನು, ಸಂತೋಷಗಳನ್ನು ಎಲ್ಲವನ್ನ ಅನುಭವಿಸ್ತಾನೆ. ಆದರೆ ಎಲ್ಲೂ ಕುಗ್ಗೋದಿಲ್ಲ, ಎಲ್ಲೂ ಹಿಗ್ಗೋದಿಲ್ಲ ಅಲ್ವಾ. ತುಂಬ ಹಿತ ಅನ್ಸುತ್ತಲ್ಲ ಅವನ ಬಗ್ಗೆ ಮಾತಾಡೋಕ್ಕೆ. ಇನ್ನೊಂದು ಹಾಡು ನಿಮಗೋಸ್ಕರ ಬರ್ತಾ ಇದ್ದಾಗ ಹೇಳ್ತಾ ಇರೋ ಕಾಮನೆ ಮೇಲೆ ಬೇಗ ಬೇಗ ಮೆಸೇಜ್ ಕಳಿಸಿ. ನಂಗಂತೂ ತುಂಬ ಖುಷಿ ಆಗ್ತದೆ ಇವತ್ತು ಮಾತಾಡೋಕ್ಕೆ.

ಕೃಷ್ಣನ ಬಗ್ಗೆ ಮಾತನ್ನ ಮುಂದುವರ್ಸೋಣ, ಕೃಷ್ಣನ್ ಬಗ್ಗೆ ಮಾತನ್ನ ಮುಂದುವರ್ಸೋಣ. ಅದಕ್ಕೂ ಮುಂಚೆ ನಿಮಗೆ ಗೊತ್ತಲ್ಲ, ಕಾಲ್ ಮಾಡಬೇಕಾಗಿರೋ ಸಂಖ್ಯೆ 948, ಅಲ್ಲ ಮೆಸೇಜ್ ಮಾಡಬೇಕಾಗಿರೋ ಸಂಖ್ಯೆ 948-0-9-0-1-0-1-3. ಕೇಳ್ತಾ ಇದ್ದೀರಾ ಕಾಮನಬಿಲ್ಲು, ನವಿಲ್ಗರಿ ಕಾರ್ಯಕ್ರಮ, ನಾನು ದೀಪಾ ನಿಮ್ಮ ಜೊತೆಗೆ. ಹಾಗೇ ನೀವೇನಾದರೂ ಕರೆಯಲ್ಲಿ ಕೈ ರುಚಿ ಕಾರ್ಯಕ್ರಮಕ್ಕೆಲ್ಲ ಭಾಗವಹಿಸಬೇಕು ಅಂತಿರೋ, ದಯವಿಟ್ಟು ನಮ್ಮ ಕಾಲರ್ ಫೋನ್ ಮಾಡಿ ನಿಮ್ಮ ಒಂದು ಕೈ ರುಚಿಯ ಸ್ವಾದವನ್ನು ನೀವು ಅರ್ಪಿಸಬಹುದು ಆಲ್ ಇಂಡಿಯಾ FM ರೇನ್ಬೋ ಮೂಲಕ. ಕೇಳ್ತಾ ಇದ್ದೀರಿ ಕಾಮನಬಿಲ್ಲು, ನಾನು ದೀಪಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಕೈಮಗ್ಗ ಮತ್ತು ಜವಳಿ ಇಲಾಖೆ ವತಿಯಿಂದ ಕೈಮಗ್ಗ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ. ದೇಶದ ವಿವಿಧ ರಾಜ್ಯಗಳ ನೇಕಾರರು ಸಿದ್ಧಪಡಿಸಿರುವ ಶುದ್ಧ ರೇಷ್ಮೆ ಸೀರೆಗಳು, ಕಾಟನ್ ಸೀರೆಗಳು ಸೇರಿದಂತೆ ವೈವಿಧ್ಯಮಯ ಕೈಮಗ್ಗಗಳು ಉತ್ಪನ್ನಗಳ ಬೃಹತ್ ಸಂಗ್ರಹ ಒಂದೇ ಸೂರಿನಡಿ ಇದೇ ಆಗಸ್ಟ್ 26ರಿಂದ ಸೆಪ್ಟೆಂಬರ್ 10ರವರೆಗೆ ಜಾಲಹಳ್ಳಿ HMT ಗ್ರೌಂಡ್ನಲ್ಲಿ ಬನ್ನಿ, ನೇಕಾರರನ್ನು ಪ್ರೋತ್ಸಾಹಿಸಿ, ಕೈಮಗ್ಗದ ಪರಂಪರೆಯನ್ನು ಉಳಿಸಿ. ಪ್ರಕಟಣೆ ಕಾವೇರಿ ಹ್ಯಾಂಡ್ಲೂಮ್ಸ್ ಬೆಂಗಳೂರು.
2: ನಮಸ್ಕಾರ, ವಾಪಸ್ ಆಗಿದ್ದೀವಿ ನಾವು ಕೃಷ್ಣನ್ ಬಗ್ಗೆ ಮಾತಾಡೋಕೆ. ಎಷ್ಟು ಮಾತಾಡಿದ್ರು ಕಡಿಮೆ, ನಂಗೆ ನಿಜವಾಗ್ಲೂ 1 hour ಸಾಕಾಗಲ್ಲ. ನೀವು ಹಿಂಗೆಲ್ಲ 1 hour ಪ್ರೋಗ್ರಾಮ್ ಕೊಟ್ಟು ಕೃಷ್ಣನ್ ಬಗ್ಗೆ ಮಾತಾಡು ಅಂದರೆ ಹೆಂಗೆ? ನೀನು ಮಾಡುವ ಕರ್ಮದ ಮೇಲೆ ನಿನಗೆ ಅಧಿಕಾರವಿದೆ, ಅದರ ಫಲದ ಬಗ್ಗೆ ಎಂದಿಗೂ ಆಶಿಸಬಾರ್ದು ಅಂತ ಹೇಳ್ತಾನೆ. ಕರ್ತವ್ಯವನ್ನು ಮಾಡು, ಫಲದ ಚಿಂತನೆಯನ್ನು ನನಗೆ ಬಿಡು ಅಂತ ಹೇಳ್ತಾನೆ. ಎಷ್ಟು ಒಂದು ಏನು ಹೇಳ್ತಾರೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಮಾತುಗಳನ್ನು ಹೇಳ್ತಾನೆ ನೋಡಿ. ಈಗ ನಾವು ಏನೇ ಒಂದು ಕೆಲಸ ಮಾಡೋಕೆ ಹೋದಾಗ ನಮ್ಮಿಂದ ಅದು ಆಗಿಬಿಡಬೇಕು ಅನ್ನೋ ಅರ್ಜೆನ್ಸಿ ನಮ್ಮಲ್ಲಿರುತ್ತೆ, ಆ್ಯಂಗ್ಸೈಟಿ ನಮ್ಮಲ್ಲಿರುತ್ತೆ. ಆದರೆ ಅವ ಹೇಳೋದು, ಕೆಲಸ ನೀ ಮಾಡು, ಅದರ ರಿಸಲ್ಟ್ ನನಗೆ ಬಿಟ್ಬಿಡು, ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ ಅಂತ. ನಾವು ಆ್ಯಕ್ಚುಲಿ ರಿಸಲ್ಟ್ ಬಗ್ಗೆನೇ ತಲೆ ಕೆಡಿಸ್ಕೊಳ್ಳೋದು, ಆದರೆ ಅವ ಹೇಳೋದು ರಿಸಲ್ಟ್ ನಾ ಕೊಡ್ತೀನಿ, ನೀನು ಯೋಚನೆ ಮಾಡಬೇಡ, ಕೆಲಸ ನೀ ಮಾಡು ಅಂತ. ಅಲ್ಲಿಗೆ ಜವಾಬ್ದಾರಿಯನ್ನು ಹೊತ್ಕೊಳ್ಳೋಕ್ಕೆ ರೆಡಿ ಇರ್ತಾರೆ ಅಲ್ವಾ? ಈಗಿನ ಕಾಲದಲ್ಲಿ ಜವಾಬ್ದಾರಿ ಹೊತ್ಕೊಳ್ಳೋರು ಕಡಿಮೆ, ಆದರೆ ಜವಾಬ್ದಾರಿ ನಾನು ತೊಗೊತೀನಿ, ಅದ್ರಿಗೆ ಫಲ ನಾನು ಕೊಡ್ತೀನಿ, ನೀನು ಯೋಚನೆ ಮಾಡಬೇಡ ಅಂತ ಹೇಳೋ ದೊಡ್ಡ ಮನಸ್ಸು ಕೃಷ್ಣನಿಗೆ ಮಾತ್ರ ಇರೋದು ಅಲ್ವಾ? ಓಕೆ, ಮೆಸೇಜಸ್ಗಳನ್ನ ಓದೋಣ. ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಧರ್ಮದ ಸಂಕೇತವಾಗಿದ್ದು ಪ್ರೇಮ, ಸಹನೆ ಎಲ್ಲವನ್ನು ಜಗತ್ತಿಗೆ ಸಾರ್ತಾನೆ. ಇಡೀ ಜಗತ್ತಿಗೆ ಮಾರ್ಗದರ್ಶನ ನೀಡಿದಂಥವನು ಶ್ರೀಕೃಷ್ಣನ ಪ್ರಮುಖ ಗುಣಗಳಾದದ್ದು ಹಸನ್ಮುಖಿಯಾಗಿರುವಂಥದ್ದು, ಆನಂದಮಯವಾಗಿರುವಂಥದ್ದು. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಸವಾಲುಗಳು ಎದುರಾದರೂ ಕೃಷ್ಣನನ್ನು ಎಂದಿಗೂ ತನ್ನ ಮುಖದ ಮೇಲಿನ ನಗುವನ್ನು ಕಳೆದುಕೊಳ್ತಿಲ್ಲ. ಅದು ಇಡೀ ಜೀವನವನ್ನು ಒಂದು ಸಂಭ್ರಮದಂತೆ ಬದುಕಿದವನು ಅಂದ್ಬಿಟ್ಟು ಲತಾ ದಿನೇಶ್ ಅವರು ಮೆಸೇಜ್ ಕಳಿಸಿದ್ದಾರೆ ಅಲ್ವಾ? ಮತ್ತೆ ಯಾವಾಗಲೂ ನಗ್ತಾ ಇರ್ತಾನೆ. ಅದು ಎಷ್ಟು ನೋವಿತ್ತು ಗೊತ್ತಾ, ಅವನ ಮನಸ್ಸಿನಲ್ಲಿ ಎಷ್ಟೆಲ್ಲ ಕಣ್ಣೀರು ಹಾಕಿದ ಪ್ರಾರ್ಥನೆ.

0: ಗೋಸ್ಕರ ಆಗ್ಬೋದು ಅಥವಾ ಮಹಾಭಾರತದ ಸಂದರ್ಭದಲ್ಲಿ ಯುದ್ಧ ನಡೀಬಾರ್ದು ಅಂತ ಎಷ್ಟೆಲ್ಲ ಕೇಳ್ಕೊಂಡ, ಆದರೂ ದುರ್ಯೋಧನನ ಮನಸ್ಸು ಕರಗಲಿಲ್ಲ ಅಲ್ಲ. ಹರೀಶ್ ಮಲ್ಲೇಶ್ವರದಿಂದ ಮೆಸೇಜ್ ಕಳಿಸಿದ್ದಾರೆ, ಕೃಷ್ಣ ಅಂದರೆ ಸಂತೋಷ ಖುಷಿ, ಆದಿ ಅಂತ್ಯ ಅನ್ನುವುದು ಇಲ್ಲ, ಅವನು ಬಾಲಲೀಲೆ ಪ್ರಸಂಗಗಳು ಹೇಳಲು ಸಾಧ್ಯ, ಕೊನೆಗೆ ಇಲ್ಲ, ಕೊನೆನೇ ಇಲ್ಲ ಅಂತ ಹೇಳ್ತಿದ್ದಾರೆ ಅಲ್ವಾ. ಮತ್ತೆ ಎಷ್ಟು ಹೇಳಿದ್ರು ಸಂತೋಷ. ಇಷ್ಟುದ್ದ ಮೆಸೇಜ್ ಕಳಿಸಿದ್ದಾರೆ ಯಾರು, ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತಗೌಡ ಅವರು. ಒಂದು ಸ್ವಲ್ಪ ಓದ್ತೀನಿ. ಏನು ಅಂದರೆ, ಹೆಸರನ್ನು ಕೇಳಿದ ತಕ್ಷಣ ನಮಗೆ ಒಂದು ಶಕ್ತಿ ಸಂಚಾರ ಆಗುತ್ತೆ ಮನಸ್ಸಿನಲ್ಲಿ, ಜೀವನಕ್ಕೊಂದು ಬೆಳಕು ಇದ್ದ ಹಾಗೆ ಸೊಗಸಾಗಿ ಕಾಣಿಸ್ತಾನೆ ಅವನ ಅನುಭವ, ಆತ್ಮೀಯತೆ, ಅಪ್ಪಿಕೊಳ್ಳುವಂಥ ಅನುಭವ, ದೇವರ ಜೊತೆಯಲ್ಲಿ ಇರುವಂಥ ಅನುಭವ ಅನಿಸುತ್ತೆ. ಸನಿಹದಲ್ಲೇ ಇದ್ದರೂ ಎಟಕಲಾರದವನು ಇವನು ಎಂಬ ಭಯ ಅಂದ್ಬಿಟ್ಟು, ಭಯ ಅನ್ನೋ ವಿಚಾರದಲ್ಲಿ ನಿಜ ಹೇಳ್ತೀನಿ, ಅದನ್ನು ಮನಸ್ಸಿನಿಂದ ಹೋಗಲಾಡಿಸಿದವನು ಕೃಷ್ಣ. ದೇವರು ಅಂದರೆ ಭಯ ಭಕ್ತಿ ಅನ್ನೋದಾದರೆ, ದೇವರು ಅಂದರೆ ಪ್ರೀತಿ ಮತ್ತು ಭಕ್ತಿ ಅನ್ನೋದನ್ನು ಅದನ್ನು ರಿವರ್ಸ್ ಮಾಡ್ದ, ಭಯವನ್ನು ಬಿಟ್ಟು ನನ್ನನ್ನು ಪ್ರೀತಿ ಅಂತ ಸಂದೇಶವನ್ನು ಕೊಟ್ಟಂಥವನು ಕೃಷ್ಣ. ಏನಂತೀರಿ ಅಲ್ವಾ? ಇನ್ಯಾರು ಮೆಸೇಜ್ ಕಳಿಸಿದ್ದಾರೆ? ಆರ್ ಎಚ್ ಸಿ ಎಸ್ ಬಡಾವಣೆಯಿಂದ ಅನುಪೂರ್ ವಿಶ್ವನಗರದಿಂದ ಮೆಸೇಜ್ ಕಳಿಸಿದ್ದಾರೆ ಸುಮಿತ್ರಾ ಅವರು. ಶುಭ ಮಧ್ಯಾಹ್ನ ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು, ಚೆನ್ನಾಗಿ ಮೂಡಿ ಬರ್ತಿದೆ ಕಾರ್ಯಕ್ರಮ ಅಂತ. ಹೌದಾ, ನೀವು ಕೇಳ್ತಾ ಇದ್ದೀರಿ ಹಾಗಾದರೆ. ಹಾಗೇ ಶಾಂತಾಚಾರ್ಯ ಬಡಿಗೇರಿಯವರು ಕೊಕ್ಕನೂರು ಹರಿಹರದಿಂದ ಇಷ್ಟುದ್ದ ಮೆಸೇಜ್ ಕಳಿಸಿದ್ದಾರೆ. ನಾನು ನಿಮ್ಗೆ ತುಂಬ ಸಲ ಹೇಳಿದ್ದೀನಿ, ದಯವಿಟ್ಟು ಚಿಕ್ಕದಾಗಿ ಚೊಕ್ಕದಾಗಿ ಮೆಸೇಜನ್ನು ಕಳಿಸಿ ಆಯಿತಾ? ಅದರಲ್ಲೂ ಕೃಷ್ಣನ ಬಗ್ಗೆ ಹೇಳೋದಕ್ಕೆ ಸಾಲುಗಳು ಸಾಲದು. ಒಂದು ಕಥೆಯನ್ನು ಹೇಳಿದ್ದಾರೆ, ಓದ್ಬಿಡೋಣ. ಕೃಷ್ಣ ಮತ್ತು ನವಿಲುಗರಿ ನಡುವೆ ಅತ್ಯಂತ ಆಳವಾದ ಪವಿತ್ರವಾದ ಸಂಬಂಧ ಇದೆ. ಕೃಷ್ಣ ಯಾವಾಗಲೂ ತನ್ನ ಮುಡಿಯಲ್ಲಿ ನವಿಲುಗರಿಯನ್ನು ಧರಿಸಲು ಪ್ರಮುಖ ಕಾರಣ ಇಲ್ಲಿ ಪ್ರೀತಿ ಮತ್ತು ಭಕ್ತಿಯ ಸಂಕೇತ ಅಂತ. ಹೌದು, ಅದು ಹೌದು. ಅವನು ಅದನ್ನು ಅವಳು ಅಂದರೆ ಸಾಮಾನ್ಯ ನವಿಲುಗರಿ ಅಂದ ತಕ್ಷಣ ಅದು ಹರಡ್ಕೊಳ್ಳೋ ಒಂದು ರೀತಿಗೆ ಅದನ್ನು ಜಂಬ ಅಂತ ಕರೀತಾರೆ. ಸೈಂಟಿಫಿಕ್ ಆಗಿ ಇಟ್ ಇಸ್ ಅನ್ ಅಟ್ರಾಕ್ಷನ್ ಫಾರ್ ದ ಮೇಲ್ ಪೀಕಾಕ್ ಟು ಇನ್ವೈಟ್ ದ ಫಿಮೇಲ್ ಪೀಕಾಕ್. ಆದರೆ ಆ ನವಿಲುಗರಿಯನ್ನು ತನ್ನ ಮುಡಿ ಮೇಲೆ ಇಟ್ಕೊಂಡು ಜಂಬವನ್ನು ಸಹ ವಿನಯದಿಂದ ನೋಡಬೇಕು ಅನ್ನೋ ಒಂದು ಮಾರ್ಗದರ್ಶನ ಕೊಟ್ಟಂಥವನು ಕೃಷ್ಣ ಅಲ್ವಾ. ಮತ್ತೆ ಸರಿ, ಜನ್ಮಾಷ್ಟಮಿಗೆ ನಿಮ್ಮನೇಲಿ ಏನೇನು ತಿಂಡಿ ಮಾಡಿದ್ದೀರಿ ಅದನ್ನು ಸ್ವಲ್ಪ ಹೇಳಿ. 9409001013 ಕಾಯ್ತಾ ಇರುವಂತಹ ಸಂಖ್ಯೆ ಮೆಸೇಜಸ್ಗಳಿಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮುಂದಿನ ಗೀತೆ.
1: ಅಯ್ಯೋ,
0: ಈ ಹಾಡು ಹಾಕಿದ್ದೆ ಮತ್ತೆ ಪ್ಲೇ ಮಾಡಿಬಿಟ್ಟೆ, ಐ ಆಮ್ ಸಾರಿ. ಮುಂದಿನ ಹಾಡು ಬರ್ತಾ ಇದೆ, ಕೇಳ್ತಾ ಇರಿ ಕಾಮನೆ.

ವೆಲ್ಕಮ್ ಬ್ಯಾಕ್. ನಾವು ಕೃಷ್ಣನ್ ಬಗ್ಗೆ ಮಾತಾಡ್ತಾ ಇದ್ವಿ. ಅನುಷ್ ಅವ್ರ ಮೆಸೇಜ್ ಕಳಿಸಿದ್ದಾರೆ, ಭಗವಂತ ಶಿಶುಪಾಲನ ಸಂಹರಿಸಿದ ಬಳಿಕ ಕೈ ಬೆರಳಿಗೆ ರಕ್ತ ಬರಲು ದ್ರೌಪದಿ ಸೀರೆಯ ಸೆರಗಿನಿಂದ ಕಟ್ಟಿದ ಸಲುವಾಗಿ ಆಪತ್ಕಾಲದಲ್ಲಿ ಅಕ್ಷಯ ವಸ್ತ್ರದ ಪಾಲಿಸಿದ ಶ್ರೀಕೃಷ್ಣ ಅಂದ್ಬಿಟ್ಟು ಅಂತ ಮೆಸೇಜ್ ಕಳಿಸಿದ್ದಾರೆ. ಶ್ರೀಕೃಷ್ಣ ರಾಜಸಂಧಾನಕ್ಕೆ ಹೋದಾಗ ದುರ್ಯೋಧನ ಭಗವಂತನನ್ನು ಬಂಧಿಸಿದಂತೆ, ಅದೇ ಕಾರಣಕ್ಕೆ ಫಸ್ಟು ಅವನಿಗೆ ವಿಶ್ವರೂಪ ದರ್ಶನ ಆಯಿತು, ನಂತರ ಪಾಂಡವರಿಗೆ ಅಂತ ಕಳಿಸಿದ್ದಾರೆ. ನಿಜ ಹೇಳ, ನಂಗಂತೂ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಅಷ್ಟು ಇದೆ ಹೇಳೋದಕ್ಕೆ. ಏನು ಮಾತಾಡೋಣ, ಎಷ್ಟು ಕಡಿಮೆ, ಏನು ಮಾತಾಡಿದ್ರು ಜಾಸ್ತಿ, ಏನು ಮಾತಾಡಿದ್ರು ಕಡಿಮೆ ಆಯಿತಾ? ಬಟ್ ನಿಮ್ಮೆಲ್ಲ ಮೆಸೇಜಸ್ಗಳಿಗೆ ತುಂಬ ಖುಷಿ ಆಗ್ತಿದೆ. ನಮ್ಮ ಮನೇಲಿ ಇವತ್ತು ಅವಲಕ್ಕಿ ಚಿತ್ರಾನ್ನ ಮಾಡಿದ್ದೀವಿ ಗೊತ್ತಾ, ಜನ್ಮಾಷ್ಟಮಿ ಸ್ಪೆಷಲ್ಲು ಅಂದ್ಬಿಟ್ಟು ಮೆಸೇಜ್ ಕಳಿಸಿದ್ದಾರೆ ಅನ್ನಪೂರ್ಣೇಶ್ವರ ನಗರದಿಂದ ಸುಮಿತ್ರ ಅವರು. ಹೌದಾ, ನನ್ನ ನೋಟಿ ಕರೀತೀರಾ? ಜವರೇಗೌಡರು, ಮಮತಾ ಅವರು ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಅಂತ ಕಳಿಸಿದ್ದಾರೆ. ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಕೃಷ್ಣ ಅಂದರೆ ಪ್ರೀತಿ, ಮುದ್ದು, ಕಾಳಜಿ, ಜ್ಞಾನ, ಎಲ್ಲ ಕೃಷ್ಣನೇ ಅಂದ್ಬಿಟ್ಟು ಪ್ರತಿಮಾ ಸಾನ್ವಿ ಹೊಸನಗರದಿಂದ ಮೆಸೇಜ್ ಕಳಿಸಿದ್ದಾರೆ. ಜನ್ಮಾಷ್ಟಮಿ ದಿನದಂದು ಶ್ರೀಕೃಷ್ಣ ಬೋಧನೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಮೆಸೇಜ್ ಕಳಿಸಿದ್ದಾರೆ ಹರಿಹರನ್ ಅವರು, ವಿಜ್ಞಾನ ನಗರಿಂದ. ಹೌದು, ನಾವು ಬರೀ ಅವನನ್ನು ಆರಾಧಿಸಿದ್ರೆ ಸಾಕಾಗಲ್ಲ. ಆದರೆ ನಿಮಗೊಂದು ವಿಚಾರ ಗೊತ್ತಾ, ಕೃಷ್ಣನಿಗೂ ಕಣ್ಣೀರು ಬಂದಿತ್ತು. ತುಂಬ ಸಲ ಹತ್ತಿದಾನಂತೆ ದ್ರೌಪದಿ ವಿಷಯವಾಗಿ, ಆಮೇಲೆ ಅರ್ಜುನನ ವಿಷಯವಾಗಿ. ಒಂದು ಸಲ ಅಂತೂ ಯುದ್ಧ, ನಾನು ಆಯುಧವನ್ನು ಎತ್ತಲ್ಲ ಅಂತ ಹೇಳಿ ಪ್ರಮಾಣ ಮಾಡಿರ್ತಾನೆ. ಯಾವಾಗ ಪಾರ್ಥ ಹೇಳಿದ ಮಾತನ್ನು ಕೇಳೋದೇ ಇಲ್ಲ, ಅವಾಗ ಹೇಳ್ತಾನೆ ಈಗ ನಾನೇ ಆಯುಧ ಎತ್ಕೊಂಡು ಹೋಗ್ತೀನಿ ನೋಡು ಯುದ್ಧಕ್ಕೆ ಅಂತ. ಆ ಒಂದು ಮೊಮೆಂಟಲ್ಲೂ ಅವ್ನ ಕಣ್ಣಲ್ಲಿ ನೀರಿತ್ತಂತೆ. ಇಷ್ಟೆಲ್ಲ ಹೇಳ್ತಿದ್ರು ಇವನು ಕಲಿತಾ ಇಲ್ವಲ್ಲ ಬುದ್ಧಿನ ಅಂಥೇಳಿ. ಆಮೇಲೆ ಯುದ್ಧ ನಿಲ್ಸಕ್ಕ ಐದೈದು ರಾಜ ಕೊಟ್ಬಿಡಿ ಅವ್ರು ಬದುಕೊಳ್ತಾರೆ ಅಂತ ಕೇಳಿದಾಗ್ಲೂ ಬಹಳ ಒಂದು ವಿನಯತೆಯಿಂದ ಕೇಳಿದಾಗ್ಲೂ ಏನೂ ಇಲ್ಲ ಅಂತ ಹೇಳಿದ್ರಲ್ಲ, ಆ ಕ್ಷಣದಲ್ಲೂ ಕಣ್ಣೀರು ಬಂದಿತ್ತಂತೆ. ಅಂದರೆ ಅರ್ಥ ನೋಡಿ, ಇದು ಜೀವನಕ್ಕೆ ಅಳವಡಿಸ್ಕೊಳ್ಳುವಂಥ ವಿಷಯ. ನಾವು ಏನು ಮಾಡ್ತೀವಿ, ಸಾಮಾನ್ಯವಾಗಿ ಏನಾದರೂ ಒಂದು ಕೆಲಸ ಮಾಡಿದ್ಮೇಲೆ ಭಗವಂತನ ಬಿಟ್ಟುಬಿಡೋಣ, ಅವ್ನು ನೋಡ್ಕೊಳ್ತೀವಿ ಅಂದ್ಬಿಟ್ಟು ಒಂದು ಹೋಪ್ಸ್ ಬೆಳೆಸ್ಕೊಳ್ತೀವಿ, ಈ ಕೆಲಸ ಆಗುತ್ತಪ್ಪ, ನಾನು ದೇವ್ರಿಗೆ ಕೈ ಮುಗ್ದಿದ್ದೀನಿ ಅಂದ್ಬಿಟ್ಟು ಅಂತ. ಆದರೆ ಭಗವಂತನನ್ನು ಕೈ ಮೀರಿದ್ದು ಪ್ರಕೃತಿ ಅಂತ ಹೇಳೋದಕ್ಕೆ, ಕೈ ಮೀರಿದ್ದು ಅಂತ ಹೇಳೋದಕ್ಕಿನ್ನ ಪ್ರಕೃತಿ ಹೇಗೆ ಕೆಲಸ ಮಾಡುತ್ತೆ ಭಗವಂತನ ಜೊತೆ ಜೊತೆಗೆ ಅಂತ ಹೇಳ್ಬೋದು. ಅಂದರೆ ದೇವರಿದ್ದರೂ ಸಹ ಯುದ್ಧವನ್ನು ನಿಲ್ಲಿಸೋಕ್ಕಾಗಲಿಲ್ಲ, ದೇವರಿದ್ದರೂ ಸಹ ದ್ರೌಪದಿಗೆ ಅವಮಾನ ಆಯಿತು, ದೇವರಿದ್ದರೂ ಸಹ ಪಾಂಡವರಿಗೆ ಅನ್ಯಾಯವಾಯಿತು. ಅಂದರೆ ಏನು ಹೇಳ್ತಾನೆ ಭಗವಂತ ಅಂದರೆ, ಜೀವನವನ್ನು ಇದ್ದ ರೀತಿಯಾಗಿ ಕರ್ಮಾನುಸಾರ ಅನುಭವಿಸಬೇಕು, ಹಾಗಂತ ಅನ್ಯಾಯ ಮಾಡಬೇಕು ಅಂತಲ್ಲ, ಆದರೆ ನಿಮ್ಮ ಪಾಲಿಗೆ ಬಂದದ್ದನ್ನು ನೀವು ಅನುಭವಿಸಬೇಕು. ಅದು ಸರಿನೋ ತಪ್ಪೋ ಸೆಕೆಂಡ್ರಿ, ಆದರೆ ಅನುಭವಿಸಿದ ಫಲ ಏನಿದೆ ಅದು ನಾನು ಕೊಡ್ತೀನಿ ಅಂತ ಹೇಳ್ತಾನೆ ಅಲ್ವಾ. ಹಾಂ, ಅದಕ್ಕೆ ದುರ್ಯೋಧನನು ಒಂದು ಮಾತು ಹೇಳ್ತಾನೆ, ನೆನಪಿದ್ಯಾ, ಇವ ಏನು ಮೆಜಿಷಿಯನ್ನ ಎಲ್ಲ ಮಾಡೋಕ್ಕೆ ಬರುತ್ತೋ ಇವನಿಗೆ ಅಂತೆಲ್ಲ ಹೇಳ್ತಾನೆ ವಿಶ್ವರೂಪ ತೋರಿಸಿದಾಗ. ನೋಡಿ ಎಷ್ಟು ಒಂದು ಸಣ್ಣ ಮಾತು ಅಲ್ವಾ, ಅವನನ್ನು ಮೆಜಿಷಿಯನ್ ಅಂತ ಕರೀತಾನೆ. ಅವನು ನಿಜವಾಗ್ಲೂ ಮೆಜಿಷಿಯನ್ನೇ, ಅದರಲ್ಲೇನು ದೂಸರ ಮಾತಿಲ್ಲ. ಅವನು ಮಾಡ್ತಿರೋ ಮೆಜಿಷಿಯನ್ ಕೆಲಸಗಳು ಪ್ರಪಂಚದಲ್ಲಿ ನಾವೆಲ್ಲ ನೋಡ್ತಾನೆ ಇದ್ದೀವಿ ಅಲ್ವಾ. ಹೌದು, ಬೇಗ ಬೇಗ ಮೆಸೇಜಸ್ ಕಳಿಸಿ. ನಿಮಗೋಸ್ಕರ ಮುಂದಿನ ಹಾಡು ಕರಾವಳಿ ಸಿನಿಮಾದಿಂದ ಬರ್ತಾ ಇದ್ದಾರೆ, ಕೇಳ್ತಾ ಇದ್ರೆ ಕಾಮನ ಬಿಲ್ಲು. ನಾನ್ ದೀಪ, ನಿಮ್ಮ ಜೊತೆಗೆ ನವಿಲ್ಗರಿ ಕಾರ್ಯಕ್ರಮ ಬರ್ತಾ ಇದೆ. ಯಾವ ಹಾಡಪ್ಪ ಇದು? ಮುದ್ದುಗುಮಾ.

ಕೃಷ್ಣನ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೇ ಅಲ್ವಾ. 12:50 ಜನ್ಮಾಷ್ಟಮಿಯ ದಿನದಿಂದ ನಾವು ನವಿಲ್ಗಿರಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತ ನಿಮಗೋಸ್ಕರ ಮುಂಗಾರು ಮಳೆ ಸಿನಿಮಾದಿಂದ.

ಎಲ್ಲರೂ ಹಾಗೆ ಒಂದ್ಸಲ ನನ್ನ ಜೊತೆಗೆ ಕೃಷ್ಣ ಅನ್ನಿ, ನಿಮ್ಮ ಎಲ್ಲ ಕಷ್ಟಗಳು ಮಾಯವಾಗೋಗ್ಲಿ. ಇವತ್ತು ಕಾರ್ಯಕ್ರಮದ ಮುಗಿಯುವಂಥ ಸಮಯ ಸಮಯ 12:15 ಇದೆ. ಜಯನಗರ ಜಿಲ್ಲೆ ಕೂಡ್ಲಿ ತಾಲೂಕಿನಿಂದ ತಿಪ್ಪೇಸ್ವಾಮಿಯವರು ಮೆಸೇಜ್ ಕಳಿಸಿದ್ದಾರೆ, ಕೃಷ್ಣ ಶುಭಾಶಯ ಜನ್ಮಾಷ್ಟಮಿ ಶುಭಾಶಯಗಳು ಅಂತ. ಮಲ್ಲಿಕಾರ್ಜುನ ಅವರು ಮೆಸೇಜ್ ಕಳಿಸಿದ್ದಾರೆ, ಕೃಷ್ಣ ಅಂದರೆ ಸಂಸ್ಕೃತಿ, ಸಮಯ, ಶಕ್ತಿ, ಸಹಕಾರ, ಶಾಂತಿ, ಸಹನೆ, ಸೂಕ್ಷ್ಮ, ಶಿಕ್ಷಣ, ಸೌಂದರ್ಯ ಎಲ್ಲ ಅಂದ್ಬಿಟ್ಟು ಅಂತ. ಇನ್ಫಿನಿಟಿ, ಹೌದು, ಎಷ್ಟು ಹೇಳಿದ್ರು ಕಡಿಮೆ. ಹಾಗೇನೆ ಒಂದು ಸಣ್ಣ ಕಥೆಯನ್ನು ಹೇಳ್ತಿದ್ದಾರೆ. ಕೃಷ್ಣ ಕಾಡಿನಲ್ಲಿ ಮರದಡಿಯಲ್ಲಿದ್ದಾಗ ಜರ ಎಂಬ ಬೇಡನು ಅವನ ಪಾದವನ್ನು ಜಿಂಕೆ ಎಂದು ತಪ್ಪಾಗಿ ತಿಳಿದು ಭಾವಿಸಿ ಬಾಣ ಬಿಡ್ತಾನೆ. ಇದರಿಂದ ಕೃಷ್ಣ ತನ್ನ ಅವತಾರವನ್ನು ಮುಗಿಸುವಂಥ ಸಂದರ್ಭ ಎದುರಾಗತ್ತೆ ಅಂದ್ಬಿಟ್ಟು ಅಂತ. ಹೌದು, ಇದು ಅಂತ ಸಹ ಮಹಾಭಾರತದಲ್ಲಿ ಬರುವಂಥ ಒಂದು ಕಥೆನೇ. ಹೌದು, ನಿಮಗೊಂದು ವಿಷಯ ಗೊತ್ತಾ, ಶಿವ ಬಹಳ ಆಸೆ ಪಟ್ಟಿದ್ದಂತೆ ಕೃಷ್ಣನ ಹೊಟ್ಟೆಲಿ ಹುಟ್ಟಬೇಕು ಅಂತ. ಅದರ ಕಾರಣವಾಗಿ ಸಾಂಬ ಹುಟ್ಟು ಬರ್ತಾನೆ ಕೃಷ್ಣನ ಮಗನಾಗಿ. ಸಾಂಬ ಸದಾಶಿವ ಅಂತ ಕೃಷ್ಣನ ಶಿವನನ್ನು ಕರೆಯೋದಕ್ಕೂ ಅದೇ ಕಾರಣ, ನಿಮಗೆ ಗೊತ್ತಿರ್ಬೋದು. ಅದೇ ನಂತರವೇ ಒಂದು ಯದುವಂಶದ ನಿರ್ವಂಶ ಸ್ಟಾರ್ಟ್ ಆಗೋದು ಅಂತ ಹೇಳೋದು. ಬಿಕಾಸ್ ಪ್ರಕೃತಿಯಲ್ಲಿ ಶಿವನನ್ನು ಡೆಸ್ಟ್ರಾಯರ್ ಅಂತ ಕರೀತಾರೆ, ಅಂದರೆ ಎಲ್ಲವನ್ನು ಒಂದು ಅಂತ್ಯದ ರೂಪಕ್ಕೆ ತರುವಂಥದ್ದು ಸಹ ಶಿವನ ಕೈಲಿರುತ್ತೆ ಅಂತ. ಯಾಕಂದರೆ ಅದನ್ನು ರೂಪಕ್ಕೆ ತರುವಂಥದ್ದು ಕೈದು ಸಹ ನಾರಾಯಣನ ಕೈಲಿರುತ್ತೆ ಅಂತ. ತ್ರಿಮೂರ್ತಿಗಳ ರೂಪದಲ್ಲಿರೋರ ಸ್ವರೂಪದಲ್ಲಿ ಇದಿರುತ್ತೆ ಅಂತ. ಇದೆಲ್ಲ ಒಂದು ನಮಗೆ ತಿಳ್ಕೊಳ್ಬೇಕಾದಂಥ ಸಂಗತಿಗಳು. ಎಲ್ಲರೂ ಹೇಳಿ, ಕೃಷ್ಣಂ ಒಂದೇ ಜಗದ್ಗುರು, ಕೃಷ್ಣ ಮಾರ್ಪಣ ಮಸ್ತು, ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ. ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ, ನನಗೂ ಜಾಸ್ತಿ ಒಳ್ಳೇದು ಮಾಡಲಿ. ಮುಂದಿನ ವಾರ ಸಿಗೋಣ, ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮದ ಮುಂದುವರೆದ ಹಾಡುಗಳನ್ನು. ಕಾಮನಬಿಲ್ಲಲ್ಲಿ ನಾನು ದೀಪಾ, ಸೈನಿಂಗ್ ಆಫ್ ಫ್ರಮ್ ದ ಸ್ಟುಡಿಯೋಸ್ ಆಫ್ ಆಲ್ ಇಂಡಿಯಾ ರೇಡಿಯೋ. ನಮಸ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಟ್ಯೂನ್ ಮಾಡಿದ್ರೆ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲೋ 101.3 ಮೆಗಾ ಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್. ಸಮಯ ಆಗಿದೆ 1:49 ಸೆಕೆಂಡ್ಗಳು. ಸೊ ಕಾರ್ಯಕ್ರಮ ಗೊತ್ತೇ ಇದೆ, ಕರೆಯಲಿ ಕರಿಚಿ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಜೊತೆ ಆಗ್ತಾ ಇದ್ದೀವಿ. ಯಾರೆಲ್ಲ ಕೂಡ ರೆಸಿಪಿಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ, ನೀವು ಕರೆ ಮಾಡಬೇಕಾಗಿರೋ ಸಂಖ್ಯೆ 0800228216. ಸೊ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ. ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದಮೇಲೆ ಅಲ್ಲೊಂದು ಸ್ವಲ್ಪ ಸಿಹಿಯಾದ ಮಾತುಗಳು ಇರಲೇಬೇಕಲ್ವಾ? ಹೌದು, ಶ್ರೀಕೃಷ್ಣ ಹುಟ್ಟಿದ ದಿನ ಅದೆಷ್ಟು ಸಂಭ್ರಮ ಇತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಇವತ್ತಿನ ದಿನ ಅಂತೂ ಎಲ್ಲರಿಗೂ ಇಡೀ ಜಗತ್ತಿಗೆ ಸಂಭ್ರಮ ಅಂತಲೇ ಹೇಳಬಹುದು. ಹೌದು, ಒಂದು ಧರ್ಮಕ್ಕೆ ಹೆಸರಾದಂತಹ ಶ್ರೀಕೃಷ್ಣನ ಬಗ್ಗೆ ಮಾತನಾಡೋದಕ್ಕೆ ಪದಗಳೇ ಸಾಲೋದಿಲ್ಲ. ಸೊ ಆ ಧರ್ಮವನ್ನು ಅಳಿಸಿ ಹಾಕಬೇಕು, ಧರ್ಮವನ್ನು ಎತ್ತಿ ಇಡಿಬೇಕು, ಯಾರ ಮನಸ್ಸಿಗೂ ನೋಯಿಸಬಾರ್ದು, ಎಲ್ಲರಲ್ಲೂ ಖುಷಿ, ಪ್ರೀತಿ, ದಯೆ, ಕರುಣೆ, ಕಾಳಜಿ ತುಂಬಿರಬೇಕು ಅಂತ ಹೇಳಿ ಶ್ರೀಕೃಷ್ಣ ಆಶಿಸ್ತಾನಂತೆ. ಸೊ ಆ ಎಲ್ಲ ಭಾವನೆಗಳು ನಿಮ್ಮಲ್ಲಿ ತುಂಬಿರಲಿ, ಯಾರಿಗೂ ಕೂಡ ನೋವಾಗದಂತೆ ಎಲ್ಲರಲ್ಲೂ ಖುಷಿಯನ್ನು ಕಂಡುಕೊಳ್ತಾ ಆರಾಮಾಗಿ ನಿರಾಶಾದಾಯಕವಾಗಿ ಬದುಕೋಣ ಅಂತ ಹೇಳ್ತಾ ಇಂದಿನ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಇಂದು ಯಾವ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋಣ ಅಂತ ಅಂದರೆ, ಸೊ ಇವತ್ತು ಜನ್ಮಾಷ್ಟಮಿ ಆಗಿರೋದ್ರಿಂದ ಸ್ವಲ್ಪ ಸಿಹಿ ಖಾದ್ಯದ ಬಗ್ಗೆ ಮಾತಾಡೋಣ. ಅಡುಗೆ ಹೇಗೆ ಇರಲಿ, ಸೊ ಅದು ಮಾಡಬೇಕಾದ್ರೆ ಪ್ರೀತಿಯನ್ನು ಬೆರೆಸಿದ್ರೆ ಖಂಡಿತವಾಗ್ಲೂ ಅಡುಗೆಯ ರುಚಿ ಹೆಚ್ಚಾಗೋದ್ರಲ್ಲಿ ಸಂದೇಹನೇ ಇಲ್ಲ ಅಂತಲೇ ಹೇಳಬಹುದು. ಸೊ ಕೆಲವೊಂದು ಕಡೆ ನೀವು ಕೇಳಿರಬಹುದು ಒತ್ತು ಶಾವಿಗೆ ಅಂತ ಹೇಳಿ. ಸೊ ಒತ್ತು

ಶಾವಿಗೆ ಅನ್ನೋದು ನಮ್ಮ ಕಡೆ ಎಲ್ಲ ತುಂಬ ಫೇಮಸ್ಸು, ನಮ್ಮ ತುಮಕೂರಿನ ಜನತೆಗೆ ಗೊತ್ತಿರುತ್ತೆ. ಯೂಶ್ವಲಿ ಒತ್ತು ಶಾವಿಗೆ ತುಮಕೂರು ಅಂತ ಅಲ್ಲ, ಬಹಳಷ್ಟು ಕಡೆ ಇದನ್ನು ಮಾಡ್ತೀರಾ ಗೊತ್ತಿರುತ್ತೆ. ಆಲ್ಮೋಸ್ಟ್ ಎಲ್ರಿಗೂ ಕರ್ನಾಟಕ ಭಾಗದಲ್ಲಿ ಒತ್ತು ಶಾವಿಗೆ ಅನ್ನೋವಂಥದ್ದು ತುಂಬ ಚಿರಪರಿಚಿತವಾದಂಥ ಹೆಸರು. ಅದರಲ್ಲೂ ಈ ರಾಗಿ ಒತ್ತು ಶಾವಿಗೆ, ಅಕ್ಕಿ ಒತ್ತು ಶಾವಿಗೆ ಅನ್ನೋವಂಥ ಎರಡು ವಿಧ ಇದೆ. ಸೊ ಆ ಎರಡನ್ನೂ ಕೂಡ ನೀವು ಟ್ರೈ ಮಾಡ್ಬೋದು. ಬಹಳನೇ ಈಸಿ ಮೆಥಡಲ್ಲಿ ನೀವು ಶಾವಿಗೆಯನ್ನು ಒತ್ತಬೋದು. ಅದಕ್ಕೆ ಮುಖ್ಯವಾಗಿ ಏನಪ್ಪ ಅಂತ ಹೇಳಿದ್ರೆ ಆ ಒತ್ತೋ ಅಂತ ಮೆಷಿನ್ ಬೇಕು. ಸೊ ಮುಂಚೆ ಎಲ್ಲ ಮರದ ಹಲಗೆಗಳಿಂದ ಅಂದರೆ ಮರದಿಂದ ತಯಾರಿಸಿದಂತಹ ಒತ್ತು ಶಾವಿಗೆ ಒಳ್ಳು ಅಂತ ಹೇಳ್ತೀವಿ ನಾವು ಅದನ್ನು. ಸೊ ಅದು ಎಲ್ಲರೂ ಮನೇಲೂ ಇರ್ತಾ ಇತ್ತು, ಇಲ್ಲ ಅಂತಂದರೆ ಊರಲ್ಲಿ ಅಕ್ಕಪಕ್ಕ ಅದ್ ಮನೇಲಿ ಇಸ್ಕೊಬಂದು ಒತ್ತು ಶಾವಿಗೆಯನ್ನು ಮಾಡ್ತಾ ಇದ್ರು. ಅದು ಹೇಗಿರ್ತಾ ಇತ್ತು ಅಂದರೆ ಅದ್ರ ಸಂಭ್ರಮನೇ ಬೇರೆ. ಸೊ ಒಂದು ದೊಡ್ಡ ದೊಡ್ಡ ಪಂಚೆ ಬಟ್ಟೆಗಳನ್ನು ಹಾಸಿ ಆ ಶಾವಿಗೆಯನ್ನು ಒತ್ತಿ ಒತ್ತಿ ಒತ್ತಿ ಅದ್ರ ಮೇಲೆ ಹಾಕ್ತಾ ಹೋಗ್ತಾ ಇದ್ರು. ಆ ಬಿಸಿ ಒತ್ತು ಶಾವಿಗೆ ತಿನ್ನೋದಕ್ಕೆ ನಿಜವಾಗ್ಲೂ ಬಹಳನೇ ರುಚಿಯಾಗಿರುತ್ತೆ. ನನಗೆ ನಿಜವಾಗ್ಲೂ ಬಾಯಲ್ಲಿ ನೀರು ಬರ್ತಾ ಇದೆ. ಇವತ್ತಿನ ಒತ್ತು ಶಾವಿಗೆ ರೆಸಿಪಿ ಏನಂತ ಹೇಳಿದ್ರೆ ಅಕ್ಕಿ ಶಾವಿಗೆ ಅಕ್ಕಿಯಿಂದ ಮಾಡುವಂಥ ಒಟ್ಟು ಶಾವಿಗೆ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಮೊದಲನೇದಾಗಿ ಅಕ್ಕಿ ಏನಿರುತ್ತೆ ಅಕ್ಕಿ ಹಿಟ್ಟನ್ನ ತೊಗೋಬೇಕು. ಅಕ್ಕಿ ಹಿಟ್ಟನ್ನ ತೊಗೊಂಡು ಸ್ವಲ್ಪ ನೀರನ್ನ ಕಾಯಕ್ಕೆ ಇಟ್ಬಿಟ್ಟು ಅದಕ್ಕೆ ಚುರೀ ಚುರು ರುಚಿಗೆ ತಕ್ಕಷ್ಟಲ್ಲ, ರುಚಿಗೆ ಗೊತ್ತೇ ಆಗಬಾರ್ದು ಅದು ಉಪ್ಪು ಹಾಕಿದೀವಿ ಅಂಥೇಳಿ, ಸುಮ್ಮನೆ ಶಾಸ್ತ್ರಕ್ಕೆ ಅಂಥೇಳಿ ಒಂದು ಚಿಟಿಕೆ ಉಪ್ಪು ಹಾಕಿ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು ಅದನ್ನು ನಾವು ಮುದ್ದೆ ಮಾಡಿ ಹೇಗೆ ತೊಳಸ್ಕೋತೀವೋ ಆ ಥರ ತೊಳಸ್ಕೊಂಡು ಅದನ್ನು ಒತ್ತು ಶಾವಿಗೆ ಹಾಕಿ ಒತ್ಕೊಂಡ್ರೆ ನಮ್ಮ ಶಾವಿಗೆ ರೆಡಿ ಆಗುತ್ತೆ. ಇನ್ನು ಕೆಲವೊಬ್ಬರು ಅಕ್ಕಿ ತಿನ್ನಲ್ಲ ರಾಗಿ ತಿಂತೀವಿ ಅಂತ ಹೇಳೋರು ಮಾಮೂಲಿ ಮುದ್ದೆ ಮಾಡ್ತೀವಲ್ಲ ಅದೇ, ಅದಕ್ಕೆ ಹಿಟ್ಟನ್ನು ರೆಡಿ ಮಾಡಿಕೊಂಡು ಒತ್ಕೊಂಡ್ರೆ ರಾಗಿ ಶಾವಿಗೆ ಕೂಡ ರೆಡಿಯಾಗಿರುತ್ತೆ. ಇಷ್ಟು ಹೇಳೋಕ್ಕೆ ನೀವು ಕಾರ್ಯಕ್ರಮ ಮಾಡಿದ್ರೆ ಮೇಡಮ್ ಅಂತ ಅನ್ಕೋಬೋದು, ಬಟ್ ಅದು ಈಸಿನೇ, ಅದು ಮಾಡುವಂಥ ಪ್ರೋಸೆಸ್ಸು ತುಂಬ ಕಷ್ಟ ಇರುತ್ತೆ, ಹಾಗೆಯೇ ತಿನ್ನೋಕ್ಕೆ ರುಚಿಯಾಗೂ ಕೂಡ ಇರುತ್ತೆ. ಇನ್ನು ಅಕ್ಕಿ ಶಾವಿಗೆ ಒತ್ತುಬಿಟ್ರೆ ಆಯಿತಾ, ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಏನಾದರೂ ಬೇಕಲ್ಲ, ಸಿಹಿಯಾದಂತಹ ಕಾಯಲು ಮುಖ್ಯವಾದಂಥದ್ದು. ಇದು ಏನಿಲ್ಲ ಅಂಥ ತುಂಬ ಕಷ್ಟವಾಗಿರುವಂತಹ ಮೆಥಡ್ ಏನಲ್ಲ ಕಾಯಲ್ ಮಾಡುವಂಥದ್ದು, ಕಾಯಿ ಸ್ವಲ್ಪ ಗಸಗಸೆ ಹಾಗೆಯೇ ಏಲಕ್ಕಿ ಬೆಲ್ಲ ಇದಿಷ್ಟನ್ನು ಚೆನ್ನಾಗಿ ಹಾಕಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿದ್ರೆ ರೆಡಿ ಆಯಿತು ನಮ್ಮ ಕಾಯಲು. ಕೆಲವರು ಕುದಿಸ್ತಾರೆ, ಕೆಲವರು ಹಸಿದನ್ನೇ ಬಳಸ್ತಾರೆ. ಸೊ ಎರಡೂ ಕೂಡ ಟೇಸ್ಟ್ ವಿಭಿನ್ನವಾಗಿರುತ್ತೆ, ಆದರೆ ಸಿಹಿ ಕಾದ್ಯ ಅಲ್ವಾ. ಸೊ ಸ್ವೀಟ್ ಅಂತೂ ಮಸ್ಟ್ ಅಂಡ್ ಶುಡ್ ಇದೇ ಇರುತ್ತೆ. ಸೊ ಆರ್ಗ್ಯಾನಿಕ್ ಬೆಲ್ಲವನ್ನು ಯೂಸ್ ಮಾಡಿ ಡಯಾಬಿಟಿಕ್ ಪೇಷೆಂಟ್ಸು ಕೂಡ ಇದನ್ನು ತಿನ್ನಬಹುದು, ನೋ ಇಶ್ಯೂಸ್. ಸೊ ನೀವು ಕೂಡ ಒತ್ತು ಶಾವಿಗೆಯನ್ನು ಮಾಡಿ ಇವತ್ತಿನ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಈ ಒಂದು ಖಾದ್ಯ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಿಮ್ಮೆಲ್ಲರಿಗಾಗಿ ಒಂದು ಗೀತೆ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ. ಯಾರಾದರೂ ಕರೆ ಮಾಡೋರಿದ್ರೆ ಖಂಡಿತವಾಗ್ಲೂ ಕರೆ ಮಾಡಿ ಮಾತಾಡಬಹುದು.

ಸಮಯ ಇನ್ನೇನು 1:10 ಆಗ್ತಾ ಇದೆ. ಇನ್ನೇನು ಕನ್ನಡದಲ್ಲಿ ವಾರ್ತಾ ಪ್ರಸಾರವಾಗಲಿದೆ. ಇಂದಿನ ಕರೆಯಲ್ಲಿ ಕರೀಚಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ ರವಿ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಒತ್ತು ಶಾವ್ಗೆ ಕಾಂಬಿನೇಷನ್ ತುಂಬಾ ಸೂಪರ್ ಅಂತ ಹೇಳಿ ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದೀವಿ. ಟ್ಯೂನ್ ಮಾಡಿ ಕೇಳ್ತಾನೆ ಇರಿ FM ರೈನ್ಬೋ ಕನ್ನಡ ಕಮನಬೆಲೋ. ಇಷ್ಟತ್ತು ನಮ್ಮ ಜೊತೆಯಾಗಿದ್ದು ನಿಮ್ಮ RJ ಗೆಳತಿ ಹರ್ಷಿತಾ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಇಸ್ರೋದ ಯಶಸ್ವಿ ಉಡಾವಣೆ ಭಾರತದ ಬಾಹ್ಯಾಕಾಶ ಕ್ಷೇತ್ರದ ಶ್ರೇಷ್ಠತೆಗೆ ಸಾಕ್ಷಿ, ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ನವದೆಹಲಿಯಲ್ಲಿ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಶೃಂಗಸಭೆ ಆರಂಭ, ನ್ಯಾಯ ವಿತರಣೆ ಸೇರಿ ಸಮಕಾಲೀನ ವಿಷಯಗಳ ಚರ್ಚೆ. ದೇಶಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಶುಭಾಶಯ. ನೇಪಾಳ ಪ್ರವಾಹ, ಜಲವಿದ್ಯುತ್ ಯೋಜನೆಯ ಸುರಂಗದಲ್ಲಿ ಸಿಲುಕಿದ್ದ ಇಬ್ಬರ ರಕ್ಷಣೆ, ಮೃತರ ಸಂಖ್ಯೆ 1282ಕ್ಕೆ ಏರಿಕೆ. ಹಾಗೂ ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ಸಾತ್ವಿಕ್ ಚಿರಾಗ್ ಜೋಡಿ ಸ್ಪರ್ಧೆ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭೂಸ್ಥಿರ ಕಕ್ಷೆಯಿಂದ ಭಾರತದ ಮೊಟ್ಟಮೊದಲ ಭೂ ವೀಕ್ಷಣಾ ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿರುವುದನ್ನು ಶ್ಲಾಘಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಈ ಯಶಸ್ವಿ ಉಡಾವಣೆ ಭಾರತದ ಬಾಹ್ಯಾಕಾಶ ಕ್ಷೇತ್ರದ ಶ್ರೇಷ್ಠತೆ, ನಾವೀನ್ಯತೆ ಹಾಗೂ ಹೆಚ್ಚುತ್ತಿರುವ ಸಾಮರ್ಥ್ಯಗಳಿಗೆ ಸಾಕ್ಷಿಯಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಇಸ್ರೋ ಮತ್ತು ಭಾರತೀಯ ಉದ್ಯಮದ ನಡುವಿನ ಹೆಚ್ಚುತ್ತಿರುವ ಸಹಭಾಗಿತ್ವವು ದೇಶದ ಬಾಹ್ಯಾಕಾಶ ಕಾರ್ಯಕ್ರಮಕ್ಕೆ ಹೊಸ ಶಕ್ತಿ ಮತ್ತು ವ್ಯಾಪ್ತಿಯನ್ನು ನೀಡುತ್ತಿದ್ದು, ಸಂಪೂರ್ಣ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯಾದ್ಯಂತ ಭಾರತದ ಸಾಮರ್ಥ್ಯವನ್ನು ವಿಸ್ತರಿಸುತ್ತಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಇಸ್ರೋದ ಈ ಸಾಧನೆಯನ್ನು ಅತ್ಯುತ್ತಮ ಸಾಧನೆ ಎಂದು ಬಣ್ಣಿಸಿರುವ ಪ್ರಧಾನಿ, ಇದು ದೇಶಕ್ಕೆ ಹೆಮ್ಮೆಯ ಕ್ಷಣವಾಗಿದೆ ಎಂದು ಹೇಳಿದ್ದಾರೆ. ಇಒಎಸ್ 5 ಉಪಗ್ರಹವನ್ನು ಹೊತ್ತ ಜಿಎಸ್ಎಲ್ವಿ F-17 ವಾಹಕ ನೌಕೆಯ ಯಶಸ್ವಿ ಉಡಾವಣೆಯನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಶ್ಲಾಘಿಸಿದ್ದಾರೆ. ಇಒಎಸ್ 5 ಅತ್ಯಾಧುನಿಕ ಭೂ ವೀಕ್ಷಣಾ ಉಪಗ್ರಹವಾಗಿದ್ದು, ಭೂಸ್ಥಿರ ಕಕ್ಷೆಯಿಂದ ಉಡಾವಣೆಯಾಗುತ್ತಿರುವ ಭಾರತದ ಮೊದಲ ಭೂ ವೀಕ್ಷಣಾ ಉಪಗ್ರಹವಾಗಿದೆ. ಇದು ದೃಶ್ಯ ಅತಿಗೆಂಪು ಬಹುವರ್ಣೀಯ ಕಿರಣಗಳ ಮೂಲಕ ಸುಧಾರಿತ ಚಿತ್ರಣಕ್ಕೆ ಅನುವು ಮಾಡಿಕೊಡಲಿದೆ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಒಎಸ್ 5 ಉಪಗ್ರಹದ ಯಶಸ್ವಿ ಉಡಾವಣೆಯನ್ನು ಶ್ಲಾಘಿಸಿ, ಇಸ್ರೋ ಮತ್ತು ಭಾರತೀಯ ಉದ್ಯಮದ ನಡುವಿನ ವಿಸ್ತರಿಸುತ್ತಿರುವ ಸಹಭಾಗಿತ್ವವು ನಾವೀನ್ಯತೆಗೆ ಹೆಚ್ಚಿನ ವ್ಯಾಪ್ತಿ ನೀಡುತ್ತಿದ್ದು, ಸ್ವದೇಶಿ ಸಾಮರ್ಥ್ಯವನ್ನು ಬಲಪಡಿಸುವುದರ ಜೊತೆಗೆ ಭಾರತದ ಬಾಹ್ಯಾಕಾಶ ಮಹತ್ವಾಕಾಂಕ್ಷೆಗಳಿಗೆ ಹೊಸ ಅವಕಾಶಗಳನ್ನು ತೆರೆಯುತ್ತಿದೆ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಭಾರತದ ಸರ್ವೋಚ್ಚ ನ್ಯಾಯಾಲಯದ ಆತಿಥ್ಯದಲ್ಲಿ 3 ದಿನಗಳ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಶೃಂಗಸಭೆ ನವದೆಹಲಿಯಲ್ಲಿ ಇಂದಿನಿಂದ ಆರಂಭವಾಗಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಹಾಗೂ ಪಾಲುದಾರ ದೇಶಗಳ ಮುಖ್ಯ ನ್ಯಾಯಮೂರ್ತಿಗಳು, ಸುಪ್ರೀಂಕೋರ್ಟ್ ಅಧ್ಯಕ್ಷರು ಮತ್ತು ಹಿರಿಯ ನ್ಯಾಯಾಂಗ ಗಣ್ಯರು ಈ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದಾರೆ. ನ್ಯಾಯ ವಿತರಣೆ, ಅಂತಾರಾಷ್ಟ್ರೀಯ ವಿವಾದಗಳ ಪರಿಹಾರ, ನ್ಯಾಯಾಂಗದಲ್ಲಿ ಆಧುನಿಕ ತಂತ್ರಜ್ಞಾನ ಹಾಗೂ ಸುಸ್ಥಿರ ಅಭಿವೃದ್ಧಿ ಮುಂತಾದ ಸಮಕಾಲೀನ ವಿಷಯಗಳ ಕುರಿತು ಜಂಟಿ ಚರ್ಚೆ ನಡೆಸಿ ವಿಚಾರ ವಿನಿಮಯ ಮಾಡಿಕೊಳ್ಳಲು ಈ ವೇದಿಕೆಯು ಅವಕಾಶ ಕಲ್ಪಿಸಿದೆ. ಕಾರ್ಯಕ್ರಮದ ಉದ್ಘಾಟನಾ ದಿನವಾದ ಇಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ವಿವಿಧ ದೇಶಗಳ ನ್ಯಾಯಾಂಗ ನಿಯೋಗಗಳ ಮುಖ್ಯಸ್ಥರೊಂದಿಗೆ ಸರಣಿ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ರಷ್ಯಾ, ಚೀನಾ, ಈಜಿಪ್ಟ್, ಇಂಡೋನೇಷ್ಯಾ, ಯುಎಇ, ಬೆಲಾರಸ್, ಕಜಾಕಿಸ್ತಾನ್, ದಕ್ಷಿಣ ಆಫ್ರಿಕಾ, ಇರಾನ್ ಹಾಗೂ ಉಜ್ಬೇಕಿಸ್ತಾನ್ ರಾಷ್ಟ್ರಗಳ ನ್ಯಾಯಾಂಗ ನಾಯಕರೊಂದಿಗೆ ಅವರು ಚರ್ಚೆ ನಡೆಸಲಿದ್ದಾರೆ. ಈ ದ್ವಿಪಕ್ಷೀಯ ಸಭೆಗಳು ಪರಸ್ಪರ ನ್ಯಾಯಾಂಗ ಹಿತಾಸಕ್ತಿಗಳ ವಿಷಯದಲ್ಲಿ ನೇರ ಸಂವಾದಕ್ಕೆ ಅವಕಾಶ ನೀಡುವುದಲ್ಲದೆ ಪಾಲ್ಗೊಳ್ಳುವ ದೇಶಗಳ ನ್ಯಾಯಾಂಗ ವ್ಯವಸ್ಥೆಗಳ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲಿವೆ. ಭಗವಾನ್ ಶ್ರೀಕೃಷ್ಣನ ಜನ್ಮವನ್ನು ಸಾರುವ ಜನ್ಮಾಷ್ಟಮಿ ಹಬ್ಬವನ್ನು ದೇಶಾದ್ಯಂತ ಇಂದು ಆಚರಿಸಲಾಗುತ್ತಿದೆ. ಶ್ರೀಕೃಷ್ಣನಿಗೆ ವಿಶೇಷ ಪೂಜೆ ಸಲ್ಲಿಸಲು ಭಕ್ತರು ದೇವಾಲಯಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ತೆರಳುತ್ತಿದ್ದಾರೆ. ಉತ್ತರ ಪ್ರದೇಶದ ಮಥುರಾ ಮತ್ತು ವೃಂದಾವನದಲ್ಲಿ ಶ್ರೀಕೃಷ್ಣನ ಜನ್ಮೋತ್ಸವ ಆಚರಣೆಗಳು ನಡೆಯುತ್ತಿವೆ. ಗುಜರಾತ್ನಾದ್ಯಂತ ಜನ್ಮಾಷ್ಟಮಿ ಹಬ್ಬವನ್ನು ಸಂಭ್ರಮ ಹಾಗೂ ಭಕ್ತಿಭಾವದಿಂದ ಆಚರಿಸಲಾಗುತ್ತಿದೆ. ವಿಶ್ವಪ್ರಸಿದ್ಧ ದ್ವಾರಕಾಧೀಶ ದಾಕೂರ್ ಮತ್ತು ಶ್ಯಾಮಲಾಜಿ ದೇವಾಲಯಗಳು ಸೇರಿದಂತೆ ಪ್ರಮುಖ ಶ್ರೀಕೃಷ್ಣ ದೇವಾಲಯಗಳಲ್ಲಿ ಭವ್ಯ ಆಚರಣೆಗಳು ಹಾಗೂ ವಿಶೇಷ ಪೂಜಾ ವಿಧಿವಿಧಾನಗಳು ನಡೆಯುತ್ತಿವೆ. ಜನ್ಮಾಷ್ಟಮಿ ಅಂಗವಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ಭಗವಾನ್ ಶ್ರೀಕೃಷ್ಣರ ಜೀವನ ಮತ್ತು ಸಂದೇಶಗಳು ಸತ್ಯ, ಧರ್ಮ, ಕರ್ತವ್ಯ ಹಾಗೂ ಸದ್ಗುಣದ ಮಾರ್ಗದಲ್ಲಿ ನಡೆಯಲು ಮಾನವ ಕುಲಕ್ಕೆ ಪ್ರೇರಣೆ ನೀಡುತ್ತವೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಭಗವಾನ್ ಕೃಷ್ಣರ ದಿವ್ಯ ಸಂದೇಶಗಳಲ್ಲಿ ನಿಸ್ವಾರ್ಥ ಕರ್ಮದ ಆಳವಾದ ಪ್ರೇರಣೆ ಅಡಗಿದೆ. ಇದು ಮಾನವ ಕುಲಕ್ಕೆ ನಿರಂತರವಾಗಿ ಮಾರ್ಗದರ್ಶನ ನೀಡಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಭಗವಾನ್ ಶ್ರೀಕೃಷ್ಣರು ಎಲ್ಲರ ಮೇಲೂ ತಮ್ಮ ಆಶೀರ್ವಾದವನ್ನು ನಿರಂತರವಾಗಿ ಕರುಣಿಸಲಿ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಾಮಾಜಿಕ ಮಾಧ್ಯಮದಲ್ಲಿ ಶುಭ ಹಾರೈಸಿದ್ದಾರೆ. ಭಗವಾನ್ ಶ್ರೀಕೃಷ್ಣರ ಕೃಪೆಯಿಂದ ದೇಶದಲ್ಲಿ ಸಂತೋಷ, ಶಾಂತಿ, ಸಮೃದ್ಧಿ ಹಾಗೂ ಕ್ಷೇಮ ನೆಲೆಸಲಿ ಮತ್ತು ಪ್ರತಿಯೊಂದು ಕುಟುಂಬದ ಜೀವನದಲ್ಲಿ ಸಂತೋಷ, ಭರವಸೆ ಹಾಗೂ ಹೊಸ ಚೈತನ್ಯ ತುಂಬಲಿ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೇಪಾಳ ಮತ್ತು ಟಿಬೆಟ್ ಗಡಿಭಾಗದಲ್ಲಿ ಸಂಭವಿಸಿದ ಜಲಪ್ರಳಯ ಮತ್ತು ಪ್ರವಾಹದಿಂದಾಗಿ ಮೃತಪಟ್ಟವರ ಸಂಖ್ಯೆ 1,582 ಏರಿಕೆಯಾಗಿದೆ. ನೇಪಾಳ ಪೊಲೀಸರ ಪ್ರಕಾರ ಚಿತ್ವಾನ್ನಲ್ಲಿ ಅತ್ಯಧಿಕ ಅಂದರೆ 359 ಜನರು ಸಾವನ್ನಪ್ಪಿದ್ದರೆ ನವಲ್ ಪರಾಸಿ ಈಸ್ಟ್ನಲ್ಲಿ 218, ನವಲ್ ಪರಾಸಿ ವೆಸ್ಟ್ನಲ್ಲಿ 208, ನೋವಾಕೋಟ್ನಲ್ಲಿ 185, ರಸುವಾದಲ್ಲಿ 140, ಗೋರ್ಖಾದಲ್ಲಿ 72, ಧಾಡಿಂಗ್ನಲ್ಲಿ 60 ಮತ್ತು ತನಹುನಲ್ಲಿ 38 ಜನರು ಮೃತಪಟ್ಟಿದ್ದಾರೆ. ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಇಬ್ಬರು ಸಂತ್ರಸ್ತರು ಕಠ್ಮಂಡುವಿನಲ್ಲಿ ಕೊನೆಯುಸಿರೆಳೆದಿದ್ದಾರೆ. ರಾಷ್ಟ್ರೀಯ ವಿಕೋಪ ಅಪಾಯ ತಗ್ಗಿಸುವಿಕೆ ಮತ್ತು ನಿರ್ವಹಣಾ ಪ್ರಾಧಿಕಾರದ ವರದಿಯಂತೆ ಸುಮಾರು 5,053 ಜನರು ಇನ್ನೂ ನಾಪತ್ತೆಯಾಗಿದ್ದಾರೆ. ಮೃತದೇಹಗಳ ಪತ್ತೆ ಹಾಗೂ ಗುರುತು ಪತ್ತೆಗೆ ನೇಪಾಳ ಸರ್ಕಾರ ಡಿಎನ್ಎ ಪರೀಕ್ಷೆಗಳನ್ನು ಆರಂಭಿಸಿದೆ. ಈ ನಡುವೆ ಭೋಟೆಕೋಶಿ ಪ್ರವಾಹದಿಂದಾಗಿ ತ್ರಿಶೂಲಿ 3A ಜಲವಿದ್ಯುತ್ ಯೋಜನೆಯ ಸುರಂಗದಲ್ಲಿ ಕಳೆದ 10 ದಿನಗಳಿಂದ ಸಿಲುಕಿದ್ದ ಇಬ್ಬರು ವ್ಯಕ್ತಿಗಳನ್ನು ನೇಪಾಳ ಸೇನೆಯು ಜೀವಂತವಾಗಿ ರಕ್ಷಿಸಿದೆ. ಸುರಂಗದ ಒಳಗಿನಿಂದ ಶಬ್ದ ಕೇಳಿಬಂದ ತಕ್ಷಣ ಸಕ್ರಿಯಗೊಂಡ ರಕ್ಷಣಾ ಪಡೆಗಳು ಅವರ ರಕ್ಷಣೆಗೆ ಧಾವಿಸಿದ್ದವು. ರಕ್ಷಣಾ ತಂಡಗಳು ಇಲ್ಲಿಯವರೆಗೆ 12,000 ಹೆಚ್ಚು ಜನರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಿವೆ. ಮುಂಬೈನ ಗೇಟ್ವೇ ಆಫ್ ಇಂಡಿಯಾ ಸಮೀಪ ಅರಬ್ಬಿ ಸಮುದ್ರದಲ್ಲಿ ನಿನ್ನೆ ರಾತ್ರಿ ಎಂಜಿನ್ ದೋಷದಿಂದ ದೋಣಿಯೊಂದು ಸ್ಥಗಿತಗೊಂಡಿತು. ಮಾಹಿತಿ ಪಡೆದ ಪೊಲೀಸರು ಅದರಲ್ಲಿದ್ದ 38 ಮಂದಿಯನ್ನು ರಕ್ಷಿಸಿದ್ದಾರೆ. 34 ಪ್ರಯಾಣಿಕರು ಹಾಗೂ 4 ಸಿಬ್ಬಂದಿಯನ್ನು ಹೊತ್ತಿದ್ದ ದೋಣಿ ಸಮುದ್ರ ವಿಹಾರ ಮುಗಿಸಿ ಹಿಂತಿರುಗುತ್ತಿದ್ದಾಗ ರಾತ್ರಿ ಸುಮಾರು 8:30 ಕರಾವಳಿಯಿಂದ 1.5 nautical miles ದೂರದಲ್ಲಿ ಎಂಜಿನ್ ದೋಷಕ್ಕೀಡಾಗಿ ಸ್ಥಗಿತಗೊಂಡಿತು. ಇಟಲಿ ಪ್ರಧಾನಮಂತ್ರಿ ಜಾರ್ಜಿಯಾ ಮೆಲೋನಿ ಅವರ ಸರ್ಕಾರವು 2ನೇ ಮಹಾಯುದ್ಧದ ನಂತರ ಅತ್ಯಂತ ದೀರ್ಘಾವಧಿ ಆಡಳಿತ ನಡೆಸಿದ ಇಟಲಿ ಸರ್ಕಾರ ಎಂಬ ಐತಿಹಾಸಿಕ ದಾಖಲೆ ಬರೆದಿದೆ. ಮೆಲೋನಿ ನೇತೃತ್ವದ ಸರ್ಕಾರವು 1,413 ದಿನಗಳ ಆಡಳಿತವನ್ನು ಪೂರೈಸುವ ಮೂಲಕ 2001 to 2005 ಅವಧಿಯಲ್ಲಿ ದಿವಂಗತ ಸಿಲ್ವಿಯೋ ಬರ್ಲುಸ್ಕೋನಿ ಅವರು ಸ್ಥಾಪಿಸಿದ್ದ ಸುದೀರ್ಘ ಆಡಳಿತದ ದಾಖಲೆಯನ್ನು ಮೀರಿಸಿದೆ. ಚೀನಾದ ಶೆನ್ಜೆನ್ನಲ್ಲಿ ನಡೆಯುತ್ತಿರುವ ಚೀನಾ ಮಾಸ್ಟರ್ ಸೂಪರ್ 750 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿಂದು ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಡೆನ್ಮಾರ್ಕ್ನ ಕಿಮ್ ಆಸ್ಟ್ರಪ್ ಮತ್ತು ಆಂಡರ್ಸ್ ಕಾರೂಪ್ ರಾಸ್ಮುಸೇನ್ ಜೋಡಿ ವಿರುದ್ಧ ಸೆಣಸಲಿದೆ. ಪ್ರೀಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತ ಜೋಡಿ ಫ್ರಾನ್ಸ್ನ ಕ್ರಿಸ್ಟೋ ಮತ್ತು ಟೋಮೋ ಜೂನಿಯರ್ ಪೊಪೋವೋ ಸಹೋದರರ ವಿರುದ್ಧ 21-15, 22-24, 21-9 ಅಂತರದಿಂದ ಗೆಲುವು ಸಾಧಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಸ್ರೋದ ಯಶಸ್ವಿ ಉಡಾವಣೆ ಭಾರತದ ಬಾಹ್ಯಾಕಾಶ ಕ್ಷೇತ್ರದ ಶ್ರೇಷ್ಠತೆಗೆ ಸಾಕ್ಷಿ, ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ನವದೆಹಲಿಯಲ್ಲಿ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಶೃಂಗಸಭೆ ಆರಂಭ, ನ್ಯಾಯ ವಿತರಣೆ ಸೇರಿ ಸಮಕಾಲೀನ ವಿಷಯಗಳ ಚರ್ಚೆ. ದೇಶಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಶುಭಾಶಯ. ನೇಪಾಳ ಪ್ರವಾಹ, ಜಲವಿದ್ಯುತ್ ಯೋಜನೆಯ ಸುರಂಗದಲ್ಲಿ ಸಿಲುಕಿದ್ದ ಇಬ್ಬರ ರಕ್ಷಣೆ. ಮೃತರ ಸಂಖ್ಯೆ 1287 ಏರಿಕೆ. ಹಾಗೂ ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ಸಾತ್ವಿಕ್ ಚಿರಾಗ್ ಜೋಡಿ ಸ್ಪರ್ಧೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30

0: ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ಇದೆ ಎಫ್ಎಂ ರೈನ್ಬೋ ಕನ್ನಡ ಗಮನವಿಲ್ಲ. ಸಮಯ ಆಗಿದೆ 1:20:31. ನಮ್ಮ ಮುಂದಿನ ಕಾರ್ಯಕ್ರಮ ಕಗ್ಗದ ಸಿರಿ ಕೇಳೋಣ. ಬನ್ನಿ ಕಗ್ಗದ ಸಿರಿ ಕಾರ್ಯಕ್ರಮವನ್ನ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ನಿನ್ನ ಪೂರ್ವಋಣಗಳ ಲೆಕ್ಕ ನೊಂದಬೇಕೆಂದಿರ್ದೋಡಿಂದೆ ಮೊದಲನಿಡು. ಎಂದಿಗಾನುಂ ನಿನ್ನ ಪೂರ್ವಋಣಗಳ ಲೆಕ್ಕ ನೊಂದಬೇಕೆಂದಿರ್ದೋಡಿಂದೆ ಮೊದಲನಿಡು. ಅಂದಿಸಿಕೋ ಹೆರರೆನಿಪರನು ಹೃದಯ ವಿಸ್ತರದೆ ಹೊಂದು ವಿಶ್ವಾತ್ಮತೆಯ ಮಂಕುತಿಮ್ಮ. ಅಂದಿಸಿಕೋ ಹೆರರೆನಿಪರನು ಹೃದಯ ವಿಸ್ತರದೆ ಹೊಂದು ವಿಶ್ವಾತ್ಮತೆಯ ಮಂಕುತಿಮ್ಮ.

ಋಣ ತೀರಿಕೆ ಹೇಗೆ? ಈ ನಿಜವಾಗಿ ನಮ್ಮ ನಮ್ಮಲ್ಲೇ ಕೇಳ ಡಿವಿಜಿಯವ್ರು ಎಷ್ಟೋ ಸಲ ಅದು ತಮಗೆ ಬಂದ ಪ್ರಶ್ನೆ ಅನಿಸೋದಿಲ್ಲ, ಎಲ್ಲ ಮನುಷ್ಯನಿಗೂ ಸಹಜವಾಗಿ ಜೀವನದಲ್ಲಿ ಬರುವಂಥ ಪ್ರಶ್ನೆ, ಅದನ್ನ ಎತ್ಕೊಳ್ತಾರೆ. ಋಣ ತೀರಿಕೆ ಹೇಗಪ್ಪ? ಎಂದಿಗಾನು ನಿನ್ನ ಪೂರ್ವ ಋಣಗಳ ಲೆಕ್ಕ ನೊಂದಬೇಕೆಂದಿರ್ದಡೆ. ನೊಂದು ಅಂದರೆ ದಾಖಲಾಗುವಂಥ ಅರ್ಥ, ಅಪರೂಪದ ಶಬ್ದ ಇದು. ಯಾವತ್ತಿಗಾದರೂ ನಿನ್ನ ಹಿಂದೆ ಮಾಡಿದ ಋಣಗಳ ಲೆಕ್ಕ ಇದೆಯಲ್ಲ, ಎಷ್ಟು ಋಣ ರೀ ನಮ್ಮದು? ಏನಿತು ಜನ್ಮದಲ್ಲಿ, ಏನಿತು ದೇವರಿಗೆ, ಏನಿತು ನಾವು ಋಣಿಯೋ? ಈ ಜೀವನ ಅನ್ನೋದಿದೆಯಲ್ಲ, ಶಿವರುದ್ರಪ್ಪರು ಹೇಳುವಂತೆ ಗಣಿ, ಅದು ಋಣದ ರತ್ನ ಗಣಿ. ಅದರಿಂದ ಎಷ್ಟು ಲೆಕ್ಕ ಹಾಕೋಕ್ಕೆ ಹೋಗಬೇಡ. ಎಂದಿಗಾರು ನಿನ್ನ ಪೂರ್ವ ಋಣಗಳ, ಪೂರ್ವ ಹಿಂದೆ ಮಾಡಿದ ನೀನು ಪಡೆದ ಋಣಗಳ ಲೆಕ್ಕ, ಅದನ್ನು ದಾಖಲಿಸೋದಕ್ಕೆ ಹೋಗಬೇಕು ಅಂತ ಅನಿಸಿದ್ರೆ ಇವತ್ತಿಂದಲೇ ಶುರು ಮಾಡು. ಹೋಗೋ 16 ವರ್ಷದ ಬೇಡಪ್ಪ, 17ನೇ ವರ್ಷ ಏನು ಮಾಡ್ತೀಯ ಅದನ್ನು ಹೇಳು, ಹಿಂದೆ ಮೊದಲ ನೀಡು. ಇನ್ನೊಂದು, ಅಂದಿಸಿಕೋ ಹೆರರೆನಿಪರನು ಹೃದಯ ವಿಸ್ತರದೆ. ಇದು ಡಿ ವಿ ಜಿಯವರು ಲೋಕಪ್ರೀತಿ ಅಂದರೆ ಅದನ್ನೇ. ಇನ್ನೊಬ್ಬರಿಗೆ ಅಪಚಾರವಾಗದಂತೆ ಹೆರರು ಅಂದರೆ ಹೊರಗಿನವರಿದಾರಲ್ಲ, ಅವರನ್ನು ನಿನ್ನ ಹೃದಯ ವಿಸ್ತಾರದಿಂದ ಅಂದಿಸಿಕೋ. ಈ ಅಂದಿಸು ಅನ್ನೋದು ಬಹಳ ಒಳ್ಳೆಯ ಶಬ್ದ. ಈ ಗಿಡದಲ್ಲಿ ಏನಾದ್ರು ಕೀಳಕ್ಕೆ ಹೋದಾಗ ಒಂದು ಕೋಲ್ ಇಟ್ಕೊಂಡು ಅಂದಿಸ್ಕೊಳ್ತೀವಿ, ಅದನ್ನು ಮೇಲೆ ಕೆಳಕ್ಕೆ ತಳ್ಕೊಳ್ತೀವಿ, ಹೂ ಕಿಡ್ಬೇಕಾದರೂ ಅಷ್ಟೇ. ಹಾಗೆ ಬದುಕಿನಲ್ಲಿ ನಿಮ್ಗೆ ಹೊಂದದೇ ಇದ್ದಾಗ ಕೊಕ್ಕೆಯಿಂದ ಅದನ್ನು ನಿನ್ನಲ್ಲಿ ಬಗ್ಗಿಸ್ಕೊಂಡು ಪ್ರಪಂಚನ ಪ್ರೀತಿಸೋದನ್ನು ಕಲ್ತ್ಕೋ. ಅಷ್ಟೇ ಅಲ್ಲ, ಒಂದು ವಿಶ್ವಾತ್ಮತೆಯ ಡಿ ವಿ ಜಿಯವರಿಗೆ ಇದು ಭಾಳ ಮುಖ್ಯವಾದ ಭಾವ. ಇದು ವಿಶ್ವಾತ್ಮತೆ ಅಂದರೆ ಏನಪ್ಪ? ತರಂಗ ವಲಯ ಅಂತ ಕರೀತಾರೆ ಅದನ್ನು ಡಿ ವಿ ಜಿಯವರು. ದೊಡ್ಡ ಸರೋವರಕ್ಕೆ ದಪ್ಪ ಕಲ್ಲು ಎಸ್ತರೆ ಎಷ್ಟು ದೂರದವರೆಗೆ ತರಂಗಗಳು ದುಂಡು ದುಂಡು ದುಂಡು ದುಂಡಾಗಿ ಅಲೆಯಲೆಯಾಗಿ ಹೇಳ್ತಲ್ಲ, ಹಾಗೆ ಪ್ರಪಂಚದಲ್ಲೂ ಕೂಡ ನಾವು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು, ಎಲ್ಲರ ವಿಶ್ವಾಸಕ್ಕೆ ಪಾತ್ರವಾಗೋದು, ತೆಗೆದುಕೊಳ್ಳೋದು ನೀವು, ನೀವು ಪಾತ್ರವಾಗೋದು ಅವರು. ಆದ್ದರಿಂದ ಇದನ್ನೇ ವಿಶ್ವಾತ್ಮಕತೆ ಅಂತ ಕರೀತಾರೆ. ಬಹಳ ಸೊಗಸಾದ ಒಂದು ಭಾವವುಳ್ಳಂಥ ಪದ್ಯ ಇದು.

ತನಗೆ ಬಾರದ ಲಾಭ ತನಯಂಗೆ ಬಂದಾಗ ಜನಕನ್ ಅದು ತನದೆಂದು ಸಂತಸಿಪತೆರದಿ. ತನಗೆ ಬಾರದ ಲಾಭ ತನಯಂಗೆ ಬಂದಾಗ ಜನಕನ್ ಅದು ತನದೆಂದು ಸಂತಸಿಪತೆರದಿ. ಜನದೊಳಾರ್ಗಾವ ಸೊಗವಾದೊಡಂ ತನದೆನ್ನು ತನುಭವಿಪನೋ ಜ್ಞಾನಿ ಮಂಕುತಿಮ್ಮ. ಜನದೊಳಾರ್ಗಾವ ಸೊಗವಾದೊಡಂ ತನದೆನ್ನು ತನುಭವಿಪನೋ ಜ್ಞಾನಿ ಮಂಕುತಿಮ್ಮ.

ತನದೆಲ್ಲುತ ಅನುಭವಿ ಪನೋ ಜ್ಞಾನಿ

0: ಇನ್ನೊಂದು ಬದುಕಿನ ಕಲೆ ಅಂತ ಕರೀತಾರೆ, ಆರ್ಟ್ ಆಫ್ ಲಿವಿಂಗ್ ಅಂತ ನಾವು ಹೇಳ್ತೀವಲ್ಲ, ಅದು ಜೀವನ ಕಲೆ, ಅದೊಂದು ಯೋಗ ಅದು. ಈಗ ಉದಾಹರಣೆಗೆ ನಮಗೇನೋ ನಷ್ಟ ಆಯ್ತಪ್ಪ, ನಮ್ಮ ಪಕ್ಕದ ಅಂಗಡಿಯವನಿಗೆ ಹೋಟ್ಲಿಗೆ ವ್ಯಾಪಾರ ಆಗ್ತಾಯಿದೆ ಚೆನ್ನಾಗಿ, ನಿಮ್ಮ ಹೋಟ್ಲಿಗೆ ವ್ಯಾಪಾರ ಆಗಲಿಲ್ಲ, ಯಾಕೆ ಸಂಕಟ ಪಡ್ತೀಯ? ಅದಕ್ಕೆ ಕಾರಣ ಹುಡ್ಕೊಂಡು ಕೂತ್ಕೊಳ್ಳೋದು ಒಳ್ಳೆಯದಲ್ಲ. ತನಗೆ ಬಾರದ ಲಾಭ ತನಯಂಗೆ ಬಂದಾಗ, ಅಪ್ಪ ಇರೋ ತನಕ ವ್ಯಾಪಾರ ಸರಿಯಾಗಿ ಆಗ್ತಾ ಇರೋದಿಲ್ಲ, ಕೊನೆಗೆ ಮಗನ ಬಿಡ್ತಾನಲ್ಲ ಅವನಿಗೆ ತುಂಬ ಪ್ರಾಫಿಟ್ ತಂದುಬಿಟ್ರೆ ಅವನು ಜನಕನ್ ಅದು ತನದೆಂದು ಸಂತಸಿಪ ತೆರದಿ. ಬಹಳ ಒಳ್ಳೆ ಮಾತಿದು. ಅಸೂಯೆ ಇದೆಯಲ್ಲ, ಕೊಂಡೆಯ ಚಾಡಿ ಇತ್ಯಾದಿಗಳಿಂದ ತುಂಬಿದ ಈ ಬದುಕಿದೆಯಲ್ಲ, ದ್ವೇಷ ಈರ್ಷೆ ಅಸೂಯೆ, ಯಾಕಪ್ಪ ನಿನಗೆ? ಅವನಿಗೆ ರ್ಯಾಂಕ್ ಬಂತು ಅಂದರೆ ನಿಂಗೆ ಯಾಕೆ ಬೇಜಾರು? ಆ ಪಕ್ಕದ ಮನೆಯವನು ಸ್ವಲ್ಪ ಪ್ರಮೋಷನ್ ಸಿಕ್ತು ಅಂದರೆ ನಿಂಗೆ ಯಾಕೆ ಸಂಕಟ? ಅಂದರೆ ತನಗೆ ಬಂದ ಲಾಭ ತನಯಂಗೆ ಬಂದಾಗ ಜನಕನ್ ಅಪ್ಪ ತನದೆಂದು ಸಂತಸಿ ಪತ್ತಾರೆ. ನಿನಗೆ ಬಂತು ಅಂತ ಸಂತೋಷ ಪಡ್ತೀಯಲ್ಲ, ಹಾಗೆ ಜಗದೊಳ್ ಆರ್ಗೆ ಆವ ಸೊಗವಾದೊಡಂ ತನದೆನ್ನುತ್ತಾ. ಇಷ್ಟು ಮನಸ್ಸು ಬೆಳೆಸೋದು ಭಾಳ ಕಷ್ಟ ಅಂತ ಇಟ್ಕೊಳ್ಳಿ. ಲೋಕದಲ್ಲಿ ಯಾರಿಗೆ ಯಾವ ಸುಖ ಆದರೂ ಕೂಡ ಅದು ತನ್ನ ಸುಖ ಅಂತ ಅಂದ್ಕೊಳ್ಳೋದಿದೆಯಲ್ಲ. ಒಂದ್ಸಲ ಡಿ ವಿ ಜಿಯವರ ಸ್ನೇಹಿತರು ಟಿ ಎಸ್ ವೆಂಕಣ್ಣಯ್ಯನವರು ಎಸ್ ಎಸ್ ಎಲ್ ಸಿಯಲ್ಲಿ ಹಳೆಗನ್ನಡನೇ ಇಡೋದ್ರ ಬದಲು ನವೋದಯದ ಗೀತೆಗಳನ್ನು ಕೂಡ ಇಡಬೇಕು ಅಂತ ತೀರ್ಮಾನ ಆಯಿತು ಅಂತ ಪೇಪರಲ್ಲಿ ಬಂದರೆ, ಅವ್ರ ಮನೆ 3 ಮೈಲಿ ದೂರದಲ್ಲಿ ನಡ್ಕೊಂಬಂದು ಬೆಳಗಿನ ಜಾವದಲ್ಲಿ ಪೇಪರ್ ಓದಿದ ಕೂಡಲೇ ಡಿ ವಿ ಜಿಯವರ ಮನೆಗೆ ಬಂದು ಹೇಳಿದ್ರಂತೆ. ಅಂದರೆ ಹೀಗೆ ಜಗದೊಳ ಆರ್ಗ್ಯ ಆವ ಸೊಗವಾದೊಡಂ. ಕನ್ನಡ ಪ್ರೊಫೆಸರ್ ಆಗಿದ್ದವರು ಕನ್ನಡದಲ್ಲಿ ಹಳೆಗನ್ನಡ ಬಿಟ್ಟು ಇನ್ನೊಂದು ಕನ್ನಡವನ್ನು ಸೂಚಿಸ್ತೀನಿ ಅಂದಾಗ ಸಂತೋಷ ಪಡ್ತಾರೆ. ಯಾರಿಗೇ ಆಗಲಿ ಸಂತೋಷವಾಗಲಿ ಅದು ತನ್ನದೇನುತ್ತಾ. ಅನುಭವಿಪನೋ ಜ್ಞಾನಿ, ಜ್ಞಾನಿ ಇದಾನಲ್ಲ ಅವನು ಪ್ರಪಂಚದ ಎಲ್ಲ ಒಂದು ಹುಲ್ಲು ಕಡ್ಡಿ ಕಿತ್ತರು ನಕ್ಷತ್ರಕ್ಕೆ ನೋವಾಗುತ್ತೆ ಅಂತ ತಿಳ್ಕೊಳ್ಳೋ ಮನುಷ್ಯ ಅಂತ ಕರೀತಾರೆ ನಮ್ಮ ವೇದಗಳಲ್ಲಿ. ಅಂಥ ಮನುಷ್ಯ ವಿಶ್ವಪ್ರಜ್ಞೆ ಉಳ್ಳಂಥ ಮನುಷ್ಯ, ಎಲ್ಲ ಸೋದರ ಸೋದರಿಯರೊಂದಿಗೆ ಬಾಳಬೇಕು ಎಂದು ಮನಸ್ಸನ್ನು ದೊಡ್ಡದಾಗಿ ಮಾಡಿಕೊಳ್ತಕ್ಕಂಥ ಮನುಷ್ಯ, ಆ ಇನ್ನೊಬ್ಬರ ಸುಖವೇ ತನ್ನ ಸುಖ. ಇದು ಯಾರಿಗೂ ಬರೋದಿಲ್ಲರಿ. ಇದು ನಮ್ಮ ಸುಖವನ್ನು ಬೇರೆ ಕಡೆ ಕಾಣೋದಿದೆಯಲ್ಲ, ಅಯ್ಯೋ ಅವ್ರು ಸಂತೋಷ ಪಡ್ತಾ ಇದ್ದಾರೆ ನಾವು ಸಂತೋಷ ಪಡೋಣ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ MR ಮಂಜುಳ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ಮಿತ್ರ, ಸಂಯೋಜನೆ MG ಶ್ರೀಹರ್ಷನ್, AV ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ MM ಶಿವರಾಮ್. ಕಗ್ಗದ ಸಿರಿ.
2: ಇದುವರೆಗೂ ಕಗ್ಗದ ಸಿರಿ ಕಾರ್ಯಕ್ರಮವನ್ನು ಕೇಳ್ಕೊಂಬಂದ್ವಿ. ಮಂಕುತಿಮ್ಮನ ಕಗ್ಗದ ಪ್ರತಿಯೊಂದು ಸಾಲುಗಳು ಅರ್ಥಪೂರ್ಣವಾಗಿತ್ತು, ನಿಮಗೆ ಇಷ್ಟ ಆಗಿದೆ ಎಂದ ಭಾವಿಸ್ತಾ ನಮ್ಮ ಮುಂದಿನ ಕಾರ್ಯಕ್ರಮ ವೀರಯೋಧರು ಪ್ರಸಾರವಾಗಲಿದೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ನಮ್ಮ ಮುಂದಿನ ಕಾರ್ಯಕ್ರಮ ವೀರಯೋಧರು ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಕ್ಯಾಪ್ಟನ್ ಪಿ ಗಂಗಾಧರ್ ಅವರು ಪರಿಕಲ್ಪನೆ, ಪ್ರಸ್ತುತಿ, ನೂತನ ಎಸ್ಕದಂ ನಿರ್ಮಾಣ ಜಾಂಬಣ್ಣ ಆಶಿಹಾಳ್.
0: ಆಕಾಶವಾಣಿ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಈ ವಿಶೇಷ ಕಾರ್ಯಕ್ರಮ. ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಹುತಾತ್ಮರಾದ ಕ್ಯಾಪ್ಟನ್ ಎಂ ವಿ ಪ್ರಾಂಜಲ್ ಅವರ ಪಾಲಕರು ಶ್ರೀಮತಿ ಅನುರಾಧ ಹಾಗೂ ಶ್ರೀ ಎಂ ವೆಂಕಟೇಶ್ ಅವರು.
2: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ಅನೇಕ ವಾರಗಳಿಂದ ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಇದರಲ್ಲಿ ಭಾರತೀಯ ರಕ್ಷಣಾ ವ್ಯವಸ್ಥೆಯ ಬೇರೆ ಬೇರೆ ವಿಭಾಗಗಳಲ್ಲಿ, ಬೇರೆ ಬೇರೆ ಹುದ್ದೆಗಳಲ್ಲಿ, ಬೇರೆ ಬೇರೆ ಸ್ಥಳಗಳಲ್ಲಿ ಕೆಲಸ ಮಾಡಿದಂತಹ ಅನೇಕ ವೀರ ಯೋಧರನ್ನು ಇದರಲ್ಲಿ ಪರಿಚಯಿಸಿದ್ದೀವಿ. ಅವರನ್ನು ಪರಿಚಯಿಸುವಾಗ ಅವರ ಶೌರ್ಯದ ಹೆಮ್ಮೆಯ ಕಥೆಗಳನ್ನು, ಅವರ ಯಶಸ್ವಿ ಕಥೆಗಳನ್ನು ನಾವು ಕೇಳ್ತಾ ನಮ್ಮ ಶ್ರೋತೃಗಳಿಗೂ ಅದನ್ನು ತಲುಪಿಸಿದ್ದೀವಿ. ನಮ್ಮ ಅನೇಕ ಶ್ರೋತೃಗಳು ಈ ಕಾರ್ಯಕ್ರಮದ ಯಶಸ್ವಿ ಕಥೆಗಳನ್ನು ಕೇಳೋದಕ್ಕೆ ಕಾಯ್ತಾ ಇರ್ತಾರೆ. ಇವತ್ತಿನ ಕಾರ್ಯಕ್ರಮ ಈ ಎಲ್ಲ ಕಾರ್ಯಕ್ರಮಗಳಿಗಿಂತ ಬಹಳ ವಿಶಿಷ್ಟ ಅಂತ ನನಗನ್ನಿಸ್ತಾ ಇದೆ. ಇವತ್ತು ನಮ್ಮೊಂದಿಗೆ ಭಾರತೀಯ ಸೇನೆಯ ಅಧಿಕಾರಿ, ಅವರ ತಂದೆ ತಾಯಿಗಳು ಇದ್ದಾರೆ. ನಮ್ಮೆಲ್ಲರ ನೆನಪಿನಲ್ಲಿ ಭಾರತದ ಇತಿಹಾಸದಲ್ಲಿ ಸದಾ ಅಜರಾಮರವಾಗಿ ಇರುವಂತಹ ಕೆಲಸವನ್ನ ಮಾಡಿ ಹೋಗಿದ್ದಾರೆ. ಅವರ ತಂದೆ ತಾಯಿಗಳು ಈಗ ನಮ್ಮೊಂದಿಗೆ ಅವರ ಯಶೋಗಾಥೆಯನ್ನ ಹೇಳ್ತಾರೆ. ನಾವೀಗ ಎಲ್ಲರೂ ಸೇರಿ ಅವರ ಹೆಮ್ಮೆಯ ಪಾಲಕರನ್ನ, ಅವರ ತಾಯಿ ಅನುರಾಧ ಹಾಗೂ ತಂದೆ ವೆಂಕಟೇಶ್ ಇವರನ್ನ ಆತ್ಮೀಯವಾಗಿ ಬಹಳ ಪ್ರೀತಿಯಿಂದ, ಬಹಳ ಗೌರವದಿಂದ ಸ್ವಾಗತಿಸೋಣ. ಜೈ ಹಿಂದ್ ಅನುರಾಧ ಅವರೇ ಹಾಗೂ ವೆಂಕಟೇಶ್ ಅವರೇ.
3: ಜೈ ಹಿಂದ್.
4: ಜೈ ಹಿಂದ್. ನಮಸ್ಕಾರ.
2: ಪ್ರತಿ ಬಾರಿ ತುಂಬಾ ಸಂತೋಷ ಆಗುತ್ತೆ ಅಂತ ಹೇಳ್ತಾ ಇದ್ದೆ ನಾನು, ಆದರೆ ಇವತ್ತು ಸಂತೋಷದ ಜೊತೆಗೆ ಬಹಳ ದೊಡ್ಡ ಹೆಮ್ಮೆ, ಬಹಳ ದೊಡ್ಡ ಗೌರವ, ಜೊತೆಗೆ ಅಷ್ಟೇ ಒಂದು ರೀತಿಯ ಸಂಕಟ ಕೂಡ ನನಗೆ ಅನುಭವಕ್ಕೆ ಬರ್ತಾ ಇದೆ. ಕ್ಯಾಪ್ಟನ್ ಪ್ರಾಂಜಲ್ ಒಬ್ಬ ಚಿಕ್ಕ ಹುಡುಗ, ಉತ್ಸಾಹಿ ಯುವಕ, ಮಂಗಳೂರಿನಲ್ಲಿ ಆಟ ಆಡಿಕೊಂಡು ತುಂಬಾ ಲವಲವಿಕೆಯಿಂದ ಇದ್ದಂಥವ್ರು, ಕ್ಯಾಪ್ಟನ್ ಪ್ರಾಂಜಲ್ ಆಗಿ ಇವತ್ತು ಶೌರ್ಯ ಚಕ್ರವನ್ನ ಪಡೆದಂಥ ಒಂದು ಪಯಣ ಇದೆಯಲ್ಲ, ಇದು ನನಗೆ ಈ ಮಾತನ್ನು ಹೇಳುವಾಗ್ಲೂ ಕೂಡ ತುಂಬಾ ರೋಮಾಂಚನ ಆಗ್ತಾ ಇದೆ. ಈ ಸಮಯ ಬರೀ 28 ವರ್ಷಗಳಷ್ಟೇ ಆದರೂ ಕೂಡ ಅದು ನಾನೀಗಾಗಲೇ ಹೇಳಿದ ಹಾಗೆ ಭಾರತದ ಇತಿಹಾಸದಲ್ಲಿ ಸದಾ ಅಜರಾಮರವಾಗಿ ಇರುವಂಥದ್ದು. ಅವರ ಹೆಸರಿಗೆ ತಕ್ಕದಾಗೆ ಪ್ರಾಂಜಲ್ ಅವರು ಬದುಕಿದ್ರು ಅಂತ ಅನ್ಸುತ್ತೆ. ಅನುರಾಧ ಅವರೇ, ತಾಯಿಗೆ ಬಹಳ ವಿಶೇಷವಾಗಿ ಮಕ್ಕಳ ಜೊತೆಗೆ ಒಂದು ಬಂಧ ಇರುತ್ತೆ. ಪ್ರಾಂಜಲ್ ಒಬ್ರೇ ಅವರನ್ನ ನೀವು ಸೈನ್ಯಕ್ಕೆ ಕಳಿಸ್ಬೇಕು ಅಂತಾದಾಗ ನೀವು ಒಪ್ಕೊಂಡ್ರೆ ಹೇಗೆ?
3: ತುಂಬಾ ಮನಸ್ಸಿಂದ ಒಪ್ಕೊಂಡ್ವಿ ಇಬ್ರುನು. ಆ ರೀತಿ ಸಪೋರ್ಟ್ ಅವನಿಗೆ ಇತ್ತು. ಹೇಗೆ ಅಂದ್ರೆ, ತುಂಬಾ ಮೊದ್ಲಿಂದ ನಮ್ಮ ಸ್ಟ್ಯಾಂಡ್ ಏನಿತ್ತು ಅಂತಂದ್ರೆ, ನಮ್ಮ ಆಸೆ ಅಥವಾ ನಮ್ದು ಆಂಬಿಷನ್ ಏನಿರುತ್ತೆ ಅದನ್ನ ನಮ್ಮ ಮಕ್ಳ ಮೇಲೆ ನಾವು ಹೊರಸಬಾರ್ದು. ಅವ್ರಿಗೇನ್ ಇಷ್ಟ ಇರುತ್ತೋ ಅದನ್ನ ಪರ್ಸ್ಯೂ ಮಾಡ್ಬೇಕು ಮಕ್ಕಳು ಅಂತನ್ನೋದನ್ನ ನಾವಿಬ್ರು

0: ತುಂಬಾ ಮುಂಚಿಂದ ಬಿಲೀವ್ ಮಾಡ್ಕೊಂಡ್ ಬಂದವರು. ಸೊ ಹಾಗಾಗಿ ಅವನ್ ಹೋಗ್ತೀನಿ ಅಂತ ಅದಕ್ಕೆ ಒಂಥರ ಕಂಪ್ಲೀಟ್ ಸಪೋರ್ಟ್ ಸಿಕ್ತು. ಅಂದ್ರೆ ಆಕ್ಚುಲಿ ಏನಾರ ಕೆಟ್ಟ ದಾರಿ ತುಳಿತಾರೆ ಮಕ್ಕಳು ಅಂತನ್ನುವಾಗ ನಾವು ಹಿಂಜರಿಬೇಕೇ ವಿನ ಅಷ್ಟು ಒಳ್ಳೆ ದಾರಿನಲ್ಲಿ ಹೋಗ್ತೀನಿ ಅಂತನ್ನುವಾಗ ಏನ್ ಪ್ರಾಬ್ಲಮ್, ನೋ ಪ್ರಾಬ್ಲಮ್ ಅಟ್ ಆಲ್. ಸೊ ಸಪೋರ್ಟ್ ಸಿಕ್ತು. ಆಕ್ಚುಲಿ ಆಸೆ ಅಷ್ಟು ಅವಂದು, ಆ ಆಂಬಿಷನ್ ಅವಂದು, ಅದಕ್ಕೆ ಬೇಕಾದ ಗೈಡೆನ್ಸ್ ಸಪೋರ್ಟ್ ನಮ್ಮಿಂದ ಫಸ್ಟ್ ಇಂದ ಸಿಕ್ತು.
1: ವೆಂಕಟೇಶ್ ಅವರೇ, ನೀವು ಉದ್ಯೋಗ ಮಾಡ್ತಾ ಇದ್ದಿದ್ದ ಕ್ಷೇತ್ರನೇ ಬೇರೆ ಆಗಿತ್ತು. ಅಲ್ಲಿಂದ ಸೈನ್ಯಕ್ಕೆ ಕಳಿಸೋದು ಅನ್ನುವಾಗ ಯಾಕೆ ಇಂಜಿನಿಯರಿಂಗ್ ಓದಿ ನನ್ನ ಜೊತೆನೆ ಕೆಲಸ ಮಾಡಬಹುದಲ್ಲ ಅಂತ ಒಂದ್ಸತಿ ಅನಿಸ್ತಾ ಹೇಗೆ?
2: ಆ ರೀತಿ ದೃಢವಾದ ಸಂಕಲ್ಪ ಏನ್ ಅನ್ಸಿರ್ಲಿಲ್ಲ. ನಮ್ಮನ್ನ ತಯಾರಿ ಮಾಡ್ಕೊಂಡೇ ಬಂದ್ಬಿಟ್ಟಿದ್ದ. ಅವನು ಆರ್ಮಿಗೆ ಹೋಗ್ಬೇಕು ಅಥವಾ ಏರ್ಫೋರ್ಸ್ಗೆ ಹೋಗ್ಬೇಕು ಅಂತ ತಯಾರಿನಲ್ಲಿ ನಮ್ಮನ್ನು ಕೂರಿಸ್ಕೊಂಡಿದ್ದ. ಸಿಇಟಿ ಎಕ್ಸಾಮ್ ಬರೆಯೋ ಸಂದರ್ಭದಲ್ಲಿ ಅವನು ಬರೆಯೋದೇ ಇಲ್ಲ ಅಂತ ಕೂತಿದ್ದ. ಇಲ್ಲಪ್ಪ ಏನಕ್ಕಾದ್ರೂ ಇರ್ಲಿ ಸಿಇಟಿ ಬರಿ ಅಂತ ಹೇಳಿ ಸಿಇಟಿ ಬರ್ಸಿದ್ದಾಯ್ತು. ಫೋರ್ಸ್ ಮಾಡಿದ್ರೆ
0: ಇನ್ ಕೇಸ್ ಸಿಗ್ಲಿಲ್ಲ ಅಂತಂದ್ರೆ ಏನಾರ ಒಂದ್ ಫಾಲ್ ಬ್ಯಾಕ್ ಇರ್ಬೇಕು ನಿಮ್ಗೆ, ಅದಕ್ಕೋಸ್ಕರ ಒಂದ್ ವರ್ಷ ಕಳ್ಕೊಂಡ್ಬಿಡಬಾರ್ದು ನೀನು. ಸೊ ಅದಕ್ಕೋಸ್ಕರ ಸಿಇಟಿ ಕೊಡು, ನಿನ್ ದಾರಿಗೆ ಅಡ್ಡ ಬರ್ತಾ ಇಲ್ಲ ನಾವು, ಬಟ್ ಫಾಲ್ ಬ್ಯಾಕ್ ಇರ್ಲಿ.
2: ಸೊ ಸಿಇಟಿ ನಲ್ಲಿ 8,000 ಚಿಲ್ಡ್ರನ್ನಲ್ಲಿ ಅವನಿಗೆ ರ್ಯಾಂಕ್ ಸಿಕ್ತು. ಅವನಿಗೆ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಪ್ರೆಸಿಡೆಂಟ್ ಮೆಡಲ್, ಅವನು ರಾಷ್ಟ್ರಪತಿ ಪುರಸ್ಕಾರ ಅವನು. ಅದರಿಂದ ಆರ್ವಿ ರಾಷ್ಟ್ರೀಯ ವಿದ್ಯಾಲಯ ಇಂಜಿನಿಯರಿಂಗ್ ಬೆಂಗಳೂರಲ್ಲಿ ಅವನಿಗೊಂದು ಕೆಮಿಕಲ್ ಇಂಜಿನಿಯರಿಂಗ್ ಸೀಟ್ ಸಿಕ್ತು. ನಾನು ಕೂಡ ಕೆಮಿಕಲ್ ಇಂಜಿನಿಯರಿಂಗ್ ಓದಿರೋದು, ಅವನಿಗೂ ಅದೇ ಸಿಕ್ತು. ಅಲ್ಲಿ ಹೋಗಿ ಸೇರಿಸಿದ್ದು ಆಯ್ತು, ಬಟ್ ಅವನಿಗೆ ಅವನ ದೃಷ್ಟಿ ಆಗ್ಲಿ ಅವನ ಯೋಚನೆ ಆಗ್ಲಿ ಎಲ್ಲಾನು ಸೇನೆ ಕಡೆಗೆ ಇತ್ತು. ಅಲ್ಲಿ ಆರ್ವಿ ಕಾಲೇಜಲ್ಲಿ ಆರ್ಮಿ ವಿಂಗ್ NCC ಇತ್ತು, ಅದಕ್ಕೆ ಹೋಗಿ ಸೇರ್ಕೊಂಡ. ಅಷ್ಟರಲ್ಲಿ ಅವನು NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಫಸ್ಟ್ ಅಟೆಂಪ್ಟ್ ಮಾಡಿದ್ದ. ಫಸ್ಟ್ ಅಟೆಂಪ್ಟ್ ಅಲ್ಲಿ ಸಕ್ಸಸ್ ಆಗಿರ್ಲಿಲ್ಲ. ಈ ಮಧ್ಯದಲ್ಲಿ ಅವನಿಗೆ ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಅಪ್ಲೈ ಮಾಡ್ಕೊಂಡಿದ್ದ. ಆ ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಬೇಸ್ಡ್ ಆನ್ ಹಿಸ್ ಟೆಕ್ನಿಕಲ್ ಸ್ಕಿಲ್ ಅಂಡ್ ದ ಮಾರ್ಕ್ಸ್ ವಿತ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್. ಅಲ್ಲಿ ಅವನಿಗೆ ಇಂಟರ್ವ್ಯೂ ಕಾಲು ಬಂತು, SSB ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಇಂಟರ್ವ್ಯೂ ಕಾಲ್ ಬಂತು. 5 November 2013 ಬೆಂಗಳೂರಲ್ಲೇ ಸೆಲೆಕ್ಷನ್ ಸೆಂಟರ್, SSB ಸೆಲೆಕ್ಷನ್ ಸೆಂಟರ್ ಅಲ್ಲಿ ಇಂಟರ್ವ್ಯೂಗೂ ಹೋದ. ಸುಮಾರು ಒಂದು 15-20 ದಿನ ಆಯ್ತದು ಅವನದು ಫಸ್ಟ್ ರೌಂಡ್ ಆಗಿ, ಸೆಕೆಂಡ್ ರೌಂಡ್ ಆಗಿ, ಮೆಡಿಕಲ್ ಆಗಿ ತೇರ್ಗಡೆ ಒಂದು ಫಸ್ಟ್ ಅಟೆಂಪ್ಟ್ ಅಲ್ಲೇ ಕ್ಲಿಯರ್ ಮಾಡ್ದ SSB ನ. ಅದೊಂದು ಮುಖ್ಯವಾದ ಒಂದು ಅಚೀವ್ಮೆಂಟ್.
1: ಹೀಗೆ ಅವರು 1995 July 18 ಅವರ ಹುಟ್ಟಿದ ದಿನ. ನೀವು ಅವಾಗ ಮಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ರ ಸರ್?
2: ಮಂಗಳೂರಲ್ಲಿ ಮ್ಯಾಂಗ್ಳೂರ್ ರಿಫೈನರಿ ಅಂಡ್ ಪೆಟ್ರೋಕೆಮಿಕಲ್ಸ್ ಅಂತ ಶೆಡ್ಯೂಲ್ ಎ ಪಬ್ಲಿಕ್ ಸೆಕ್ಟರ್ ಆರ್ಗನೈಸೇಷನ್, ಸಬ್ಸಿಡಿಯರಿ ONGC. 1994 ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. 1995 July 18 ಇವ್ರು ಹುಟ್ಟಿದ್ದು. ಆಮೇಲೆ 4ನೇ ತಿಂಗಳಿಗೇನೆ ಬೆಂಗಳೂರಿಂದ ಮಂಗಳೂರಿಗೆ ಸಹಜವಾಗಿ ಕರ್ಕೊಂಡು ಬಂದ್ವಿ. ಅವಾಗಿಂದ ಅವನು ಮಂಗಳೂರಲ್ಲೇ ಬೆಳೆದಿದ್ದು, ಮಂಗಳೂರಲ್ಲೇ ಆಟ ಪಾಠ ಎಲ್ಲ. ಅವನು ನರ್ಸರಿಯಿಂದ ಹಿಡಿದು 10ನೇ ಕ್ಲಾಸ್ವರೆಗೂ MRPL ಸ್ಕೂಲಲ್ಲೇ ಪಾಠ. 6ನೇ ತರಗತಿ ಮಾತ್ರ ಒಂದ್ ವರ್ಷ ಡೆಲ್ಲಿಯಲ್ಲಿ ಟ್ರಾನ್ಸ್ಫರ್ ಆಗಿತ್ತು ನಂಗೆ. ಡೆಲ್ಲಿಗೆ ಹೋಗಿದ್ವಿ. 6ನೇ ಕ್ಲಾಸು BGS ಇಂಟರ್ನ್ಯಾಷನಲ್ ಸ್ಕೂಲ್ ಡೆಲ್ಲಿಯಲ್ಲಿ, ಅದೊಂದ್ ವರ್ಷ ಇದ್ವಿ. ಆಮೇಲೆ ಮತ್ತೆ ಮಂಗಳೂರಿಗೆ ಟ್ರಾನ್ಸ್ಫರ್ ಆಯ್ತು. ಅವಾಗಿಂದ ಅವನು ಕಂಟಿನ್ಯೂಸ್ ಆಗಿ 10ನೇ ಕ್ಲಾಸ್ ಮುಗಿಸ್ಕೊಂಡು ಫಸ್ಟ್ PU ಮತ್ತೆ ಸೆಕೆಂಡ್ PU ಮಹೇಶ್ PU ಕಾಲೇಜ್ ಮಂಗಳೂರಲ್ಲಿ. ಅವನಿಗೆ ಇಂಟ್ರೆಸ್ಟ್ ಇದ್ದಿದ್ದೆ ಅವನು ಸೇನೆಗೆ ಸೇರ್ಕೋಬೇಕು ಅಂತ. ಅದೇ ಪ್ರಯುಕ್ತ ಅವನು ಏನೇನ್ ಮಾಡ್ಬೇಕು ಅವನಾಗೋನೆ ಮಾಡ್ಕೊಂಡ.
1: ಅದು ಅಷ್ಟು ಚಿಕ್ಕ ವಯಸ್ಸಿನಲ್ಲಿ, ಅನುರಾಧ ಅವರೇ ನೀವು ಜೊತೆಗೆ ಇರ್ತೀರಾ, ಮಕ್ಕಳ ಜೊತೆಗೆ ತಾಯಿ ಸದಾ ಇರ್ತಾರೆ, ಆ ಚಿಕ್ಕ ವಯಸ್ಸಿನಲ್ಲಿ ಅವರು ಎಲ್ಲ ಮಕ್ಕಳು ಬೇರೆ ಬೇರೆ ಆಟದ ಸಾಮಾನು ತಗೊಂಡಾಡಿದ್ರೆ ಇವರು ಹೇಗೆ ಇರ್ತಾ ಇದ್ರು ಅಂದ್ರೆ, ಅನೇಕ ನಾವು ನೋಡ್ತೀವಿ ಅವರು ಸೈನ್ಯದ ಕೆಲವರು ಡ್ರೆಸ್ ಹಾಕೋತಾರೆ, ಈ ತರದ್ದೆಲ್ಲ ಕತೆಗಳನ್ನ ಕೇಳ್ತೀವಿ ನಾವು. ಮುಂದೆ ಅವರು ಸೇನೆಗೆ ಸೇರೋ ಅಂತವ್ರಿದ್ರೆ ಮೊದಲೇ ಹೀಗೆ ಮಾಡ್ತಾ ಇದ್ರು ಅಂತ. ಹಾಗೆ ನೀವೇನಾದ್ರೂ ಈ ತರ ವಿಶೇಷವಾಗಿ ನೋಡಿದ್ರ ಅವರಲ್ಲಿ?
0: ನಾವು ಈ ಕೂತು ಯೋಚನೆ ಮಾಡುವಾಗ ನಮ್ಗೆ ಅನ್ಸೋದೇನು ಅಂತಂದ್ರೆ, ಕಾರ್ಗಿಲ್ ವಾರ್ ನಡೀತಾ ಇದ್ದಾಗ ಅವನು ಹಾರ್ಡ್ಲಿ 5 ಇಯರ್ಸ್ ಅಷ್ಟೇ ಇದ್ದಿದ್ದು, ನಮಗ್ ಗೊತ್ತಿದ್ದಂಗೆ TV ನಲ್ಲಿ ಬರೋದು. ಸೊ ನಾವು ನೋಡ್ತಾ ಕೂತಿರ್ತಾ ಇದ್ವಿ, ಅವನು ಜೊತೆಲಿ ನೋಡ್ತಾ ಇದ್ದ. ಸೊ ವಾರ್ ಅಂದ್ರೆ ಏನು ಅಂತೆಲ್ಲ ಅರ್ಥ ಆಗೋ ಏಜ್ ಅಲ್ಲ ಅದು, ಬಟ್ ಏನಂದ್ರೆ ನೋಡ್ತಾ ಇರ್ತಿದ್ನಲ್ಲ. ಸೊ ಆ ಫೈಟರ್ ಜೆಟ್ಗಳು ಅದೆಲ್ಲ ಓಡಾಡುವಾಗ ಪ್ರಾಬಬ್ಲಿ ಅದ್ರ ಸ್ಪೀಡ್ ಮತ್ತೆ ಆ ಸೌಂಡ್ ಅದೆಲ್ಲ ಅವನನ್ನ
1: ಆಕರ್ಷಣೆ ಮಾಡ್ತಾ ಅನ್ಸುತ್ತೆ.
0: ನಮ್ಗ ಅನ್ಸೋದು ಅದು ಇವಾಗ ಆತರ ಆ ಏಜ್ ಅಲ್ಲಿ ಅಷ್ಟೇನೆ, ಅಂದ್ರೆ ಆ ಸ್ಪೀಡ್ ಸೌಂಡ್, ಹಬ್ಬ ನಾನು ಪೈಲಟ್ ಆಗ್ಬೇಕು ಅಂತನೋ ಆಸೆ ಅದು ಮೊಳಕೆ

0: ಜನರಲ್ ಅವನಿಗೆ ತುಂಬಾ ಅಟ್ರಾಕ್ಟ್ ಮಾಡಿದ್ದೇನು ಅಂತಂದ್ರೆ ಓದ್ ತಗೊಳ್ಳೋದು ಪೂರ್ತಿ ಓದ್ತಿದೆ. ಸೊ ಅದು ಯಾವ ರೀತಿ ಅವನಿಗೆ ಹುಚ್ಚಿಡಿಸ್ತು ಅಂತಂದ್ರೆ ಓಡಾಡ್ತಾ ಮೆಟ್ಲು ಹತ್ತುತ್ತಾ ಮೆಟ್ಲು ಇಳಿತಾ ಅಂದ್ರೆ ನಾವು
1: ಯಾವ್ದಾದ್ರೂ ಶುರು ಮಾಡ್ಬಿಟ್ರು ಅಲ್ವಾ
0: ಅಂದ್ರೆ
1: ಆವಾಗ್ಲೇನೆ
0: ನಿಜವಾಗ್ಲು ಅಂದ್ರೆ ಅದಿನ್ನೆಷ್ಟು ದಿನಕ್ಕೆ 40 ಸಲ 50 ಸಲ 60 ಸಲ ಅದೇ ಓದ್ ಅಂದ್ರೆ ನಾವು ಏನಾರ ಒಂದ್ ಹಾಡ್ ಮನ್ಸಿಗೆ ಬಂದಾಗ ಅದನ್ನೇ ಗುನ್ಗುನಾಯಿಸ್ತೀವಲ್ಲ ಆತರ ಆ ಓದನ್ನ ಹೇಳೋದು. ಸೊ ಅವನು ಆಕ್ಚುಲಿ ಓದ್ ತಗೊಳ್ಳೋ ಅಷ್ಟರಲ್ಲಿ ಥೌಸಂಡ್ಸ್ ಆಫ್ ಟೈಮ್ಸ್ ಹೇಳ್ಬಿಟ್ಟಿದ್ದ ಅನ್ಸುತ್ತೆ ಅಷ್ಟೇ. ಅಂಡ್ ಆ ಓದ್ ನೀವು ಕೇಳಿರೋ ಹಾಗೆ ಆಕ್ಚುಲಿ ಈವನ್ ಟು ದ ಪೆರಿಲ್ ಆಫ್ ಮೈ ಲೈಫ್ ಅಂತ ಎಂಡ್ ಆಗತ್ತೆ ಅದು. ಸೊ ಫೈನಲಿ ಅದೇ ಇದಕ್ಕೆ
1: ಅಂದ್ರೆ ನಾನು ಅವಾಗ್ಲೇ ಹೇಳಿದ ಹಾಗೆ ಸೈನ್ಯಕ್ಕೆ ಸೇರೋಕ್ಕಿಂತ ಮೊದ್ಲೇನೆ ಪ್ರತಿ ಕ್ಷಣನು ಒಬ್ಬ ಯೋಧನಾಗೆ ಬಹುಶಃ ಬದುಕಿದ್ದಾರೆ. ಅದು ನಾವು ಆಮೇಲೆ ಗುರುತಿಸಿದ್ವಿ ಆತ ಯೋಧ ಆದ ಅಂತ. ಆದ್ರೆ ಬಹುಶಃ ಅವರು ತಾನೊಂದು ಯೋಧ ಅಂತಾನೆ ಪ್ರತಿ ಕ್ಷಣನು ಅಂದ್ಕೊಂಡು ಬದುಕಿದ್ರು ಅಂತ ನಂಗೆ ನೀವಿಗೆ ಹೇಳ್ತಾ ಇರುವಾಗ ಅನ್ಸುತ್ತೆ. ಯಾಕೆಂದ್ರೆ 9ನೇ ಕ್ಲಾಸಲ್ಲಿ ಮಕ್ಕಳಿಗೆ ಇಷ್ಟೆಲ್ಲ ತಿಳಿಯೋದು ನಮ್ಗೆ ಅನುಮಾನ ಆಗುತ್ತೆ. ಬಹುಶಃ ಅದೇ ನಾವು ಅಂದ್ಕೋತೀವಲ್ಲ ಒಂದೊಂದ್ಸತಿ ಅವರು ಅದಕ್ಕೋಸ್ಕರನೇ ಹುಟ್ಟಿದವರು ಅಂತ ಅನ್ಕೋತೀವಲ್ವಾ. ಹಾಗೆ ಇವರು ಸೈನ್ಯಕ್ಕೋಸ್ಕರನೇ ಹುಟ್ಟಿದವರು ಪ್ರಾಂಜಲ್ ಅಂತ ಅನ್ಸುತ್ ನನಗೆ. ಮತ್ತೆ ಮಂಗಳೂರಿಂದ ಬೆಂಗಳೂರಿಗೆ ಬರುವಂತಹ ಪ್ರಸಂಗ ಬಂತು. ನೀವು ಆಗ್ಲೇ ಹೇಳಿದ್ರಿ RV ಕಾಲೇಜಲ್ಲಿ ಬಂದ್ರು ಇಲ್ಲಿ ಸೇರ್ಕೊಂಡ್ರು ಅಂತ. ಅದಕ್ಕಿಂತ ಮೊದಲೇ ಅವರು NCC ಮಂಗಳೂರಲ್ಲೇ ಓದುವಾಗ ತಗೊಂಡಿದ್ರ ಅಥವಾ ನಂತರದಲ್ಲಿ ತಗೊಂಡ್ರ ಅದನ್ನ?
0: ನಂತರ ಅವನು RV ಕಾಲೇಜಿಗೆ ಜಾಯಿನ್ ಆದ್ಮೇಲೆ ಅಲ್ಲಿ NCC ಇತ್ತು.
1: ಅವಾಗ್ಲೇ ಅವರಿಗೆ ರಾಷ್ಟ್ರಪತಿ ಪದಕ ಬಂದಿದ್ದ ಅಷ್ಟೇ ಸಣ್ಣ ಪೀರಿಯಡ್ ನಲ್ಲಿ.
2: ಅವನು ರಾಷ್ಟ್ರಪತಿ ಪದಕ ಸ್ಕೌಟ್ ಅಂಡ್ ಗೈಡ್ ಅಲ್ಲಿ ಬಂದಿದ್ದವನ್ಗೆ. ಆ ಪದಕ ಇಸ್ಕೊಳ್ಳೋ ಟೈಮ್ ಬಂದಾಗ ಅವ್ರ ಜೊತೆ ಸುಮಾರು ಜನನು ಇದ್ರು, ಸ್ಕೌಟ್ಸ್ ಗೈಡ್ಸ್ ಎಲ್ಲರೂ ಡೆಲ್ಲಿಗೆ ಹೋಗಿ ಅಲ್ಲೇ ಒಂದು 2 ವಾರ ಪದಕಕ್ಕೆ ಪ್ರಿಪರೇಷನ್ಸ್ ಮಾಡಿಕೊಂಡು ಅವನು ಹೋದ ರಾಷ್ಟ್ರಪತಿ ಭವನದ ಒಳಗಡೆ. ಅವನ ಜೊತೆಯಲ್ಲಿ ಬಂದಿರೋರು ಎಲ್ಲಾರ್ಗೂ ಒಟ್ಟಿಗೆ ಸೇರಿ
1: ಇಸ್ಕೊಂಡಿದ್ದಾರೆ.
2: ಆ ಟೈಮಲ್ಲಿ ಅವನ್ ಒಂದ್ ಮಾತ ಹೇಳಿದಾನೆ. ಅವನು MRPL ಸ್ಕೂಲ್ ಅಲ್ಲಿ ಕೆಮಿಸ್ಟ್ರಿ ಟೀಚರು, ವೆಂಕಟರಾವ್ ಸರ್ ಅಂತ ಸ್ಕೌಟ್ ಮಾಸ್ಟರ್ ಆಗಿದ್ರು. ಅವರು ಟೀಮ್ ಹಿಡ್ಕೊಂಡು ರಾಷ್ಟ್ರಪತಿ ಭವನಕ್ಕೆ ಹೋಗಿ ಅಲ್ಲಿ ಮೆಡಲ್ ಇವನ್ ಪರವಾಗಿ ಇನ್ನಿಬ್ರು ಇಸ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಒಂದ್ ಮಾತು ಹೇಳಿದಾನೆ, ಈ ರಾಷ್ಟ್ರಪತಿ ಭವನಕ್ಕೆ ನಾನೇ ಬರ್ತೀನಿ, ನಾನೇ ಮೆಡಲ್ ಇಸ್ಕೋತೀನಿ ರಾಷ್ಟ್ರಪತಿಯವ್ರ ಕೈಲಿ. ಆ ಒಂದು ಮಾತು ಹೇಳಿದ್ದ, ಅದನ್ನ ನಮ್ಗೆ ಅವ್ರ ಕೆಮಿಸ್ಟ್ರಿ ಟೀಚರ್ ನಮ್ಗೆ ಆಮೇಲೆ ಹೇಳಿದ್ರು. ಅವ್ರ ಅದನ್ನ ನಮ್ಗೆ ಹೇಳಿದ್ರು, ಈತನು ಈ ರೀತಿ ಹೇಳಿದ್ದ.
0: ನಾವು ಇನ್ಫ್ಯಾಕ್ಟ್ ಶೌರ್ಯ ಚಕ್ರ ಅವಾರ್ಡ್ ಸೆರೆಮನಿಗೆ ಡೆಲ್ಲಿಗೆ ಹೊರಡಬೇಕಾಗಿತ್ತು. ಹೊರಡೋ ದಿವಸ ಬೆಳಗ್ಗೆ 6:30 ಹೊತ್ತಿಗೆ ಅವನ್ ಸರ್ ಫೋನ್ ಮಾಡಿದ್ರು, ಈ ತರ ರಾಷ್ಟ್ರಪತಿ ಬ್ಯಾಡ್ಜ್ ಇಸ್ಕೊಳಕ್ ಹೋದಾಗ ಫೈನಲಿ ಅಂದ್ರೆ ಇಡೀ ಟೀಮ್ ಇಂದ ಇಬ್ರನ್ನ ರೆಪ್ರೆಸೆಂಟ್ ಮಾಡೋದಿಕ್ಕೆ ಕಳ್ಸಿರ್ತಾರೆ. ಸೊ ಅವನ್ ಖುದ್ದಾಗ ಹೋಗಿ ಅವ್ರ ಕೈಲಿ ಇಸ್ಕೊಳ್ಳಿಲ್ಲ. ಅದೇ ದಿವಸ ಅವನ್ ನನಗೆ ಹೇಳಿದ್ದ, ನೋಡ್ತಾ ಇರಿ ನಾನ್ ಮತ್ತೆ ಬರ್ತೀನಿ ರಾಷ್ಟ್ರಪತಿ ಭವನ್ಗೆ, ನಾನು ರಾಷ್ಟ್ರಪತಿ ಅವ್ರ ಕೈಯಲ್ಲೇನೆ ನಾನು ಅವಾರ್ಡ್ ಇಸ್ಕೊಳ್ತೀನಿ ಅಂತ. ಸೊ ಅವರು ನಾವು ಶೌರ್ಯ ಚಕ್ರ ಇಸ್ಕೊಳಕ್ ಹೋದಾಗ ಅದನ್ನೇ ಹೇಳಿದ್ರು.
1: ಒಂದು 17-18 ವರ್ಷದ ಹುಡುಗನಲ್ಲಿ ಅದು ಎಂಥ ಒಂದು ದೃಢ ನಿರ್ಧಾರ ಇತ್ತು ಅನ್ನೋದು ಈಗ ಈ ಮಾತು ಹೇಳಿದಾಗ ತುಂಬಾ ಆಶ್ಚರ್ಯ ಅನ್ಸುತ್ತೆ, ತುಂಬಾ ಹೆಮ್ಮೆನೂ ಆಗತ್ತೆ ನಿಮ್ ಜೊತೆ ನಮಗೂ ಕೂಡ. ಅಂದ್ರೆ ಸೈನ್ಯಕ್ಕೆ ಬೇಕಾಗಿರುವಂತ ಒಂದು ಮುಖ್ಯ ಗುಣ ಅಂದ್ರೇನೆ ಈ ತರದ ಒಂದು ದೃಢ ನಿಶ್ಚಯ ಆಗಿರ್ಬಹುದು ಅಥವಾ ಈ ಸ್ಥಿರತೆ ಆಗಿರ್ಬಹುದು. ಅದು ಅವರಿಗೆ ದೈವದತ್ವವಾಗಿ ಬಂದಿದೆಯಲ್ಲ ಅಂತ ನನಗೀಗ ನೀವು ಹೇಳ್ತಾ ಇರೋ ಮಾತಿನಿಂದ ತುಂಬಾ ಆಶ್ಚರ್ಯ ಆಗ್ತಾ ಇದೆ ಕೇಳಿ.
2: ಸ್ಕೌಟ್ಸ್ ಅಂಡ್ ಗೈಡ್ಸ್ ಪ್ರೆಸಿಡೆಂಟ್ ಮೆಡಲ್ ಕೋಟಾಯಿಂದ ಅವನಿಗೆ ಕೆಮಿಕಲ್ ಇಂಜಿನಿಯರಿಂಗ್ ಸಿಕ್ತು. RV ಕಾಲೇಜಲ್ಲಿ ಬಂದು ಸೇರಿಸಿದ್ದು ಆಯ್ತು 2013 ಜುಲೈನಲ್ಲಿ. ಅವನು ಅಲ್ಲಿ ಇಮಿಡಿಯೇಟ್ ಆಗಿ NCC ಸೇರ್ಕೊಂಡ. NCC ಆರ್ಮಿ ವಿಂಗ್ ಇದೆ ಅಲ್ಲಿ. ಅವನಿಗೆ ಬಹಳ ಇಷ್ಟ ಆಯ್ತು NCC. ಇಲ್ಲಿ ಬಂದು ಸೇರ್ಕೊಂಡ್ಮೇಲೆ ಅವನ ಫುಲ್ ಫೋಕಸ್ NCC, ಅದರ ಯೂನಿಫಾರ್ಮ್, ಆ NCC ಆಕ್ಟಿವಿಟಿ ಯಾವ್ದನ್ನು ಬಿಡ್ಲಿಲ್ಲ.
1: ಹೆಚ್ಚು ಸ್ಪಷ್ಟ ಆಗ್ತಾ ಹೋಯ್ತು ನಾನೇನ್ ಮಾಡ್ತಿದ್ದೀನೋ ಆ ದಾರಿ ಕಾಣ್ತಾ ಇದೆ ಅಂತ.
2: ಆಮೇಲೆ NCC ಕ್ಯಾಂಪ್ಗೆ ಹೋಗೋದು ತಪ್ಪೇ, ಇರೋ ಒಂದ್ 3-4 ತಿಂಗಳಲ್ಲೇನೆ ಅವನ್ ಕ್ಲಿಯರ್ ಆಗಿ ಗೊತ್ತಿತ್ತು ಅವನ್ಗೆ, ಹೇಗಾದ್ರೂ ಮಾಡಿ ಅವನು ಸೈನ್ಯಕ್ಕೆ ಸೇರ್ಕೊಂಡೇ ಸೇರ್ಕೋತೀನಿ ಅಂತ.
1: ಆಮೇಲೆ NDA ಪರೀಕ್ಷೆ ತಗೊಂಡಾಗ ಅವರು ರಾಷ್ಟ್ರೀಯ 2ನೇ ರ್ಯಾಂಕ್ ತಗೊಂಡ್ರು. NDA ಪರೀಕ್ಷೆ ಅನ್ನೋದೇ ಬಹಳ ಕಷ್ಟದ ಪರೀಕ್ಷೆ, ಅದನ್ನ ನೀವೇ ಹೇಳಿದ್ರಿ ಮೊದಲನೇ ಬಾರಿ ಆಗ್ಲಿಲ್ಲ ಅದು ಅಂತ ಹೇಳಿ. 2ನೇ ಬಾರಿ ಮಾಡಿದಾಗ್ಲೂ ಅವರು 2ನೇ ರ್ಯಾಂಕ್ ತಗೊಂಡ್ರು. ಅಂದ್ರೆ ಎಷ್ಟು ಅದಕ್ಕೆ ಸಿದ್ಧತೆ ಮಾಡಿಕೊಂಡಿರಬಹುದು ಅಂತ.
2: ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅವನ್ ಫೋಕಸ್ ಇತ್ತು, ಮೊದಲನೇ ಪ್ರಯತ್ನಕ್ಕೆ ಅವನ್ ಸಕ್ಸಸ್ ಆಗಿರ್ಲಿಲ್ಲ.

0: ಮಧ್ಯದಲ್ಲಿ ಅವನು ಎರಡನೇ ಪ್ರಯತ್ನ ಕೊಟ್ಟಿದ್ದ ಎನ್ ಡಿ ಎಗೆ, ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಅಂತ, ಟಿ ಎಸ್ ಸ್ಕೀಮ್ ಅಂತ, ಅದು ಎನ್ ಡಿ ಎ ಪ್ಯಾರಲಲ್, ಅದು ಎನ್ ಡಿ ಎ ಎಕ್ಸಾಮ್ ಬರೆದು ಎಸ್ ಎಸ್ ಬಿ ಇಂಟರ್ವ್ಯೂಗೆ ಹೋಗ್ತಾರೆ. ಇಲ್ಲಿ ಅವ್ರದ್ದು ಟೆಕ್ನಿಕಲ್ ಮಾರ್ಕ್ಸ್ ಏನ್ ಬಂದಿದೆ ಎಂಟನೇ ಕ್ಲಾಸ್ ಇಂದ ಹಿಡಿದು ಹನ್ನೆರಡನೇ ಕ್ಲಾಸ್ ವರ್ಗೂ ಅದನ್ನ ಲೆಕ್ಕಕ್ಕೆ ತಗೊಂಡು ಅವ್ರು ಇಂಟರ್ವ್ಯೂ ಕರೀತಾರೆ. ಆ ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಅಲ್ಲಿ ಅವನಿಗೆ ಎಸ್ ಎಸ್ ಬಿ ಇಂಟರ್ವ್ಯೂ 5ನೇ ತಾರೀಕು ನವೆಂಬರ್ 2013ರಲ್ಲಿ ಬೆಂಗಳೂರಲ್ಲೇ ಸಿಕ್ತು ಅವನಿಗೆ. ಎಸ್ ಎಸ್ ಬಿ ಇಂಟರ್ವ್ಯೂನಲ್ಲಿ ಅವನು ಒಂದಾಗತ್ಲೂ ಒಂದು ಪಾಸ್ ಮಾಡಿಕೊಂಡು ಫೈನಲ್ ಆಗಿ ಮೆಡಿಕಲ್ ಟೆಸ್ಟ್ ಪಾಸ್ ಆಯ್ತು. ಅವನು ಒಂದೋ ಎರಡೋ ಮೆಡಿಕಲ್ ಟೆಸ್ಟ್ ಅಲ್ಲಿ ಟೆಂಪ್ರರಿ ರಿಜೆಕ್ಷನ್ ಅಂತ ಆಯ್ತು. ಅವನ್ ವೆಯ್ಟ್ ಇರಲಿಲ್ಲ, ಅವನ ಹೈಟ್ಗೆ 7-8 ಕೆಜಿ ಕಡಿಮೆ ಇದ್ದ. ಆ ಒಂದು ರಿಜೆಕ್ಷನ್ಗೆ ಟೈಮ್ ಕೊಡ್ತಾರೆ,
1: 45 ದಿವಸ ಟೈಮ್ ಕೊಡ್ತಾರೆ.
0: ಆ ಟೈಮ್ ಅಲ್ಲಿ ಅವನ ವಾಪಸ್ ಮಂಗಳೂರಿಗೆ ಕರೆಸ್ಕೊಂಡು ಅವನಿಗೆ ಏನ್ ಪೋಷಣೆ ಮಾಡ್ಬೇಕು ಮಾಡಿ ಅವನು ಮಾಡ್ದ.
2: ಅದರಲ್ಲಿ ಅನುರಾಧ ಅವ್ರ ಕೊಡುಗೆ ಜಾಸ್ತಿ ಇರುತ್ತೆ.
3: ಹೌದು, ಇನ್ಫ್ಯಾಕ್ಟ್ ಅವನು 7-7.5 ಕೆಜಿ ಕಡಿಮೆ ಇದ್ದ, ಬಟ್ ಫೈನಲಿ ಆ 40 ದಿವಸದಲ್ಲಿ ಮತ್ತೆ ಟೆಸ್ಟ್ ಕೊಡಕ್ ಹೋಗೋತ್ತಿಗೆ 9.5 ಕೆಜಿಗೆ ಏನಾಗಿದ್ದ, ಒಂಥರ ನಿಜವಾಗ್ಲು ಆಶ್ಚರ್ಯ ಆಯ್ತು ನಮ್ಗೆ. ಅಂಡ್ ಅವನು ಟಿ ಎಸ್ ಎಂಟ್ರಿ ಇಂದ ಹೋಗಿ ಎನ್ ಡಿ ಎ ಎಂಟ್ರಿ ಎಕ್ಸಾಮ್ ಬರ್ದಿದ್ದ, ಫಸ್ಟ್ ಟೈಮ್ ಆಗಿರ್ಲಿಲ್ಲ ಟಿ ಎಸ್ ಇಂದ.
0: ಸೆಕೆಂಡ್ ಟೈಮ್ ತೇರ್ಗಡೆ ಆದ, ಎನ್ ಡಿ ಎ ರಿಸಲ್ಟ್ ಬಂತು, ಅಷ್ಟಲ್ಲ ಅವನು ಓಲಿ ಗಯಾ ಟಿ ಎಸ್ ಎಂಟ್ರಿ ನಲ್ಲಿ
1: ಸೇರ್ಕೊಂಡಿದ್ದ.
0: ಅಲಹಾಬಾದ್ ಅಲ್ಲಿ ಅವನಿಗೆ ಎಸ್ ಎಸ್ ಬಿ ಬಂದಿತ್ತು ಎನ್ ಡಿ ಎ, ಇಲ್ಲ ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅವನು ಎಸ್ ಎಸ್ ಬಿ ಸೆಲೆಕ್ಷನ್ ಮೆರಿಟ್ ಲಿಸ್ಟ್ ಅಲ್ಲಿ ಆಲ್ ಇಂಡಿಯಾ ಸೆಕೆಂಡ್ ರ್ಯಾಂಕ್, ಸೌತ್ ಇಂಡಿಯಾ ಫಸ್ಟ್.
1: ಓಹೋ,
0: ಅವನ್ ಈ ಒಂದು ಸಂದರ್ಭದಲ್ಲಿ ನಾವು ಡೆಲ್ಲಿಗೆ ಹೋಗಿ ಅವನ್ನ ರೀಮೆಡಿಕಲ್, ಅವನ್ ವೆಯ್ಟ್ ಏನು ಕಡಿಮೆ ಇತ್ತು ಅದನ್ನ ಮಾಡಿ ಕ್ಲಿಯರ್ ಆದ ಕೂಡಲೇ ಅವನು ನಾವೆಲ್ಲ ಹೊರಗಡೆ ಕಾಯ್ತಾ ಇದ್ವಿ ಮೆಡಿಕಲ್ ಟೆಸ್ಟ್ ಸೆಂಟರ್ ಅಲ್ಲಿ. ಮೆಸೇಜ್ ಬೇರೆ ಮಾಡ್ದ, ದ ಗೇಟ್ಸ್ ಆಫ್ ಓಟಿ ಎ ಗಯಾ ಆರ್ ಓಪನ್ ಟು ಮಿ ನೌ.
1: ಒಂಥರ ನೀವು ಹೀಸ್ ಅಹೆಡ್ ಆಫ್ ಹಿಸ್ ಟೈಮ್ಸ್ ಅಂತ ನಂಗೆ ಅನ್ಸುತ್ತೆ ನೋಡಿ, ಎಷ್ಟು ದೊಡ್ಡ ಮಾತದು, ದ ಗೇಟ್ಸ್ ಆರ್ ಓಪನ್ ಅಂತಂದ್ರೆ.
0: ಸರಿ, ಆಮೇಲೆ ನಾವು ಅಷ್ಟೆಲ್ಲ ಆದ್ಮೇಲೆ ಮೆರಿಟ್ ಲಿಸ್ಟ್ ಅಲ್ಲಿ ಬರಬೇಕು. ಮೆರಿಟ್ ಲಿಸ್ಟ್ ಇಸ್ ಆಲ್ಸೋ ದ ಲಾಸ್ಟ್ ಫೈನಲ್ ಪ್ರೂಫ್ ದಟ್ ಹಿ ಹ್ಯಾಸ್ ಗಾಟ್ ಸೆಲೆಕ್ಟೆಡ್. ನಾವು ಟ್ರೈನ್ ಇಂದ ಬರ್ತಾ ಇದ್ವಿ, ಡೆಲ್ಲಿಯಿಂದ ಬೆಂಗಳೂರಿಗೆ ಬುಕ್ ಮಾಡಿಕೊಂಡು ರಾತ್ರಿ ಟ್ರೈನ್ ಅದು, ನಾವು ಭೋಪಾಲಿಗೆ ಬರೋ ಹೊತ್ತಿಗೆ ಅವನಿಗೆ ಮೆಸೇಜ್ ಬಂತು, ಲಿಸ್ಟ್ ಬಂತು, ನಂಬರ್ 2 ಲಿಸ್ಟ್ ಅಲ್ಲಿ
1: ಹೆಸರಿದೆ.
0: ಸೊ ಹಿ ವಾಸ್ ಸೋ ವೆರಿ ಕ್ಲಿಯರ್ ದಟ್ ಅವನ ಆರ್ಮಿಗೆ ಫೋರ್ಸಸ್ಗೆ ಸೇರ್ಕೋಬೇಕು ಅಂತ ಅದನ್ನ ಮಾಡಿ ತೋರಿಸ್ತ.
1: ತುಂಬಾ ಸೂಕ್ಷ್ಮವಾಗಿನೇ ಎಲ್ಲನ್ನು ಗಮನಿಸೋದು ಅಥವಾ ಎಲ್ಲವನ್ನು ತಾವು ಅಳವಡಿಸ್ಕೊಳ್ಳೋದು ಉದ್ದಕ್ಕೂ ಕಾಣ್ತಾ ಹೋಗುತ್ತೆ. ಈಗ ನೀವು ಹೇಳ್ತಾ ಇರುವಾಗ ಕೊನೆಗೆ ಕಮಿಷನ್ ಆಗ್ತಾರಲ್ಲ, ಅದು ಬಹಳ ಮುಖ್ಯ. ಸೆಲೆಕ್ಷನ್ ಆದಾಗ ಒಂದ್ ಸಂತೋಷ, ಟ್ರೈನಿಂಗ್ ಹೋಗ್ತಾರೆ, ಟ್ರೈನಿಂಗ್ ನಾರ್ಮಲ್ ಎಲ್ಲರ ಹಾಗೆ ಆಗುತ್ತೆ. ಮೊದಲಿಂದ ಅವ್ರು ಎಲ್ಲದರಲ್ಲೂ ಚೆನ್ನಾಗೇ ಮಾಡ್ತಿರೋದ್ರಿಂದ ಬಹುಶಃ ಟ್ರೈನಿಂಗ್ ಅಲ್ಲೂ ತುಂಬಾನೇ ಚೆನ್ನಾಗಿ ಮಾಡಿರ್ತಾರೆ ಅಂತ ಅನ್ಸುತ್ತೆ. ಆಮೇಲೆ ಪೋಸ್ಟಿಂಗ್ ಸಿಗುತ್ತೆ ನೋಡಿ ಅವ್ರಿಗೆ, ಅದು ಬಹಳ ಮುಖ್ಯ. ಅದರಲ್ಲೂ ರಾಷ್ಟ್ರೀಯ ರೈಫಲ್ಸ್ ಅಲ್ಲಿ ಕೆಲಸ ಮಾಡಬೇಕು ಅನ್ನೋದು ಬಹುಶಃ ಇಂಡಿಯನ್ ಆರ್ಮಿಯ ಎಲ್ಲರದ್ದು ಒಂದು ಕನಸು ಅಂತ ನನಗನ್ಸುತ್ತೆ. ಹಾಗೆ ಇವರಿಗೆ ರಾಷ್ಟ್ರೀಯ ರೈಫಲ್ಸೇ ಸಿಕ್ಬಿಡ್ತಲ್ಲ, ಅವಾಗ ಏನ್ ಅನಿಸ್ತು ಅವರಿಗೆ?
0: ಅವನು 2018 ಡಿಸೆಂಬರ್ ಇಂಜಿನಿಯರಿಂಗ್ ಅವರೇ ಮಾಡಿಸ್, ಟೆಲಿಕಮ್ಯುನಿಕೇಶನ್ ಅಂಡ್ ಐಟಿ, ಮಾಹು ಇಂದೂರಲ್ಲಿ. ಮೂರ್ ಕಡೆ ಇದೆ ಸಿಟಿಡಬ್ಲ್ಯೂ ಕ್ಯಾಡೆಟ್ ಟ್ರೈನಿಂಗ್ ವಿಂಗ್, ಒಂದು ಮಾಹು, ಇನ್ನೊಂದು ಸಿಕಿಂದ್ರಾಬಾದ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಮೂರನೇದು ಕಾಂಬ್ಯಾಟ್ ಇಂಜಿನಿಯರಿಂಗ್ ಪುಣೆಯಲ್ಲಿದೆ. ಸೊ ಈ ಸೆಲೆಕ್ಟೆಡ್ ಮಾಹು ಟೆಲಿಕಮ್ಯುನಿಕೇಶನ್ ಅಂಡ್ ಐಟಿ. 4 ವರ್ಷ ಇಂದೂರಲ್ಲಿ ಮಾಹು ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ಆಫ್ ವಾರ್ 4 ವರ್ಷ ಇದ್ದ. 2017ರಲ್ಲಿ ಗಯಾ ಓಟಿಎ ಒಂದು ಪೇರೆಂಟ್ ಮಿಲಿಟರಿ ಟ್ರೈನಿಂಗ್ ಅಲ್ಲಿ ಅವನಿಗೆ ಪಾಸ್ ಔಟ್ ಪೆರೇಡ್ ಇತ್ತು, ಪಾಸ್ ಔಟ್ ಪೆರೇಡ್, ದೆನ್ ಹಿ ಗಾಟ್ ದ ರ್ಯಾಂಕ್ ಆಫ್ ಎ ಲೆಫ್ಟಿನೆಂಟ್. ಸೊ ಹಿ ಟುಕ್ ದ ರ್ಯಾಂಕ್, ಒನ್ ಮೋರ್ ಇಯರ್ ವಾಸ್ ಲೆಫ್ಟ್, ಇನ್ನೊಂದು ವರ್ಷ ಉಳಿದಿತ್ತು ಇಂಜಿನಿಯರಿಂಗ್ ಅಲ್ಲಿ. ಅದ್ ಮಾಹುನಲ್ಲಿ ಮುಗಿಸ್ಕೊಂಡು 2018 ಡಿಸೆಂಬರ್ ಅವನಿಗೆ ಪೋಸ್ಟಿಂಗ್ ಬಂತು. ಫಸ್ಟ್ ಪೋಸ್ಟಿಂಗ್ ಅಂಬಾಲಾ, ಅಂಬಾಲಾ ಸ್ಟ್ರೈಕ್ ಕೋರ್ 2 ಕೋರ್ ಆಫ್ ಸಿಗ್ನಲ್ಸ್ ಅಲ್ಲಿ ಅವನ ಅಂಬಾಲಾಗ ಹೋಗಿ ಸೇರ್ಕೊಂಡ. ಇಮಿಡಿಯೇಟ್ ಆಗಿ 2019ರಲ್ಲೇ ಅವನಿಗೆ ಫರೀದ್ ಕೋಟ್ ಒಂದು ಪೋಸ್ಟಿಂಗ್ ಆಯ್ತು. ಫರೀದ್ ಕೋಟ್ ಅಲ್ಲಿ ಅವನು ವಾಲಂಟಿಯರ್ ಮಾಡ್ದ, ಇನ್ಯಾರೋ ಹೋಗ್ಬೇಕಾಗಿತ್ತು,
1: ತಾನೇ ಹೋಗ್ತೀನಿ,
0: ಅವ್ರು ಹೋಗಲ್ಲ ಅಂತ ಹೇಳಿದ್ಮೇಲೆ ಇವನ್ ವಾಲಂಟಿಯರ್ ಮಾಡ್ಕೊಂಡು ಫರೀದ್ ಕೋಟ್ ಹೋಗಿ ಹಿ ವಾಸ್ ದೇರ್ ಇನ್ ದ 6 ಮಂತ್ಸ್ ಫರೀದ್ ಕೋಟ್ ಅಲ್ಲಿ. ಅದಾದ್ಮೇಲೆ ಮತ್ತೆ ಯಂಗ್ ಆಫೀಸರ್ ಕೋರ್ಸ್ ಅಂತ ಮತ್ತೆ ಮಾಹೂಗ್ ಬಂದ. ದೆನ್ ಆಫ್ಟರ್ ದಟ್ ಯಂಗ್ ಆಫೀಸರ್ಸ್ ಕೋರ್ಸ್ ಹಿ ವೆಂಟ್ ಬ್ಯಾಕ್ ಟು ಅಂಬಾಲಾ. ಅಂಬಾಲಲ್ಲಿ 2021 ಆಗಸ್ಟ್ ಸೆಪ್ಟೆಂಬರ್ ವರೆಗೂ ಅಂಬಾಲಲ್ಲೇ ಇದ್ದಿದ್ದು. ನವೆಂಬರ್ ಹಿ ವಾಸ್ ಪೋಸ್ಟೆಡ್ ಇನ್ ರಾಷ್ಟ್ರೀಯ ರೈಫಲ್ಸ್ 63 ಕಾಲಕೋಟ್ ಅಲ್ಲಿ. 2.5 ವರ್ಷ
2: ಪೋಸ್ಟಿಂಗ್, ಅದು ಮ್ಯಾಂಡೇಟರಿ ಪೋಸ್ಟಿಂಗ್ ಸಿಗ್ನಲ್ಸ್ ಅಲ್ಲಿ ಇರೋರ್ಗೆ, ಮತ್ತೆ ಇಂಜಿನಿಯರಿಂಗ್ ರೆಜಿಮೆಂಟ್ ರಾಷ್ಟ್ರೀಯ ರೈಫಲ್ಸ್ ಅಲ್ಲಿ 30 ಮಂತ್ಸ್ ಮಾಡ್ಲೇಬೇಕು ಮ್ಯಾಂಡೇಟರಿ ಪೀರಿಯಡ್ ಅದು. ಸೊ ಅದನ್ನ ಆ ಟೈಮ್ಗೆ ಆಪ್ಟ್ ಮಾಡ್ಕೊಂಡ ಅವನು,
1: ಅವರೇ ಆರಿಸ್ಕೊಂಡಿದ್ದು.
2: ಹೌದು,
0: 2021 August 27 ಅವನ್ ಅದಿತಿ ಜೊತೆ ಅವನ್ ಮದ್ವೆ ಆಯ್ತು, ಬೆಂಗಳೂರಲ್ಲೇ ಮಾಡಿದ್ವಿ. ಅವಳು ಅಂಬಾಲಲ್ಲಿ ಒಂದ್ 3-4 ತಿಂಗಳು ಇದ್ಲು, ಆಮೇಲೆ ನಾನೇ ಅವಳನ್ನ IIT ಮದ್ರಾಸ್ಗೆ ಹೋಗಿ ಚೆನ್ನೈಗೆ ಹೋಗಿ ಬಿಟ್ಬಿಟ್ಟು ಬಂದ. ಅವಳು IIT ಖರಗ್ಪುರ್ ಅಲ್ಲಿ PhD ಬಯೋಟೆಕ್ ಅಲ್ಲಿ ಸೇರ್ಕೊಂಡಿದ್ಲು, ಬಟ್ ಗಾಟ್ ಎ ಚೇಂಜ್ ಟು IIT ಚೆನ್ನೈ. ನಾನೇ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬಂದೆ IIT ಚೆನ್ನೈಗೆ. ಬೈ ದ ಟೈಮ್ ಹಿ ಹ್ಯಾಡ್ ಜಾಯಿಂಡ್ ರಾಷ್ಟ್ರೀಯ ರೈಫಲ್ಸ್.
1: ಅನುರಾಧ ಅವರೇ ಹಾಗೂ ವೆಂಕಟೇಶ್ ಅವರೇ, ನಾವು ಇನ್ನೂ ಹೆಚ್ಚು ವಿಷಯವನ್ನ ನಿಮ್ಮೊಂದಿಗೆ ಮಾತನಾಡ್ತಾ ತಿಳಿದುಕೊಳ್ಬೇಕು. ಮುಂದಿನ ವಾರ ಇದೇ ಹೊತ್ತಿಗೆ ಇನ್ನಷ್ಟು ವಿವರಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಬರುವ ಶುಕ್ರವಾರ ಭೇಟಿಯಾಗೋಣ. ಜೈ ಹಿಂದ್.
0: ಜೈ ಹಿಂದ್. ಭಾರತ ಮಾತಾ ಕಿ ಜೈ.
4: ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಈ ವಿಶೇಷ ಕಾರ್ಯಕ್ರಮ. ಇದುವರೆಗೆ ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಹುತಾತ್ಮರಾದ ಕ್ಯಾಪ್ಟನ್ MV ಪ್ರಾಂಜಲ್ ಅವರ ಪಾಲಕರಾದ ಶ್ರೀಮತಿ ಅನುರಾಧ ಹಾಗೂ ಶ್ರೀ ಎಂ ವೆಂಕಟೇಶ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ, ಸಂಕಲನ ಧನರಾಜ್ SB. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
2: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
1: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
3: ಸಣ್ಣ ತೆರೆಯ ಧಾರಾವಾಹಿ ನೆನಪು,
1: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗುತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsblr@gmail.com. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಮಳೆ ಕೊರತೆ ಹಾಗೂ ಬರ ಪರಿಸ್ಥಿತಿ ಎದುರಿಸಲು ಮೋಡ ಬಿತ್ತನೆ, ಸಚಿವ ಚಲುವರಾಯಸ್ವಾಮಿ ಕಾರ್ಯಕ್ರಮಕ್ಕೆ ಚಾಲನೆ. ಬೆಂಗಳೂರಿನಲ್ಲಿ ಜಲಭದ್ರತೆ ಮತ್ತು ಸ್ಥಿತಿಸ್ಥಾಪಕ ಯೋಜನೆ ಕಾಮಗಾರಿಗೆ ವಿಶ್ವಬ್ಯಾಂಕ್ ಕಾರ್ಯಪಡೆ ಮೆಚ್ಚುಗೆ. ನಾಡಿನಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಆಚರಣೆ, ರಾಧಾಕೃಷ್ಣರ ವೇಷದಲ್ಲಿ ಸಂಭ್ರಮಿಸಿದ ಚಿಣ್ಣರು. ಪರಿಸರ ಸ್ನೇಹಿ ಗೌರಿ ಗಣೇಶ ಮೂರ್ತಿಗಳನ್ನು ಸ್ಥಾಪಿಸಲು ಸರ್ಕಾರದ ಮನವಿ. ರಾಜ್ಯದಲ್ಲಿ ಎದುರಾಗಿರುವ ಮಳೆ ಕೊರತೆ ಹಾಗೂ ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸುವ ಸಲುವಾಗಿ ರಾಜ್ಯ ಸರ್ಕಾರ ಮೋಡ ಬಿತ್ತನೆ ಆರಂಭಿಸಿದೆ. ಬೆಂಗಳೂರಿನ HAL ವಿಮಾನ ನಿಲ್ದಾಣದಲ್ಲಿಂದು ಮೋಡ ಬಿತ್ತನೆಗಾಗಿಯೇ ಸಿದ್ಧಗೊಂಡಿರುವ ವಿಶೇಷ ಲಘು ವಿಮಾನಕ್ಕೆ ರಾಷ್ಟ್ರಧ್ವಜ ಹಾಗೂ ನಾಡಧ್ವಜ ತೋರುವ ಮೂಲಕ ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ಅಧಿಕೃತವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಸಚಿವರು, ರಾಜ್ಯದಲ್ಲಿ ಈ ವರ್ಷ ಮಳೆಯ ಪ್ರಮಾಣ ಕಡಿಮೆಯಾಗಿದೆ. ಮುಂದಿನ ದಿನಗಳಲ್ಲಿ ತೀವ್ರ ಬರ ಎದುರಾಗುವ ಸಾಧ್ಯತೆಗಳಿದ್ದು ಅದರ ನಿಖರ ಪ್ರಮಾಣವನ್ನು ಈಗಲೇ ಅಂದಾಜಿಸಲು ಸಾಧ್ಯವಿಲ್ಲ. ಈ ತಿಂಗಳ ಅಂತ್ಯಕ್ಕೆ ಮುಂಗಾರು ಮಳೆಗಾಲ ಮುಕ್ತಾಯಗೊಳ್ಳಲಿದೆ. ಒಂದು ವೇಳೆ ಈ ತಿಂಗಳ ಅಂತ್ಯದೊಳಗೆ ಕುಡಿಯುವ ನೀರಿನ ಶೇಖರಣೆ ಆಗದಿದ್ದರೆ ಮುಂದಿನ ಜೂನ್ ಅಂತ್ಯದವರೆಗೂ ತೀವ್ರ ಅಭಾವ ಎದುರಾಗಲಿದೆ ಎಂದರು. ನೀರಿನ ಅಭಾವವನ್ನು ಸರಿದೂಗಿಸಲು ಹಾಗೂ ರೈತರ ಹಿತದೃಷ್ಟಿಯಿಂದ ರಾಜ್ಯ ಸರ್ಕಾರ ಮೋಡ ಬಿತ್ತನೆಗೆ ಮುಂದಾಗಿದೆ. ಒಟ್ಟು 28,52,00,000 ರೂಪಾಯಿ ಅಂದಾಜು ವೆಚ್ಚದ ಕಾರ್ಯಕ್ರಮ ಇದಾಗಿದೆ. ಮೋಡ ಬಿತ್ತನೆ ಕಾರ್ಯವನ್ನು ವೈಜ್ಞಾನಿಕವಾಗಿ ಮತ್ತು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸರ್ಕಾರ 2 ಸಮಿತಿಗಳನ್ನು ಸರ್ಕಾರ ಈಗಾಗಲೇ ರಚಿಸಿದೆ. ಮೇಲ್ವಿಚಾರಣಾ ಸಮಿತಿಯಲ್ಲಿ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಆಯುಕ್ತರ ನೇತೃತ್ವದಲ್ಲಿ ಇದು ಯೋಜನೆಯ ಸಮಗ್ರ ಉಸ್ತುವಾರಿ ಮತ್ತು ಪರಿಶೀಲನೆ ನಡೆಸಲಿದೆ. ತಾಂತ್ರಿಕ ಸಲಹಾ ಮತ್ತು ಮೌಲ್ಯಮಾಪನ ಸಮಿತಿ ತಾಂತ್ರಿಕ ಮಾರ್ಗದರ್ಶನ ನೀಡಲಿದ್ದು ಪ್ರತಿ 2 ಗಂಟೆಗೊಮ್ಮೆ ಮೋಡ ಬಿತ್ತನೆಯ ಮಾಹಿತಿ ಹಾಗೂ ಅದರ ಪರಿಣಾಮವನ್ನು ತಿಳಿಸಲಿದೆ. ಸಾಮಾನ್ಯವಾಗಿ ಮೋಡ ಬಿತ್ತನೆ ಪ್ರಕ್ರಿಯೆ ನಡೆದ 30 ನಿಮಿಷಗಳಿಂದ 1 ಗಂಟೆಯೊಳಗೆ ಮಳೆಯಾಗುವ ಸಾಧ್ಯತೆ ಇರುತ್ತದೆ. ರಾಜ್ಯದಲ್ಲಿ ನಿರ್ದಿಷ್ಟವಾಗಿ ಇಂತಹುದೇ ಜಿಲ್ಲೆ ಎಂದು ಮೊದಲೇ ನಿರ್ಧರಿಸಲಾಗುವುದಿಲ್ಲ. ಬದಲಾಗಿ ತಾಂತ್ರಿಕ ತಂಡವು ನಿರಂತರವಾಗಿ ನೀಡುವ ವರದಿಗಳ ಆಧಾರದ ಮೇಲೆ ಮಳೆ ಕೊರತೆ ಇರುವ ಪ್ರದೇಶಗಳು, ಪ್ರಮುಖ ಜಲಾಶಯಗಳ ಜಲಾನಯನ ಪ್ರದೇಶಗಳು ಹಾಗೂ ಕೃಷಿ ಬಿಕ್ಕಟ್ಟು ಎದುರಿಸುತ್ತಿರುವ ಜಿಲ್ಲೆಗಳ ಆಕಾಶದಲ್ಲಿ ಸೂಕ್ತ ಮೋಡಗಳು ಕಂಡುಬಂದಾಗ ತಕ್ಷಣವೇ ಅಲ್ಲಿಗೆ ವಿಮಾನ ತೆರಳಿ ಬಿತ್ತನೆ ಕಾರ್ಯ ನಡೆಸುತ್ತದೆ. ಪ್ರತಿ 2 ಗಂಟೆಗೊಮ್ಮೆ ಲಭ್ಯವಾಗುವ ಹವಾಮಾನ ದತ್ತಾಂಶವೇ ಕಾರ್ಯಾಚರಣೆಯ ಸ್ಥಳವನ್ನು ನಿರ್ಧರಿಸುತ್ತದೆ ಎಂದು ಅಧಿಕೃತವಾಗಿ ತಿಳಿಸಲಾಗಿದೆ. ವಿಶ್ವಬ್ಯಾಂಕ್ನಿಂದ ಹಣಕಾಸು ನೆರವು ಪಡೆಯುತ್ತಿರುವ ಕರ್ನಾಟಕ ಜಲಭದ್ರತೆ ಮತ್ತು ಸ್ಥಿತಿಸ್ಥಾಪಕತ್ವ ಯೋಜನೆಯಡಿಯಲ್ಲಿ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಕಾಮಗಾರಿಗಳನ್ನು ವಿಶ್ವಬ್ಯಾಂಕ್ ಕಾರ್ಯಪಡೆ ಇಂದು ಪರಿಶೀಲಿಸಿತು.

0: ದೇವಪುರ ವಿಧಾನಸಭಾ ಕ್ಷೇತ್ರದ ವಾರ್ತೂರು ಕೋಡಿ ವೃತ್ತದಲ್ಲಿ ನಡೆಯುತ್ತಿರುವ ಮಳೆ ನೀರು ಕಾಲುವೆ ಅಭಿವೃದ್ಧಿ ಕಾಮಗಾರಿ ಪ್ರದೇಶಕ್ಕೆ ಕಾರ್ಯಪಡೆ ಭೇಟಿ ನೀಡಿತು. ಮಳೆ ನೀರು ಕಾಲುವೆಯನ್ನು ಅಭಿವೃದ್ಧಿಪಡಿಸುವುದರ ಜೊತೆಗೆ ಕಾಲುವೆಯುದ್ದಕ್ಕೂ ಸಾರ್ವಜನಿಕರಿಗಾಗಿ ವಾಕಿಂಗ್ ಹಾಗೂ ಮನರಂಜನಾ ಸೌಲಭ್ಯ ಕಲ್ಪಿಸಿರುವ ನವೀನ ಮಾದರಿ ಬಗ್ಗೆ ವಿಶ್ವಬ್ಯಾಂಕ್ ತಂಡ ಮೆಚ್ಚುಗೆ ವ್ಯಕ್ತಪಡಿಸಿತು. ರಾಜ್ಯಾದ್ಯಂತ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಮಂಗಳೂರು ನಗರದ ದೇವಾಲಯಗಳು, ಇಸ್ಕಾನ್ ಸೇರಿದಂತೆ ಕೃಷ್ಣ ಮಂದಿರಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದಿವೆ. ಮಂಗಳೂರಿನ ಕದ್ರಿ ಮಂಜುನಾಥ ದೇವಸ್ಥಾನದ ಆವರಣದಲ್ಲಿ ರಾಷ್ಟ್ರೀಯ ಮಕ್ಕಳ ಉತ್ಸವ ಹಾಗೂ ಶ್ರೀಕೃಷ್ಣ ವೇಷ ಸ್ಪರ್ಧೆಗೆ ಸಿಂಗಾರಗೊಂಡಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಪುಟಾಣಿ ಕೃಷ್ಣರು ಪಾಲ್ಗೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಂದು ಕೃಷ್ಣ ಜನ್ಮಾಷ್ಟಮಿಯನ್ನು ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲಾಗುತ್ತಿದೆ. ಜಿಲ್ಲೆಯ ಶ್ರೀಕೃಷ್ಣ ಹಾಗೂ ವೇಣುಗೋಪಾಲ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಹಾಗೂ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಶಾಲೆಗಳು, ದೇವಾಲಯಗಳು ಸೇರಿದಂತೆ ವಿವಿಧೆಡೆ ಕೃಷ್ಣ ರಾಧೆ ವೇಷಧಾರಿಗಳ ಪ್ರದರ್ಶನ ಮತ್ತು ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ದೊಡ್ಡಬಳ್ಳಾಪುರದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಡೆದ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಶಾಸಕ ಧೀರಜ್ ಮುನಿರಾಜು ಕೃಷ್ಣನ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ವಿಜಯಪುರದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಔದ್ರಾಮ ಉದ್ಘಾಟಿಸಿ ಮಾತನಾಡಿ, ಭಗವದ್ಗೀತೆಯಲ್ಲಿನ ತತ್ವ ಜ್ಞಾನ ಹಾಗೂ ಜೀವನ ಮೌಲ್ಯಗಳನ್ನು ಪ್ರತಿಯೊಬ್ಬರೂ ಅರಿತುಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗೌರಿ ಗಣೇಶ ಹಬ್ಬವನ್ನು ವಾತಾವರಣ ರಕ್ಷಣೆ ಹಿತದೃಷ್ಟಿಯಿಂದ ಪರಿಸರ ಸ್ನೇಹಿ ರೀತಿಯಲ್ಲಿ ಆಚರಿಸಬೇಕೆಂದು ಸರ್ಕಾರ ಮನವಿ ಮಾಡಿದೆ. ಗಣೇಶ ಚತುರ್ಥಿ ಹಬ್ಬದ ಸಂದರ್ಭದಲ್ಲಿ ಜಲಮೂಲಗಳು ಕಲುಷಿತಗೊಳ್ಳುವುದನ್ನು ತಡೆಯುವ ನಿಟ್ಟಿನಲ್ಲಿ ಸಾರ್ವಜನಿಕರು ಕಡ್ಡಾಯವಾಗಿ ಪರಿಸರ ಸ್ನೇಹಿ ಗಣೇಶ ವಿಗ್ರಹಗಳನ್ನೇ ಪ್ರತಿಷ್ಠಾಪಿಸಬೇಕು ಎಂದು ದಾವಣಗೆರೆ ಮಹಾನಗರ ಪಾಲಿಕೆ ಆಯುಕ್ತ ಡಾ ಮಹಾಂತೇಶ ಕೋರಿದ್ದಾರೆ. ನಿಯಮ ಉಲ್ಲಂಘಿಸಿ POP ಹಾಗೂ ರಾಸಾಯನಿಕ ಬಣ್ಣದ ಗಣೇಶ ವಿಗ್ರಹಗಳನ್ನು ತಯಾರಿಸುವುದು ಅಥವಾ ಮಾರಾಟ ಮಾಡುವುದು ಕಂಡುಬಂದರೆ ಅಂತಹ ವಿಗ್ರಹಗಳನ್ನು ವಶಪಡಿಸಿಕೊಳ್ಳಲಾಗುವುದು. ಜೊತೆಗೆ ಸಂಬಂಧಪಟ್ಟ ತಯಾರಕರು ಮತ್ತು ಮಾರಾಟಗಾರರಿಗೆ 10,000 ರೂಪಾಯಿ ದಂಡ ವಿಧಿಸಿ ಕಾನೂನು ರೀತಿಯ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಆಯುಕ್ತರು ತಿಳಿಸಿದ್ದಾರೆ. ಆದ್ದರಿಂದ ಸಾರ್ವಜನಿಕರು ಜೇಡಿಮಣ್ಣು, ಅರಿಶಿಣ, ಬೆಲ್ಲ ಹಾಗೂ ಇತರೆ ಪರಿಸರ ಸ್ನೇಹಿ ವಸ್ತುಗಳಿಂದ ಸಿದ್ಧಪಡಿಸಿದ ನೈಸರ್ಗಿಕ ಬಣ್ಣದ ವಿಗ್ರಹಗಳನ್ನು ಮಾತ್ರ ಉಪಯೋಗಿಸಬೇಕು. ಹಬ್ಬವನ್ನು ಸುಸ್ಥಿರ ಹಾಗೂ ಪರಿಸರ ಸ್ನೇಹಿಯಾಗಿ ಆಚರಿಸಲು ಸಾರ್ವಜನಿಕರು, ವಿಗ್ರಹ ತಯಾರಕರು ಹಾಗೂ ವ್ಯಾಪಾರಿಗಳು ಪಾಲಿಕೆಯೊಂದಿಗೆ ಕೈಜೋಡಿಸಬೇಕು ಎಂದು ಅವರು ವಿನಂತಿಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಗೌರಿ ಗಣೇಶ ಹಬ್ಬವನ್ನು ಎಲ್ಲ ಧರ್ಮಗಳ ಭಾವನೆಗಳಿಗೆ ಗೌರವ ನೀಡುವ ಜೊತೆಗೆ ಶಾಂತಿ, ಸಾಮರಸ್ಯ ಹಾಗೂ ಸಂಭ್ರಮದಿಂದ ಆಚರಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಕರೆ ನೀಡಿದ್ದಾರೆ. ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಮಂಡ್ಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಗೌರಿ ಗಣೇಶ ಹಬ್ಬದ ಸೌಹಾರ್ದತಾ ಸಭೆಯಲ್ಲಿ ಮಾತನಾಡಿದ ಅವರು, ಹಬ್ಬದ ಸಂದರ್ಭದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಗೆ ಯಾವುದೇ ರೀತಿಯ ಧಕ್ಕೆಯಾಗದಂತೆ ಪ್ರತಿಯೊಬ್ಬರೂ ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕು ಎಂದರು. ಬೆಂಗಳೂರು ನಗರದಲ್ಲಿ ತೆರವುಗೊಳಿಸಿದ ಪಾದಾಚಾರಿ ಮಾರ್ಗಗಳಲ್ಲಿ ಮರು ಒತ್ತುವರಿ ನಡೆಯದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣಬೈರೇಗೌಡ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ನಿಟ್ಟಿನಲ್ಲಿ ಪ್ರತಿ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಜಂಟಿ ಟಾಸ್ಕ್ ಫೋರ್ಸ್ ರಚಿಸಿ ನಿರಂತರ ಮೇಲ್ವಿಚಾರಣೆ ಹಾಗೂ ಜಂಟಿ ಕಾರ್ಯಾಚರಣೆ ನಡೆಸಬೇಕೆಂದು ಅವರು ಇಂದು ವರ್ಚುವಲ್ ಮೂಲಕ ನಡೆದ ಸಭೆಯಲ್ಲಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಒತ್ತುವರಿ ತೆರವುಗೊಳಿಸಿದ ಬಳಿಕ ಮತ್ತೆ ಅದೇ ಸ್ಥಳದಲ್ಲಿ ಮರು ಒತ್ತುವರಿ ನಡೆಸುತ್ತಿರುವ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಅಂತಹವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಅವರು ಸೂಚಿಸಿದ್ದಾರೆ. ಪ್ರವಾಸೋದ್ಯಮ ಇಲಾಖೆಯಿಂದ ಪರಿಶಿಷ್ಟ ಜಾತಿ ಪಂಗಡದ ಸಣ್ಣ ಉದ್ಯಮಿದಾರರನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಹಮ್ಮಿಕೊಂಡಿದ್ದ

ತರಬೇತಿಯಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಕುರುಗೋಡಿನಲ್ಲಿ ಮೊಬೈಲ್ ಕ್ಯಾಂಟೀನ್ ವಾಹನಗಳನ್ನು ಇಂದು ವಿತರಿಸಲಾಯಿತು. ಕಂಪ್ಲಿ ಶಾಸಕ ಜೆಎನ್ ಗಣೇಶ ವಾಹನಗಳನ್ನು ಹಸ್ತಾಂತರಿಸಿದರು. ಮೊಬೈಲ್ ಕ್ಯಾಂಟೀನ್ ವಾಹನ ಖರೀದಿಸಲು ಪ್ರವಾಸೋದ್ಯಮ ಇಲಾಖೆಯಿಂದ ರೂಪಾಯಿ 5 ಲಕ್ಷಗಳ ಸಹಾಯಧನ ಒದಗಿಸಲಾಗಿದೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಾಡಿದ್ದು ನಡೆಸುತ್ತಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು 2495 ಅಭ್ಯರ್ಥಿಗಳು ಪರೀಕ್ಷೆಗೆ ಹೆಸರು ನೋಂದಾಯಿಸಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ 6 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಗೆ ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಈಗಾಗಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸೂಚಿಸಿ ಪಟ್ಟಿ ಮಾಡಿರುವ ಯಾವುದೇ ನಿಷೇಧಿತ ವಸ್ತು ಉಪಕರಣಗಳನ್ನು ತೆಗೆದುಕೊಂಡು ಹೋಗಲು ಅವಕಾಶವಿರುವುದಿಲ್ಲ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಮಳೆ ಕೊರತೆ ಹಾಗೂ ಬರ ಪರಿಸ್ಥಿತಿ ಎದುರಿಸಲು ಮೋಡಬಿತ್ತನೆ, ಸಚಿವ ಚಲುವರಾಯಸ್ವಾಮಿ ಕಾರ್ಯಕ್ರಮಕ್ಕೆ ಚಾಲನೆ. ಬೆಂಗಳೂರಿನಲ್ಲಿ ಜಲಭದ್ರತೆ ಮತ್ತು ಸ್ಥಿತಿಸ್ಥಾಪಕ ಯೋಜನೆ ಕಾಮಗಾರಿಗೆ ವಿಶ್ವಬ್ಯಾಂಕ್ ಕಾರ್ಯಪಡೆ ಮೆಚ್ಚುಗೆ. ನಾಡಿನಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಆಚರಣೆ, ರಾಧಾಕೃಷ್ಣರ ವೇಷದಲ್ಲಿ ಸಂಭ್ರಮಿಸಿದ ಚಿಣ್ಣರು. ಪರಿಸರ ಸ್ನೇಹಿ ಗೌರಿ ಗಣೇಶ ಮೂರ್ತಿಗಳನ್ನು ಸ್ಥಾಪಿಸಲು ಸರ್ಕಾರದ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಗಂಟೆಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಟ್ಯೂನ್ ಮಾಡಿದ್ರೆ ಎಫ್ಎಂ ರೇನ್ಬೋ ಕನ್ನಡ ಕಮನವಿಲೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್. ಎಸ್, ಸಮಯ ಆಗಿದೆ 2:41:10. ಸೊ ಆಲ್ಮೋಸ್ಟ್ ಎಲ್ಲರದು ಊಟ ಮುಗಿಸಿ ಆರಾಮಾಗಿ ಚಿಲ್ ಮಾಡ್ತಾ ಕೂತಿರ್ತೀರ. ಒಳ್ಳೊಳ್ಳೆ ಹಾಡುಗಳನ್ನು ಕೇಳುವಂಥ ಸಮಯ ಇದಾಗಿದೆ. ಬ್ಯಾಕ್ ಟು ಬ್ಯಾಕ್ ಒಳ್ಳೆ ಕನ್ನಡ ರೆಕಾರ್ಡ್ಸ್ನ ನಾನು ಪ್ಲೇ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಜೊತೆ ಆಗ್ತಾ ಇದ್ದೀನಿ, ನಿಮ್ಮ ಆಜೆ ಗೆಳತಿ ಹರ್ಷಿತಾ ಅಂತ ಹೇಳ್ತಾ. ಒಳ್ಳೊಳ್ಳೆ ಹಾಡುಗಳನ್ನ ಕೇಳ್ತಾ ಇದ್ರೆ ಊಟ ಆಗಿದ್ದು ಆರಾಮಾಗಿ ಜೀರ್ಣ ಆಗುತ್ತಂತೆ. ಸೊ ಇದು ಎಲ್ಲೋ ನಾನು ಕೇಳಿದ್ದು, ಸೊ ನಿಮಗೂ ಕೂಡ ಅನಿಸಿರಬಹುದು. ಊಟ ಮಾಡಿಲ್ಲದೆ ಇರೋರು ಆರಾಮಾಗಿ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಊಟವನ್ನು ಆರಾಮದಾಯಕವಾಗಿ ಮುಗಿಸಿ ಅಂತ ಹೇಳ್ತಾ ನಿಮಗಾಗಿ ಒಳ್ಳೊಳ್ಳೆ ಗೀತೆಗಳು ಪ್ರಸಾರ ಆಗ್ತಾ ಇದೆ. ಕೇಳಿ ಆನಂದಿಸಿ. ಮೊದಲ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ ಹಿಮಪಾತ ಚಿತ್ರದಿಂದ, ಈ ಹಾಡು.

ಹೋಮಳೆ ಚಿತ್ರದ ಟೈಟಲ್ ಟ್ರ್ಯಾಕ್ ಅನ್ನ ಕೇಳ್ಕೊಂಬಂದ್ವಿ. ಅದ್ಭುತವಾದಂತಹ ಗೀತೆಗಳು ಮುಳಿಬೇರ್ತಾ ಇದೆ ಅಂತ ಹೇಳಿ ಸಂದೇಶವನ್ನ ಕಳಿಸ್ತಾ ಇದ್ದೀರಾ. ಸಾಕಷ್ಟು ಜನ ಸ್ಮೈಲಿ ಸಿಗ್ನಲ್ಸ್ ಕೂಡ ಕಳಿಸಿದ್ದೀರಾ. ತುಂಬಾ ಖುಷಿ ಆಯ್ತು ನಿಮ್ಮ ಸಂದೇಶವನ್ನ ನೋಡಿ. ನಮ್ಮ ಮುಂದಿನ ಗೀತೆ ಅಮೆರಿಕ ಅಮೆರಿಕ ಚಿತ್ರದಿಂದ ಯಾವ ಮೋಹನ ಮುರಳಿ ಕರೆಯಿತು. ಸೊ ಮುರಳಿ ಕರೆಯಿತು ಅಂತ ಅಂದಾಗ ಮತ್ತೆ ಕೃಷ್ಣ ಜನ್ಮಾಷ್ಟಮಿ ಮತ್ತೆ ಮತ್ತೆ ಕಾಡ್ತಾನೆ ಇರುತ್ತೆ, ಕೇಳ್ತಾನೆ ಇರ್ತೀವಿ. ಸೊ ಆ ಮುದ್ದು ಮುಖ ನಮಗೆ ನೆನಪಾಗ್ತಾನೆ ಇರುತ್ತೆ. ಎಸ್, ಮುಂದಿನ ಗೀತೆ ಈಗ ಕೇಳೋಣ. ಸಂಗೀತ ಕಟ್ಟಿ ಹಾಗೆಯೇ ರಾಜು ಆನಂದ್ ಸ್ವಾಮಿ ಅವರ ಧ್ವನಿಯಲ್ಲಿ.

ಸಪ್ತಸಾಗರದಾಚೆಯಲ್ಲೋ ಚಿತ್ರದ ಅದ್ಭುತವಾದಂತಹ ಗೀತೆಯನ್ನ ಕೇಳ್ಕೊಂಡು ಬಂದ್ವಿ. ಸಮಯ ಇನ್ನೇನು 3 ಗಂಟೆ ಆಗ್ತಾ ಇದೆ. ನಮ್ಮ ಮುಂದಿನ ಕಾರ್ಯಕ್ರಮ ಉಮಾಂಗ್, NCERT ಪ್ರಾಯೋಜಕತ್ವದಲ್ಲಿ ಉಮಾಂಗ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಟ್ಯೂನ್ ಮಾಡಿದರೆ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ ಓವರ್ ಅಟ್ 1.3 ಮೆಗಾ ಹರ್ಟ್ಸ್. ಮ್ಯೂಸಿಕಲಿ ಯರ್ಸ್, ಮ್ಯಾಜಿಕಲಿ ಯರ್ಸ್. ಸಮಯ ಆಗಿದೆ 3:32. ಸೊ ನಾವಿದ್ದೀವಿ ಕಾರ್ಯಕ್ರಮ ಹೋಮಿಸಿಲು ಕಾರ್ಯಕ್ರಮದಲ್ಲಿ. ಆಸ್ ಯೂಶುವಲ್, ಇನ್ನೇನ್ರಿ ವೀಕೆಂಡ್ ಬಂದೇ ಬಿಡ್ತು, ಫ್ರೈಡೇ ಅಲ್ವಾ. ಸೊ ಇನ್ನೇನು ಪಾರ್ಟಿ ಮೋಡಲ್ಲೇ ಇರೋದು ಎಲ್ಲರೂ. ಸೊ ಈ ಒಂದು ಟೆನ್ಷನ್ನು ಈ ಒಂದು ವೀಕೆಂಡಲ್ಲಿ ಚಿಲ್ ಮಾಡಬೇಕು ಅಂತ ಹೇಳಿ ಅಂತ್ಯಾಕ್ಷರಿ ಗೇಮ್ ಶೋನ ನಿಮಗೋಸ್ಕರ ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಬಿಟ್ಟಿದ್ದೀನಿ. ಇವತ್ತಿನ ಹೊಸಲು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೀನಿ, ನಿಮ್ಮ ಅರ್ಜಿ ಗೆಳತಿ ಹರ್ಷಿತಾ. ಎಸ್, ಆಸ್ ಯೂಶುವಲ್ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಅಂತ್ಯಾಕ್ಷರಿ ಅಂತ ಹೇಳಿದ್ರೆ ಹಾಡು ಹಾಡೋದು ಎಲ್ಲ ಬೇಡ. ಸೊ ಒಂದು ಮ್ಯೂಸಿಕ್ಕನ್ನು ಕೊಡ್ತೀನಿ, ಆ ಹಿಂಟ್, ಆ ಮ್ಯೂಸಿಕ್ಕು ಯಾವ ಚಿತ್ರದ್ದು, ಯಾವ ಗೀತೆ ಅಂತ ಹೇಳಿ ನೀವು 100%ಗೆ 100% ಕರೆಕ್ಟಾಗಿ ಕಂಡುಹಿಡಿಬೇಕು. ಇನ್ನೇನು ಆಲ್ಮೋಸ್ಟು ನಮ್ಮೆಲ್ಲ ಕೇಳುಗರು ತುಂಬಾ ಶಾರ್ಪ್ ಇದ್ದಾರೆ. ಸೊ ಆ 100%ಗೆ 200% ಕಂಡುಹಿಡಿತಾರೆ, ಅದರಲ್ಲೇನು ಡೌಟ್ ಅನ್ನೋದೇ ಇಲ್ಲ. ಸೊ ಕಾರ್ಯಕ್ರಮನ ಶುರು ಮಾಡಬೇಡೋಣ. ನೀವು ಕರೆ ಮಾಡಬೇಕಾಗಿರೋ ಸಂಖ್ಯೆ 0802-22-21-206. ಈ ಸಂಖ್ಯೆಗೆ ಕಾಲ್ ಮಾಡ್ಬೋದು. ಸೊ ಕಾಲ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೋತಾ ಹಾಡನ್ನು ಕಂಡುಹಿಡಿಯೋದನ್ನು ಮಾತ್ರ ಮರೆಯೋ ಹಾಗಿಲ್ಲ, ಯಾಕಂತ ಹೇಳಿದ್ರೆ ಅದೇ ಗೇಮ್ ಶೋ ಅಲ್ವಾ. ಸೊ ನೀವು ಹಾಡನ್ನು ಕಂಡುಹಿಡಿದ್ರೆ ನಮ್ಮ ಕಡೆಯಿಂದ ಪ್ರೈಸ್ ಅಂತೂ ಏನೂ ಇಲ್ಲ, ಆದರೆ ಖಂಡಿತವಾಗ್ಲೂ ನೀವು ಇಷ್ಟಪಡುವಂತಹ ಹಾಡನ್ನ ಪ್ಲೇ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಹಾಗೆಯೇ ಸಂದೇಶನ ಕೂಡ ಕಳಿಸ್ಬೋದು. ನೀವು ಸಂದೇಶವನ್ನ ಕಳಿಸಬೇಕಾಗಿರೋ ಸಂಖ್ಯೆ 9480-9901013. ಈ ಸಂಖ್ಯೆಗೆ ಮೆಸೇಜ್ ಮಾಡಿ ಅಂತ

0: ಹೇಳ್ತಾ ಕಾಲ್ ಬರ್ತಾ ಇದೆ. ಕಾಲರ್ ರಿಸ್ ಮಾಡ್ಬೇಡ, ಯಾರು ಕಾಲ್ ಮಾಡಿದ್ದಾರೆ ಅಂತ. ಹಲೋ
1: ಹಲೋ
0: ಹಲೋ, ಯಾರು ಕಾಲ್ ಮಾಡಿರೋದು? ಹಲೋ, ಕೇಳಿಸ್ತಾ ಇದೆಯಾ? ಹಲೋ. ಸೊ ಮೋಸ್ಟ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಆಗಿರಬೇಕು. ಸೊ ಕಾಲ್ ಮಾಡ್ಬೇಕಾದ್ರೆ ಅಫ್ಕೋರ್ಸ್ ನೀವು ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ಆರಾಮಾಗಿ ಕೂತು ಕಾಲ್ ಮಾಡಿ. ಸೊ ನೆಟ್ವರ್ಕ್ನ ನೋಡ್ಕೊಳ್ಳಿ, ದಯವಿಟ್ಟು ಕಾಲ್ ಮಾಡಬೇಕಾದ್ರೆ ರೇಡಿಯೋನ ಸ್ವಲ್ಪ ಮ್ಯೂಟ್ ಮಾಡಿ ಮಾತಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ,
2: ನಮಸ್ತೆ ಮೇಡಮ್.
0: ಓಕೆ, ಯಾರು ಕಾಲ್ ಮಾಡ್ತಾ ಇರೋದು?
2: ನಮಸ್ತೆ, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.
0: ಸುಬ್ರಹ್ಮಣ್ಯ ಅವರೇ ಕೇಳಿಸ್ತಾ ಇದೆಯಾ?
2: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ.
0: ಓಕೆ ಸುಬ್ರಹ್ಮಣ್ಯ ಅವರೇ, ನೀವು ರೇಡಿಯೋನ ಆಫ್ ಮಾಡಬೇಕು.
2: ಮೇಡಮ್ ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ ಮೇಡಮ್. ನನಗೆ
0: ನಾನ್ ಮಾತಾಡ್ತಾ ಇದ್ದೀನಿ ಆರಾಮಾಗಿ, ನೀವು ರೇಡಿಯೋನ ಸ್ವಲ್ಪ ಮ್ಯೂಟ್ ಮಾಡಿ ಕೇಳಿಸ್ಕೋಬೇಕಾಗುತ್ತೆ.
2: ಕೇಳಿಸ್ತಾ ಇಲ್ಲ.
0: ಹಲೋ ಹಲೋ,
2: ಗೀತಾ ಪ್ರಸಾರ ಮಾಡಿ ಮೇಡಮ್.
0: ಓಕೆ ಪ್ರಸಾರ ಮಾಡ್ಲಾ, ಕೇಳಿಸ್ತಾ ಇದ್ಯಾ?
2: ಹೇಳ್ತೀನಿ.
0: ಹಾ ಹಾ ಹಾ,
2: ರೇಡಿಯೋ ಹಾಕೊಂಡ್ ಕೇಳ್ಕೊಬಿಟ್ಟೆ, ಆಮೇಲೆ ಹೇಳ್ತೀನಿ ಮೇಡಮ್ ಉತ್ತರ.
0: ಹೌದಾ? ಓಕೆ ಕೇಳಿಸ್ಕೊಳ್ಳಿ,
2: ಪ್ರಸಾರ ಮಾಡಿ ಮೇಡಮ್.

ಹಲೋ. ಹಾ ಮೇಡಮ್, ನೀವ್ ಧ್ವನಿ ನನಗೆ ಕೇಳಿಸ್ತಾ ಇಲ್ಲ, ರೇಡಿಯೋ ಆನ್ ಮಾಡ್ಬಿಟ್ಟು ಕೇಳ್ಕೊಂಡಿದ್ದೀನಿ. ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ, ರಾಣಿ ಇಲ್ಲದಾರ ಮನೆಯಿಂದ.

0: ಹಲೋ. ಓಕೆ, ಸೊ ಹಾಡು ಪ್ರಸಾರ ಆಗ್ತಾ ಇದೆ, ಆದರೆ ಕಾಲರ್ಸ್ ಯಾಕೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಅನಿಸುತ್ತೆ. ದಯವಿಟ್ಟು ಕಾಲ್ ಮಾಡೋಕ್ಕೆ ಮುಂಚೆ ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ಕಾಲ್ ಮಾಡಿ ಅಂತ ಹೇಳ್ತಾ, ಸಾಕಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿದ್ರಿ. ಸೊ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ರಿ? ಎನ್ ಆರ್ ಪ್ರಸಾದ್ ಅವರು, ನೇತ್ರಾ ಕೆಂಗೇರಿಯಿಂದ, ಪದ್ಮಶ್ರೀ ಕುಟುಂಬದಿಂದ, ದೇವಿ ಸಿಂಗ್, ಸರೋಜಾ ಸಿಂಗ್ ಅವರು, ಬಿಂದು ಪ್ರಕಾಶ್ ಅವರು, ಪುಟ್ನಂಜ ಚಿತ್ರದ ಗೀತೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಜಗದಾಂಬಿಕಾ ಹಂಸವೇಣಿ ಅವರು, ದಸರಾ ಬೊಂಬೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದೀರಾ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಮುಂದಿನ ಕರೆಯನ್ನು ಸ್ವೀಕರಿಸುವಂತಹ ಸಮಯ ಇದಾಗಿದೆ. ಯಾರು ಕಾಲರ್ ಇದ್ದಾರೆ ನೋಡೋಣ. ಹಲೋ,
1: ಹಾಯ್ ಹರ್ಷಿತಾ,
0: ಹಾಯ್, ಎನ್ ಆರ್ ಪ್ರಸಾದ್ ಸರ್.
1: ರಾಜಾನಗರದಿಂದ.
0: ಹೌದು ಹೌದು, ನಿಮ್ಮ ಧ್ವನಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ.
1: ಥ್ಯಾಂಕ್ ಯು ಸೋ ಮಚ್. ಎನಿವೇ,
0: ಓಕೆ,
1: ಐ ವಿಶ್ ಯು ಅ ವೆರಿ ಹ್ಯಾಪಿ ಜನ್ಮಾಷ್ಟಮಿ.
0: ಓಕೆ, ಥ್ಯಾಂಕ್ ಯು, ವಿಶ್ ದ ಸೇಮ್ ಸರ್. ಕೃಷ್ಣ ನಿಮಗೂ ಒಳ್ಳೇದು
1: ಥ್ಯಾಂಕ್ ಯು
0: ಮಾಡಿ.
1: ವೆರಿ ಮಚ್. ನಿಮ್ಮ ರಕ್ಷಾಬಂಧನ್ ಗಿಫ್ಟ್ ಮತ್ತ ಜನ್ಮಾಷ್ಟಮಿಯ ಸ್ವೀಟ್ಸ್ ಎರಡೂ ರೆಡಿ ಇದೆ ಮನೆಗೆ. ದಯವಿಟ್ಟು ನಿಮ್ ಶೋ ಆದ್ಮೇಲೆ ನಮ್ಮ ಮನೆಗೆ ಬನ್ನಿ.
0: ಓಕೆ ಓಕೆ ಓಕೆ, ಅಡ್ರೆಸ್ ಕಳಿಸ್ಕೊಟ್ಬಿಡಿ, ಖಂಡಿತ ಬರ್ತೀನಿ.
1: ಈಗ ನಾನು ಕಳಿಸ್ತೇನೆ. ನಮ್ ಮನೆ ಜಸ್ಟ್ 4 kilometers ಅವೇ ಫ್ರಮ್ ಯುವರ್ ಸ್ಟುಡಿಯೋಸ್. 5 ಗಂಟೆ ನಿಮ್ ಶೋ ಮುಗಿದ್ಮೇಲೆ ದಯವಿಟ್ಟು ನಮ್ಮ ಮನೆಗೆ ಬನ್ನಿ.
0: ಓಕೆ, ಖಂಡಿತವಾಗ್ಲೂ ಬರ್ತೀನಿ ಸರ್. ಓಕೆ, ನಿಮ್ಮ ಸಾಂಗ್ ರೆಡಿ ಇದೆ, ಕೇಳಿಸೋಣ.
1: ಶೋರ್ ಶೋರ್, ಡೆಫಿನೆಟ್ಲಿ.
0: ಓಕೆ, ಕನ್ನಡ ಸಾಂಗ್ ಗೊತ್ತಿಲ್ಲ ಅಂತ ಹೇಳಿದ್ರಿ ನೀವು ಒಂದ್ಸಲ, ನಂಗೆ ನೆನಪಿದೆ.
1: ಹೌದು,
0: ಓಕೆ.
1: ಅದಕ್ಕೆ ಹಿಂದಿ ಸಾಂಗ್ ಪ್ಲೇ ಮಾಡ್ತೀರಾ ಇವಾಗ?
0: ಇಲ್ಲ ಇಲ್ಲ ಇಲ್ಲ, ಇದು ಕನ್ನಡ ಸಾಂಗ್ ಶೋ ಅಷ್ಟೇ. ಓಕೆ, ಕೇಳಿಸ್ಕೊಳ್ಳಿ ಸರ್.
1: ಓಕೆ.

ಹಲೋ ಹಲೋ, ಓಕೆ, ಎನ್ ಆರ್ ಪ್ರಸಾದ್ ಸರ್ ಮಾಯ ಆಗಿಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಮೋಸ್ಟ್ಲಿ ಕರೆ ಕಟ್ ಆಗಿರಬಹುದೇನೋ ಗೊತ್ತಿಲ್ಲ, ಸೊ ಮೇ ಬಿ ಟೆಕ್ನಿಕಲ್ ಇಶ್ಯೂ ಆಯಿತು ಅಂತ ಅನಿಸುತ್ತೆ. ಈ ಹಾಡು ಯಾವ ಚಿತ್ರದ್ದು ಅಂತ ನನ್ನ ಪ್ರಶ್ನೆ. ಪದ ಪದ ಸೇರಿ ಒಂದು ಪಲ್ಲವಿ. ಓ, ಜಗದಾಂಬಿಕಾ ಹಂಸವೇಣಿ ಅವರು ಪದ ಪದ ಸೇರಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ, ವಿಶ್ವನಾಥ್ ಅವರು ರಾಮಸಾಗರ ಬಳ್ಳಾರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಾಂಗಲ್ಯಂ ತಂತನಾನೇನ ಅಂತ ನೇತ್ರಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹೇ ಹೃದಯ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದವರು ರಾಧಾಕೃಷ್ಣ ಚಲ್ಲಹಳ್ಳಿ. ಹೇ ಹೃದಯ ಅಲ್ಲ, ಪದ ಪದ ಸೇರಿ ಒಂದು ಪಲ್ಲವಿ, ಮಾಂಗಲ್ಯಂ ತಂತನಾನೇನ ಚಿತ್ರದ ಗೀತೆ ಇದಾಗಿತ್ತು. ಯಾರು ಸಂದೇಶವನ್ನು ಕಳಿಸಿರೋರು ಗೊತ್ತಾಗ್ತಾ ಇಲ್ವಲ್ಲ. ಹೊನ್ನೂರು ಅಲಿ ಹನುಮಂತಪುರ ಜಗಳೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಸೊ ಕಾಲ್ಸ್ ಅಂತೂ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ, ನೋಡೋಣ ಯಾರು ಕಾಲ್ ಮಾಡಿದ್ದಾರೆ ಅಂತ ಹೇಳಿ. ಹಲೋ, ಓಕೆ, ಇವತ್ತು ಮೋಸ್ಟ್ಲಿ ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆಯಾ ಏನು ಎತ್ತ ಗೊತ್ತಾಗ್ತಾನೆ ಇಲ್ಲ. ಓಕೆ, ಸೊ ಒಂದು ಹಾಡನ್ನ ಕೇಳಿ ಮತ್ತೆ ಬಂದು ನಿಮ್ಮನ್ನು ಜಾಯಿನ್ ಆಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಎಫ್ ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು.

ಎಸ್, ಪೂಜಾ ಚಿತ್ರದಿಂದ ಅದ್ಭುತವಾದಂತಹ ಗೀತೆಯನ್ನ ಕೇಳ್ಕೊಂಡ್ಬಂದ್ವಿ. ಮುಂದಿನ ಕರೆ ಯಾರದ್ದು ಸ್ವೀಕರಿಸೋಣ. ಹಲೋ ಹಲೋ, ಏನಾಗಿದೆ ಇವತ್ತು ತುಂಬ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅನಿಸುತ್ತೆ. ಎಸ್, ಇರಲಿ, ಪರವಾಗಿಲ್ಲ. ಮುಂದಿನ ಕರೆಯನ್ನು ಸ್ವೀಕರಿಸೋದಕ್ಕಿಂತ

0: ಉತ್ತರವನ್ನ ಇದ್ ಮಾಡ್ತಾ ಇರ್ತೀವಿ.
1: ನಮಸ್ತೆ.
0: ಹಲೋ, ಯಾರು ಮಾತಾಡ್ತಾ ಇರೋದು?
1: ಹಲೋ,
0: ನಮಸ್ತೆ.
1: ಹಲೋ, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಕೇಳಿಸ್ತಾ ಇದೆಯಾ?
1: ಹಲೋ
0: ಹಲೋ
1: ಹಲೋ
0: ಹಲೋ, ಕೇಳಿಸ್ತಾ ಇದೆಯಾ ಮೇಡಮ್? ನಿಮ್ ಧ್ವನಿ ನನಗೆ ಕೇಳಿಸ್ತಾ ಇದೆ. ಓಕೆ, ಖಂಡಿತವಾಗ್ಲೂ ಇದು ನೆಟ್ವರ್ಕ್ ಇಶ್ಯೂನೇ, ಏನು ಮಾಡೋಕ್ಕಾಗಲ್ಲ. ಸೊ ದಯವಿಟ್ಟು ಕಾಲ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ನಿಮ್ಮ ನೆಟ್ವರ್ಕನ್ನು ಚೆಕ್ ಮಾಡಿ ಅನಂತರ ನೀವು ಕಾಲನ್ನು ಮಾಡೋದು ಒಳ್ಳೆಯದು ಅಂತ ಹೇಳ್ತಾ ಮುಂದಿನ ಗೀತೆನ ಕೇಳಿಸೋದ ಬೇಡವಾ ಯೋಚನೆ ಮಾಡ್ತಾ ಇದ್ದೀನಿ. ಯಾಕೆಂತ ಹೇಳಿದರೆ ಈ ನೆಟ್ವರ್ಕ್ ಇಶ್ಯೂಯಿಂದ ಮತ್ತೆ ಮತ್ತೆ ಕಾಲ್ಸು ಪ್ರಾಬ್ಲಮ್ ಆಗಬಾರ್ದು. ಅವ್ರು ಮಾತಾಡ್ತಾ ಇರೋದು ನನಗೆ ಕೇಳಿಸ್ತಾ ಇತ್ತು, ಬಟ್ ನಾನು ಮಾತಾಡೋದು ಅವ್ರಿಗೆ ಕೇಳಿಸ್ತಿಲ್ಲ ಅನಿಸುತ್ತೆ.
2: ಹಲೋ
0: ಹಲೋ
2: ಹಲೋ
0: ಹಲೋ, ಕೇಳಿಸ್ತಿದ್ಯಾ ಸರ್?
2: ಹಲೋ ಮೇಡಮ್.
0: ಹಲೋ
2: ಹಲೋ
0: ನನ್
2: ಹಲೋ
0: ಹಲೋ
2: ಹಲೋ.
0: ಓಕೆ, ಸೊ ಮೋಸ್ಟ್ಲಿ ಇದು ನೆಟ್ವರ್ಕ್ ಇಶ್ಯೂನೇ ಅಂತ ಅನಿಸುತ್ತೆ. ಒಂದು ಹಾಡನ್ನು ಕೇಳಿಕೊಂಡು ಬೇಗ ವಾಪಸ್ ಬಂದುಬಿಡಿ, ಆನಂತರ ಮತ್ತೆ ನಾನು ನಿಮ್ಮನ್ನು ಜಾಯ್ನ್ ಆಗ್ತಾ ಹೋಗ್ತೀನಿ.

0: ತನವಿರಲಿ.
1: ಎಸ್ ಚಲುವೆ, ನೀನು ನಕ್ಕರೆ ಗೀತೆಯನ್ನ ಕೇಳ್ಕೊಂಡು ಬಂದ್ವಿ. ಮುಂದಿನ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ, ಕೇಳಿಸ್ತಾ ಇದೆಯಾ ಸರ್? ಓಕೆ, ಹಲೋ,
2: ಕೇಳ್ತೀರಿ ಮೇಡಮ್?
1: ಓಕೆ, ಸೊ ಗೇಮ್ ಆಡೋದಕ್ಕೆ ರೆಡಿ ಇದ್ದೀರಾ?
2: ಹೇಳ್ರಿ ಮೇಡಮ್.
1: ಓಕೆ, ಪ್ಲೇ ಮಾಡ್ಲಾ ನಿಮ್ಮ ಸಾಂಗು?
2: ಮಾಡ್ರಿ.
1: ಓಕೆ ಓಕೆ.

ಮಾಡಿ ಹಾಡ್ ಪ್ಲೇ ಮಾಡಿದ ತಕ್ಷಣ ಹಾಡ್ ಗೊತ್ತಾಗ್ದಲೆ ಮೋಸ್ಟ್ಲಿ ಮಾಯ ಆಗ್ಬಿಟ್ರು ಅಂತ ಅನ್ಸುತ್ತೆ. ಅವ್ರ ಹೆಸರು ಕೂಡ ಕರೆಕ್ಟಾಗಿ ಹೇಳಲಿಲ್ಲ, ಸೊ ಕನೆಕ್ಟ್ ಮಾಡೋ ಅಷ್ಟೊತ್ತಿಗೆ ಕಾಲ್ ಕಟ್ ಮಾಡಿದ್ದಾರೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸೊ ಕಾಲರ್ಸ್ ಮತ್ತೆ ಮತ್ತೆ ಕಾಲ್ ಅಂತೂ ಬರ್ತಾನೆ ಇದೆ, ನೋಡೋಣ, ಮಾತಾಡ್ಸೋಣ. ಹಲೋ. ಓಕೆ, ಸೊ ಮೋಸ್ಟ್ಲಿ ಇವತ್ತೇನೋ ಕಾಲ್ ಕನೆಕ್ಟೂ ಆಗ್ತಾ ಇಲ್ಲ, ಅಥವಾ ಕಾಲ್ ಮಾಡಿದವ್ರ ನೆಟ್ವರ್ಕ್ ಇಶ್ಯೂ ಆಗ್ತಾ ಇದೆಯಾ ನನಗೆ ಗೊತ್ತೂ ಆಗ್ತಾ ಇಲ್ಲ. ಓಕೆ, ಸೊ ಕಾರ್ಯಕ್ರಮನ ಸ್ಟಾಪ್ ಮಾಡೋದಂತೂ ಬೇಡ. ಮೆಸೇಜು, ಸಂದೇಶ, ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ತಿದ್ದೀರಾ. ಲವ್ ಗೀತಾಂಜಲಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದವರು ನಂದಿನಿ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ವಿಶ್ವನಾಥ್ ಅವರು ರಾಮಸಾಗರದಿಂದ LOVE ಗೀತಾಂಜಲಿ ಅಂತ ಹೇಳಿ, ಸುಧಾ ಬುದಿಹಾಳ್ ಅವರು, ರಾಜ್ಕುಮಾರ್ ಕಾತರಕಿಯಿಂದ ಶಮನೇವಾಡಿ ಚಿಕ್ಕೋಡಿಯಿಂದ ಅನಿಲ್ ಭೀಷಣ್ಣನವರು ಸಂದೇಶವನ್ನು ಕಳಿಸಿದ್ದಾರೆ. ಅನಿತಾ ಅನಂತರಾಜು ಗೊರಕಲಗೂಡು ಹಿರಿಯವರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಧಾ ಬೂದಿಹಾಳ್ ಅವರು ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು ಸಂದೇಶವನ್ನು ಕಳುಹಿಸಿದ್ದಾರೆ. ಸೊ ಮುಂದಿನ ಗೀತೆನ ಪ್ರಸಾರ ಮಾಡಿಬಿಡ್ತೀನಿ, ಯಾರೆಲ್ಲ ಸಂದೇಶ ಕಳಿಸ್ಬೇಕು ಅಂತ ಇದ್ದೀರಾ. ಸೊ ನೀವೆಲ್ಲರೂ ರೆಡಿ ಇರಿ, ಹಾಡನ್ನು ಕೇಳಿಸ್ಕೊಳ್ಳಿ, ಈಗ ಪ್ಲೇ ಮಾಡ್ತೀನಿ ಅಂತ ಹೇಳ್ತಾ ನಿಮ್ಮ ಮುಂದಿನ ಗೀತೆ ಬರ್ತಾ ಇದೆ.

ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಓಕೆ, ಸೊ ಹಾಡು ಕೇಳೋಕ್ಕೆ ರೆಡಿ ಇದ್ದೀರಲ್ಲ? ಕೇಳಿಸ್ಕೊಳ್ಳಿ ಸರ್.

ಓಕೆ, ಹಲೋ, ಕೇಳಿಸ್ತಾ ಇದೆಯಾ? ಓಕೆ ಓಕೆ, ಬಹುಶಃ ಮೋಸ್ಟ್ಲಿ ಕಾಲ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಖಂಡಿತವಾಗ್ಲೂ ಮುಂದಿನ ಗೀತೆನ ಕೇಳಿಕೊಂಡು ಬೇಗ ವಾಪಸ್ ಬನ್ನಿ, ಈ ಗೇಮ್ನ ಮತ್ತೆ ಕಂಟಿನ್ಯೂ ಮಾಡೋಣ.

0: ಎಸ್, ದೇವತಾ ಮನುಷ್ಯ ಚಿತ್ರದಿಂದ ಅದ್ಭುತವಾದಂತಹ ಗೀತೆನ ಕೇಳ್ಕೊಂಬಂದ್ವಿ. ಮೋಸ್ಟ್ಲಿ ಇವತ್ತು ನೆಟ್ವರ್ಕ್ ಪ್ರಾಬ್ಲಮ್ಮು ಏನು ಇತ್ತ, ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿ ಸ್ವಲ್ಪ ಕಾರ್ಯಕ್ರಮದ ಅಡೆತಡೆ ಆಗಿದೆ. ಖಂಡಿತವಾಗ್ಲೂ ಕ್ಷಮೆ ಯಾಚಿಸ್ತಾ ಮುಂದಿನ ಗೀತೆ ಸಾರಿ ಮುಂದಿನ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ,
1: ನಮಸ್ಕಾರ ರೀ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ಆಗಲೇ ಕಟ್ ಆಗ್ಬಿಡ್ತೀರಿ ಮೇಡಮ್, ಅದ ಕರೆ ಏನು ಸ್ವಲ್ಪ ಸಮಸ್ಯೆ ಆಗ್ಬೇಕು ನೋಡ್ರಿ ಮೇಡಮ್.
0: ಹಾ ಇರ್ಲಿ ಸರ್, ಈಗ ಕೇಳಿಸ್ತಾ ಇದೆಯಾ?
1: ಈಗ ಕೇಳ್ತೀರಿ ಮೇಡಮ್.
0: ಓಕೆ, ಹಾಡು ಕೇಳಿಸ್ಕೊಳಕ್ ರೆಡಿ ಇದ್ದೀರಾ ಸರ್?
1: ಹಾ ಕೇಳಿಸ್ತೀನಿ.
0: ಓಕೆ, ಪ್ಲೇ ಮಾಡ್ಲಾ?
1: ಮಾಡ್ರಿ ಮೇಡಮ್.

0: ಹಲೋ
1: ಹಲೋ
2: ಹಲೋ ರೀ ಮೇಡಮ್.
0: ಹಾ, ಹಾಡು ಯಾವ್ದು ಅಂತ ಗೊತ್ತಾಯ್ತಾ ಸರ್?
2: ಮೇಡಮ್ ಅವರ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡ್ತೀರಿ, ಅದೇ ಗೊತ್ತಾಗ್ಲಿಲ್ಲ.
0: ಹಾಡು ಕರೆಕ್ಟ್ ಆಗಿ ಪ್ಲೇ ಆಗಿದೆ, ನೀವು ಕಣ್ಣು ಹಿಡಿಯಕ್ ಆಗ್ತಾ ಇಲ್ಲ.
2: ನನಗೆ ಸರಿಗೆ ಅದು ಇದಾಗ್ಲಿಲ್ಲ ರೀ ಮೇಡಮ್. ಅವರ
0: ಎಷ್ಟೊಂದ್ ಜನ ಸಂದೇಶ ಕಳಿಸ್ತಾ ಇದಾರೆ, ಕರೆಕ್ಟ್ ಆಗಿ ಕೇಳಿಸಿದೆ ಅಂತ ಹೇಳಿ.
2: ನಾನು ಇಲ್ಲಿ ಕೊಟ್ರೆ ಸ್ಟೇಲರ್ ಅಂತ ಕುಮ್ನೂರ್ ತಾಲೂಕ್ ಕೊಮಲಾಪುರ ಇದ್ದಾರೆ. ಕೊಪ್ಪಳ ಡಿಸ್ಟ್ರಿಕ್ಟ್ ರೀ.
0: ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ನೀವು ಪ್ರಯತ್ನ ಪಡ್ಬೋದಿತ್ತು. ಹಾಡ್ ಕಂಡಿಡಿಯಕ್ ಆಗಿಲ್ಲ ಗೊತ್ತಾಯ್ತು ನನ್ಗೆ. ಗೊತ್ತಾಗ್ಲಿಲ್ವಾ? ಇಟ್ಸ್ ಓಕೆ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಯಾವ ಹಾಡು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಧನ್ಯವಾದಗಳು. ಓಕೆ, ಸೊ ಕಾಲ್ ಮಾಡಿದ್ರು ಮೋಸ್ಟ್ಲಿ ಪಾಪ ಅವರಿಗೆ ಹಾಡನ್ನ ಕಂಡಿಡಿಯೋದಕ್ಕೆ ಸ್ವಲ್ಪ ಕಷ್ಟ ಆಯ್ತು ಅಂತ ಅನ್ಸುತ್ತೆ. ಹಾಡು ಯಾವುದು ಅಂತ ಹೇಳಿ ಸಾಕಷ್ಟು ಜನ ಕಳಿಸ್ಬಿಟ್ಟಿದ್ದೀರಾ. ರಾಯರು ಬಂದರು ಮಾವನ ಮನೆಗೆ ಚಿತ್ರದ ಹಾಡು ಇದಾಗಿತ್ತು. ಪದ್ಮಶ್ರೀ ಕುಟುಂಬದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆಯೇ ಮುದ್ದಿನ ಹುಡುಗಿ ಚೆನ್ನ ಅಂತ ಹೇಳಿ ಅನಿತಾ ಅನಂತರಾಜು ಅವರು ಸಂದೇಶವನ್ನು ಕಳಿಸಿದ್ದಾರೆ. ಎನ್ ಜಿ ಬಸವರಾಜು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಶಿವಣ್ಣ ಅವರು ಕಮಲಕೆರೆ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಏನಾದರೂ ತಪ್ಪಾಗಿ ಹೇಳಿದರೆ ದಯವಿಟ್ಟು ಕ್ಷಮೆ ಇರಲಿ. ಹಾಗೆಯೇ ರೂಪಾ ಅವರು ಸಂದೇಶವನ್ನು ಕಳಿಸಿದ್ದಾರೆ ಅನಂತಪುರದಿಂದ. ಓಕೆ, ಸೊ ತುಂಬ ದೂರದಿಂದ ಪ್ರಸಾರವನ್ನು ಕೇಳಿಸ್ಕೊತಾ ಇದ್ದೀರಾ, ಧನ್ಯವಾದಗಳು. ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿತ್ತು ಅಂತ ಅನಿಸುತ್ತೆ ಮೇಡಮ್, ಆದರೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು ಅಂತ ಹೇಳಿ ಸಹನಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಅನ್ನಪೂರ್ಣೇಶ್ವರಿಯವರು ಎಚ್ ಡಿ ಕೋಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುದಿನ ಹುಡುಗಿ ಚಂದ ಅಂತ ಹೇಳಿ ರಾಜ್ಕುಮಾರ್ ಕಾತರಕಿ ಕೆ ಎಚ್ ಪಿ ಕಾಲೋನಿ ಹರಿಹರದಿಂದ. ಹಾಗೆಯೇ ಸುಭಾನ್ ಕುರಿ ಹಂಪಸಾಗರದಿಂದ ಜಗದಾಂಬಿಕಾ ಅವರು ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಗಳಿಗೆ ಅಂತ ಹೇಳ್ತಾ ಸೊ ಕಾರ್ಯಕ್ರಮದ ಮುಕ್ತಾಯ ಹಂತಕ್ಕೆ ಬಂದೇ ಬಿಟ್ವಿ. ನೋಡಿ, ಪ್ರತಿ ಸಲನೂ ಇದೇ ಥರ ಆಗುತ್ತೆ. ಒಂದು 4 ಹಾಡನ್ನು ಪ್ಲೇ ಮಾಡಿ ಒಂದು 4 ಕಾಲ್ ತಗೊಳ್ಳೋ ಅಷ್ಟೊತ್ತಿಗೆ ಸಮಯ ಬೇಗ ಓಡ್ತಾ ಇರುತ್ತೆ. ಸೊ ಹೀಗಿದ್ದಾಗ ಸ್ವಲ್ಪ ಕೇಳುಗರಿಗೂ ಕೂಡ ಸಮಯಾವಕಾಶ ಬಹಳ ಕಡಿಮೆ ಆಯಿತು ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾ ಇರ್ತೀರಾ, ದಯವಿಟ್ಟು ಕ್ಷಮೆ ಇರಲಿ. ನಾವು ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಈ ಪ್ರಸಾರವನ್ನು ಒಂದಷ್ಟು ಸಮಯ ಹೆಚ್ಚಿಸುವಂಥ ಪ್ರಯತ್ನವನ್ನು ಖಂಡಿತವಾಗ್ಲೂ ಮಾಡ್ತೀವಿ ಅಂತ ಹೇಳ್ತಾ ಇಷ್ಟೊತ್ತು ಹೊಂಬಿಸಿಲುವ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ ಜೆ ಗೆಳತಿ ಹರ್ಷಿತಾ ಅಂತ ಹೇಳ್ತಾ ಯಾರೆಲ್ಲ ಕರೆ ಮಾಡಿದ್ರಿ ಎಲ್ರಿಗೂ ಧನ್ಯವಾದಗಳು. ಹಾಗೆಯೇ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ರಿ ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗ್ತೀನಿ.

ಟ್ಯೂನ್ ಮಾಡಿದ್ರೆ ಎಫ್ಎಂ ರೈನ್ಬೋ ಕನ್ನಡ ಗಮನ ಬಿಲೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಎಸ್, ಇವತ್ತು ಕಾರ್ಯಕ್ರಮ ಶುರು ಮಾಡೋಣ. ಯಾವ ಕಾರ್ಯಕ್ರಮ ಅಂತ ಹೇಳಿದ್ರೆ, ಸಮಯ ಆಗಿದೆ 4:03:30. ವಿಸ್ಮಯ ಜಗತ್ತು ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಜಗತ್ತಲ್ಲಿ ಸಾಕಷ್ಟು ಮಳೆ ಇರುತ್ತೆ, ಬಿಸಿಲು ಬರುತ್ತೆ, ಹಾಗೇನೆ ಚಳಿ ಇರುತ್ತೆ, ಎಲ್ಲ ಕಾಲ ಕೂಡ ಬದಲಾಗ್ತಾ ಇರುತ್ತೆ. ಪ್ರಕೃತಿನಲ್ಲಿ ಸಾಕಷ್ಟು ವಿಸ್ಮಯಗಳು ನಡೀತಾನೆ ಇರ್ತವೆ. ಸೊ ಅಂಥ ವಿಸ್ಮಯಗಳನ್ನು ಹುಡುಕಿ ತಡಕಿ ನಿಮಗೋಸ್ಕರ ಕೆಲವೊಂದಿಷ್ಟು ಅನ್ನ್ಯಾಚುರಲ್ ಅನ್ನೋನ್ಸೋದು ಅಥವಾ ಗೊತ್ತಿಲ್ಲದೆ ಇರೋವಂಥ ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ. ಎಸ್, ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸಮುದ್ರದ ಮಧ್ಯೆ ಬಂಡೆ ಒಂದು ತೇಲ್ ಆಗಿದ್ರೆ ನೋಡೋದಕ್ಕೆ ಹೇಗಿರ್ಬೋದು ಅಥವಾ ಅದನ್ನು ಕಲ್ಪನೆ ಮಾಡಿಕೊಂಡ್ರೆ ಹೇಗಿರಬಹುದು ಅಂತ ಅನ್ನಿಸ್ಬಹುದು ನಿಮಗೆ. ಸಮುದ್ರದಲ್ಲಿ ಬಂಡೆ ತೇಲೋಕ್ಕೆ ಸಾಧ್ಯವಾ ಅಂತ ಹೇಳಿ, ಬಂಡೆ ತೇಲೋದಲ್ಲ, ಆ್ಯಕ್ಚುಲಿ ಇದು ಬೃಹದಾಕಾರವಾಗಿ ಬೆಳೆದಿರೋಂತಹ ಒಂದು ಬಂಡೆ ಅಥವಾ ಬೆಟ್ಟ ಅಂತ ಏನು ಕರಿತೀವಿ ಆ ರೀತಿಯಾದಂಥ ಒಂದು ಪರಿಕಲ್ಪನೆ ಅಲ್ಲ, ಆ್ಯಕ್ಚುಲಿ ಅದು ರಿಯಾಲಿಟಿ ಇರೋದು. ಸೊ ನಾವಿವತ್ತು ಮಾತಾಡ್ತಾ ಇರೋದು ಪಲ್ಪಿಟ್ ರಾಕ್ ಅನ್ನೋ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ. ಎಸ್, ಪಲ್ಪಿಟ್ ರಾಕ್ ಅಂತ ಹೇಳಿದೆ, ನಾವು ಇವತ್ತು ಪ್ರವಾಸದ ಮೂಲಕ ಅಲ್ಲಿಗೆ ತಲುಪರೋಣ ಅಂತ ಅನಿಸ್ತಾ ಇದೆ ನನಗಂತೂ. ನೀವಂತೂ ರೆಡಿ ಇದ್ದೀರಾ ತಲುಪೋಕೆ ಅಂತ ಹೇಳಿ ಕೇಳ್ತಾ ಇದ್ದೀನಿ. ಹ್ಞೂ ಅಂತ ಅಂದರೆ ಖಂಡಿತವಾಗ್ಲೂ ಮೆಸೇಜ್ ಮೂಲಕ ನಮಗೆ ಉತ್ತರವನ್ನು ಕೊಡಬಹುದು. ಈ ಒಂದು ಪ್ರಕೃತಿಯ ಅದ್ಭುತವಾದಂತಹ ಸ್ಥಳ ಇದು. ಈ ಪಲ್ಪಿಟ್ ರಾಕ್ ಎಲ್ಲಪ್ಪ ಇದೆ ಅಂತ ಹೇಳಿದ್ರೆ, ನಾರ್ವೆ ದೇಶದ ಪ್ರಸಿದ್ಧವಾದಂತಹ ಪ್ರವಾಸಿ ತಾಣ ಇದು. ನಾರ್ವೇಜಿಯನ್ ಭಾಷೆಯಲ್ಲಿ ಇದನ್ನು ಪ್ರೈಕೋಸ್ಟುಲೆನ್ ಎಂದು ಕರೀತಾರೆ. ಸೊ ಇದು ಏನಿರ್ಬೋದು ಅಂದರೆ, ಅದ್ಭುತವಾದಂತಹ ಬಂಡೆ ಸಮುದ್ರದ ಮಧ್ಯೆ ಇರ್ತಕ್ಕಂಥ ಒಂದು, ನಮ್ಮ ಭಾಷೆನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಈಗ ಏಕಶಿಲಾ ಬೆಟ್ಟ ಅಂತ ಕರಿತೀವಲ್ಲ, ಆ ರೀತಿಯಾದಂಥ ಪ್ರಸಿದ್ಧವಾದಂತಹ ಒಂದು ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳಬಹುದು. ಇದರ ಬಗ್ಗೆ ಮತ್ತಷ್ಟು ಮಾತಾಡ್ತಾ ಸಾಗ್ತಾ ಹೋಗೋಣ. ನಾರ್ವೆಯ ದಕ್ಷಿಣ ಪಶ್ಚಿಮ ಭಾಗದಲ್ಲಿರುವ ಈ ಬೃಹತ್ತಾದಂಥ ಬಂಡೆ ಸಮುದ್ರ ಮಟ್ಟದಿಂದ ಸುಮಾರು 604 meters ಎತ್ತರದಲ್ಲಿದೆ. ಇದರ ಮೇಲ್ಭಾಗ ಬಹುತೇಕ ಚೌಕಾಕಾರದ ಸಮತಟ್ಟಾದ ಬಂಡೆ ಅಂತಿದ್ದು, ಅಲ್ಲಿಂದ ಕೆಳಗೆ ನೋಡಿದಾಗ ಆಳವಾದಂಥ ಪ್ರಪಾತ ಅಂದರೆ ಕಣಿವೆ ಅದರ ಸುತ್ತಲೂ ಸುತ್ತುವರೆದಿದೆ. ಸೊ ಈ ಒಂದು ಪಲ್ಪಿಟ್ ರಾಕ್ ಬಗ್ಗೆ ಮತ್ತೆ ಮತ್ತೆ ಮಾತಾಡ್ತಾ ಅದರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ನ ತಿಳ್ಕೊತಾ ಹೋಗೋಣ. ನಿಮಗಾಗಿ ಅದ್ಭುತವಾದಂತಹ ಗೀತೆ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಎಸ್, ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ. ಸಾಕ್ತಾ ಇದ್ದೀವಿ ನಾರ್ವೆಯ ದಕ್ಷಿಣ ಪಶ್ಚಿಮ ಭಾಗದಲ್ಲಿರುವ ಈ ಬೃಹತ್ ಆದಂತಹ ಬಂಡೆ ಅಂದರೆ ಪಲ್ಪಿಟ್ ರಾಕ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸಮುದ್ರ ಮಟ್ಟದಿಂದ ಸುಮಾರು 604 meters ಎತ್ತರದಲ್ಲಿದೆ. ಅಂದರೆ ಅದು ಬಹುಶಃ ಎಷ್ಟು ಎತ್ತರ ಅಂತ ಹೇಳಿ ನೀವು ಒಂದು ಅಂದಾಜನ್ನು ಮಾಡೋದಕ್ಕೂ ಕೂಡ ಸಾಧ್ಯವೇ ಇಲ್ಲ, ಅಷ್ಟು ಎತ್ತರದಲ್ಲಿದೆ. ಇದರ ಮೇಲ್ಭಾಗವು ಬಹುತೇಕ ಚೌಕಾಕಾರವಾಗಿದ್ದು ಸಮತಟ್ಟಾಗಿದೆ. ಸೊ ಬಂಡೆ ಅಂದರೆ ಸಮತಟ್ಟಾದ ಬಂಡೆ ಅಂತಿದ್ದು, ಅಲ್ಲಿಂದ ಕೆಳಗೆ ನೋಡಿದಾಗ ಆಳವಾದಂತಹ ಕಣಿವೆ ಮತ್ತು ನೀಲಿ ನೀರಿನ ಅದ್ಭುತವಾದಂತಹ ದೃಶ್ಯ ಏನಿದೆ ಅಂದರೆ ಸಮುದ್ರದ ಮಧ್ಯದಲ್ಲಿ ಇದು ಮಾನವ ನಿರ್ಮಿಸಿರೋದಲ್ಲ, ನೈಸರ್ಗಿಕವಾಗಿ ರೂಪುಗೊಂಡಿರುವಂತಹ ಈ ಒಂದು ಬಂಡೆ ಅದ್ಭುತವಾದಂತಹ ಸ್ಥಳ ಅಂತ ಹೇಳಬಹುದು. ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ ಇಲ್ಲಿಗೆ ಹೋಗಿ ಅದನ್ನು ನೋಡೋದಕ್ಕೆ, ಆ ವ್ಯೂನ ಎಂಜಾಯ್ ಮಾಡೋದಕ್ಕೆ ಪ್ರತಿ ವರ್ಷ ಒಂದು ಸಮ್ಮರ್ ಹಾಲಿಡೇಸ್ನಲ್ಲಿ ಇಲ್ಲಿಗೆ ಸಾಕಷ್ಟು ಜನ ವಿಸಿಟನ್ನು ಕೊಡ್ತಾ ಇರ್ತಾರಂತೆ. ಹಾಗೆಯೇ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಸುಮಾರು 25 meters ಅಗಲ ಮತ್ತು 25 meters ಉದ್ದ ಈ ಬಂಡೆಯ ಅಂಚಿನಲ್ಲಿ ನಿಂತಾಗ ಒಂದು ಕಡೆ ಎತ್ತರದ ಪರ್ವತ, ಮತ್ತೊಂದು ಕಡೆ ಆಳವಾದಂತಹ ಫೀರ್ಯಾಡ್ ಪ್ರಕೃತಿಯ ಭವ್ಯತೆಯನ್ನು ಕಣ್ಣಾರೆ ನೋಡುವಂತಹ ಅನುಭವ ಸಿಗುತ್ತೆ. ಒಂದು ಕಡೆ ಎತ್ತರವಾಗಿರುವಂತಹ ಬಂಡೆ ಅಂದರೆ ಅದನ್ನು ಇಮ್ಯಾಜಿನ್ ಕೂಡ ನಾವು ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ತುಂಬ ಎತ್ತರವಾದಂತಹ ಪ್ರದೇಶದಲ್ಲಿ ನಿಂತಾಗ ಎತ್ತರದ ಆಳ ಅಗಲ ಎಲ್ಲವನ್ನೂ ಕೂಡ ನಾವು ಅಂದಾಜು ಮಾಡಿ ನೋಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ಪ್ರದೇಶ ಇದು. ಒಂದು ಕಡೆ ನೋಡಿದಾಗ ಬೆಟ್ಟ, ಮತ್ತೊಂದು ಕಡೆ ನೋಡಿದಾಗ ಸಮುದ್ರ. ಆ ಎರಡೂ ದೃಶ್ಯಗಳು ಒಂದೇ ಕಡೆ ಸಿಕ್ಕಿದಾಗ ಅದರ ಅನುಭವ ನಿಜವಾಗ್ಲೂ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಸೊ ಈ ಒಂದು ಪಲ್ಪಿಟ್ ರಾಕ್ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಇದ್ರೆ ನಮ್ಮ ಜೊತೆ ಹಂಚ್ಕೋಬಹುದು. ಮಾಹಿತಿ ಹಂಚ್ಕೋಬೇಕಾಗಿರೋ ಸಂಖ್ಯೆ 9489901013, ಈ ಸಂಖ್ಯೆಗೆ ಮೆಸೇಜ್ ಮಾಡಬಹುದು ಅಥವಾ ನೀವು ಕಾಲ್ ಮಾಡಿ ಕೂಡ ಇದರ ಬಗ್ಗೆ ನಮ್ಮ ಜೊತೆ ಮಾಹಿತಿಯನ್ನು ವಿನಿಮಯ ಮಾಡ್ಕೋಬಹುದು. 0802228 1208 ಈ ಸಂಖ್ಯೆಗೆ ನೀವು ಕಾಲನ್ನು ಮಾಡಿ ನೀವು ಮಾತಾಡಬಹುದು. ಇಂದಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಮತ್ತೆರಡು ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಯಾವ ಚಿತ್ರದ್ದು, ಯಾವ ಗೀತೆ ನೀವೇ ಕೇಳಿ ಆನಂದಿಸಿ.

ಎಸ್, ನಾವು ನಾರ್ವೆ ದೇಶದ ಪಲ್ಪಿಟ್ ರಾಕ್ ಬಗ್ಗೆ ಮಾತಾಡ್ತಾ ಇದ್ವಿ. ಪಲ್ಪಿಟ್ ರಾಕ್ ಅಂಚಿನಲ್ಲಿ ನಿಂತು ಲೈಸಾ ಫೋರ್ಡ್ ವಿಶಾಲತೆಯನ್ನು ನೋಡಿದಾಗ ಮನುಷ್ಯನ ಬದುಕಿನ ಗಡಿಗಳು ಎಷ್ಟು ಚಿಕ್ಕದು ಅಂತ ಅನಿಸ್ಬಿಡುತ್ತೆ. ಪ್ರಕೃತಿಯ ಶಕ್ತಿ ಮತ್ತು ಅದರ ಸೌಂದರ್ಯ ಎಷ್ಟು ವಿಶಾಲ ಎಂಬ ಅನುಭವ ದೊರೆಯುತ್ತೆ. ಹೌದಲ್ವಾ, ಅಷ್ಟು ವಿಶಾಲವಾದ ಸಮುದ್ರದ ಮಧ್ಯೆ ಒಂದು ಬೆಟ್ಟ ಅಥವಾ ಗುಡ್ಡ ಅಥವಾ ಏನಾದರೂ ಕರಿಬೋದು, ಅಥವಾ ಅಷ್ಟು ಬೃಹದಾಕಾರದ ಬಂಡೆ ಒಂದು ತೇಲ್ದಾಗೆ ಅನುಭವ ಆಗ್ತಾ ಇರುತ್ತೆ. ಅಷ್ಟು ದೊಡ್ಡ ಬಂಡೆ ಮಧ್ಯೆ ನಿಂತು ಆ ಪ್ರಕೃತಿಯ ಸೌಂದರ್ಯವನ್ನು ಕಂಡಾಗ ಮನುಷ್ಯ ಅದ್ರ ಮುಂದೆ ಬಹಳ ಚಿಕ್ಕದು ಅಂತ ಅನಿಸ್ಬಿಡುತ್ತೆ. ಅಂದರೆ ಒಂದು ತೃಣ ಅಂತ ಏನು ಹೇಳ್ತಾರೆ ಆ ರೀತಿಯ ಅನುಭವ ಇಲ್ಲಿ ನಿಂತು ನೋಡಿದಾಗ ಆಗುತ್ತೆ. ಸೊ ಈ ಒಂದು ಪಲ್ಪಿಟ್ ರಾಕ್ ಬಗ್ಗೆ ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸ್ತಾ ಹೋಗೋಣ. ಮತ್ತೆ ಡುಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

ಎಸ್ ಕೇಳ್ತಾ ಇದ್ದೀರಾ, ಇದು ಎಫ್ ಎಂ ರೈನ್ಬೋ ಕನ್ನಡ ಕಮನ ಬಿಲೋ 101.3 ಮೆಗಾ ಹರ್ಟ್ಸ್ ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಸಮಯ ಆಗ್ತಾ ಇದೆ 4:41:53. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ವಿ ಪಲ್ಪಿಟ್ ರಾಕ್ ಬಗ್ಗೆ ಮಾತಾಡ್ತಾ ಇದ್ದೆ. ಈ ಪಲ್ಪಿಟ್ ರಾಕ್ ನೋಡೋದಕ್ಕೆ ತುಂಬಾನೇ ಅದ್ಭುತವಾದಂತಹ ಪ್ರೇಕ್ಷಣೀಯವಾದಂತಹ ಸ್ಥಳ. ಲಕ್ಷಾಂತರ ಮಂದಿ ಇಲ್ಲಿ ಪ್ರತಿ ವರ್ಷನೂ ಕೂಡ ಪ್ರವಾಸಕ್ಕೆ ಅಂತ ತೆರಳ್ತಾರೆ. ಆದರೆ ಇಲ್ಲಿ ಹೋಗೋದು ಅಷ್ಟು ಸಾಮಾನ್ಯವಾದಂತಹ ವಿಚಾರ ಅಲ್ಲ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಪಲ್ಪಿಟ್ ರಾಕ್ಗೆ ತಲುಪೋದಕ್ಕೆ ಸುಮಾರು 4 ಕಿಲೋಮೀಟರ್ಗಳಷ್ಟು ನಡ್ಕೊಂಡೇ ಹೋಗಬೇಕಾಗುತ್ತೆ. ಅಂದರೆ ಪಾದಯಾತ್ರೆ ಮೂಲಕ ನಾವು ಹೋಗಬೇಕು. ಈ ಚಾರಣಕ್ಕೆ ಹತ್ತುವ ದಾರಿಯಲ್ಲಿ ಕಲ್ಲಿನ ಮೆಟ್ಟಿಲುಗಳು, ಕಾಡು, ಸಣ್ಣ ಕೆರೆ ಮತ್ತು ಪರ್ವತದ ಪ್ರದೇಶದ ಸುಂದರವಾದಂತಹ ದೃಶ್ಯಗಳು ಪ್ರವಾಸಿಗರನ್ನು ಪ್ರತಿ ವರ್ಷ ಕೂಡ ಆಕರ್ಷಿಸ್ತವೆ. ಯಾಕಂತ ಹೇಳಿದ್ರೆ ಅಲ್ಲಿ ಸುತ್ತಲೂ ಸಮುದ್ರ ಇದೆ. ಆದರೆ ಅದನ್ನು ನೋಡಿದಾಗ ಇದು ಸಮುದ್ರನ ನದೀನ ಅನ್ನುವಂತಹ ಒಂದು ಕನ್ಫ್ಯೂಷನ್ ಬಂದ್ಬಿಡುತ್ತೆ. ಅಷ್ಟು ಸುಂದರವಾದಂತಹ ಸ್ಥಳ ಅಂತಾನೆ ಹೇಳ್ಬೋದು. ಆಮೇಲೆ ಅಲ್ಲಿನ ನೀರಿನ ಒಂದು ಕ್ವಾಲಿಟಿ ಏನಿದೆ, ಸಮುದ್ರದ ನೀರು ಯೂಶಲಿ ನೋಡಿದಾಗ ಬ್ಲೂ ಆಗಿರುತ್ತೆ, ಇಲ್ಲ ವೈಟ್ ಆಗಿರುತ್ತೆ. ಆದರೆ ಇಲ್ಲಿ ಒಂಥರ ತಿಳಿಯಾದಂತಹ ಹಸಿರಿನ ನೀರನ್ನು ನಾವು ಕಾಣ್ಬೋದು. ಹೌದು, ಯಾಕಂತ ಹೇಳಿದ್ರೆ ಅಲ್ಲಿ ಅಷ್ಟು ಪ್ಯೂರಿಟಿ ಇದೆಯಂತೆ ಆ ಸಮುದ್ರದ ನೀರು. ಅದನ್ನು ಆಲ್ಮೋಸ್ಟ್ ಕುಡಿಯೋದಕ್ಕೂ ಕೂಡ ಬಳಸಬಹುದು ಅಂತ ಹೇಳ್ತಾರೆ. ಆದರೆ ಸಮುದ್ರದ ನೀರು ಉಪ್ಪು ಅನ್ನೋದನ್ನು ನಾವು ಕೇಳ್ಪಟ್ಟಿದ್ದೀವಿ. ಆದರೆ ಅಲ್ಲಿನ ನೀರಿನ ಬಗ್ಗೆ ಯಾವುದೇ ಇನ್ನೂ ನಿಖರವಾದಂತಹ ಇದು ಸಿಹಿ ನೀರ ಉಪ್ಪು ನೀರ ಅಂತ ಹೇಳಿ ಎಲ್ಲೂ ಕೂಡ ವಿಜ್ಞಾನಿಗಳು ಅದನ್ನು ಸಂಶೋಧನೆ ಮಾಡಿ ಮೆನ್ಷನ್ ಮಾಡಿಲ್ಲ. ಆದರೆ ಜನ ಅಲ್ಲಿ ಹೋದರು, ಅಂದರೆ ಪ್ರವಾಸಿಗರು ಯಾರು ಅಲ್ಲಿ ಆ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿರ್ತಾರೆ ಅಲ್ಲಿ ನೋಡಿದಂಥವರು ಸಾಕಷ್ಟು ಜನ ಅದ್ರ ಬಗ್ಗೆ ಹಂಚಿಕೊಂಡಿರುವಂಥವ್ರು ಈ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಸೊ ಹಾಗಾಗಿ ಈ ಒಂದು ಪಲ್ಪಿಟ್ ರಾಕ್ಗೆ ತಲುಪಬೇಕು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ನಾವು ಯಾಣಾಗೆ ಹೋಗಬೇಕು ಅಂತ ಹೇಳಿದ್ರೆ ನಾವು ಸಾಕಷ್ಟು ದೂರ ನಡೆದು ಅಷ್ಟು ಮೇಲೆ ಹತ್ತಿ ಆ ವ್ಯೂನ ಎಂಜಾಯ್ ಮಾಡಿದಾಗ ನಮಗೆ ಯಾವ ರೀತಿ ಅನುಭವ ಆಗುತ್ತೋ ಈ ನಾರ್ವೆಯ ಪಲ್ಪಿಟ್ ರಾಕನ್ನು ತಲುಪಬೇಕು ಅಂತ ಹೇಳಿದ್ರೆ ಒಂದು ಬಾರಿ ಅದನ್ನು ತಲುಪಿಬಿಟ್ರೆ ಅಂದರೆ 4-5 ಕಿಲೋಮೀಟರ್ ಏನಿದೆ ಅದು ತುಂಬ ಸಾಮಾನ್ಯವಾದಂತಹ, ಅದು ರಸ್ತೆ ಜಾಗ ಅಲ್ಲ. ಯಾಕಂತ ಹೇಳಿದ್ರೆ ತುಂಬ ಕಿರಿದಾದಂತಹ ಜಾಗ, ತುಂಬಾ ಮೆಟ್ಲುಗಳು, ಹಾಗೆಯೇ ಮಧ್ಯ ಮಧ್ಯ ಕಾಡಂಚಿನ ಪ್ರದೇಶಗಳು ಇರುತ್ತೆ, ಅದರ ನಡುವೆ ಸಣ್ಣ ಪುಟ್ಟ ಕೆರೆಗಳು, ಆ ಕಾಡಿನ ಜಾಗ ಇದೆಲ್ಲವೂ ಕೂಡ ಸುತ್ತುವರೆದು ಅದನ್ನೆಲ್ಲ ದಾಟಿ ಮುಂದೆ ಹೋದಾಗ ಸಿಗುವಂತಹ ದೃಶ್ಯನೇ ಪಲ್ಪಿಟ್ ರಾಕ್ ನಾರ್ವೆನಲ್ಲಿ ಇರುವಂತಹದ್ದು. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತೀನಿ. ಮತ್ತೆರಡು ಗೀತೆಗಳು ನಿಮಗಾಗಿ ಕಾಯ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಎಸ್, ಇಂದಿನ ಪಲ್ಪಿಟ್ ರಾಕ್ ಬಗ್ಗೆ ನಾವು ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ತಿಳ್ಕೊತಾ ಬಂದ್ವಿ. ನಾರ್ವೆಯ ಪರ್ವತಗಳ ನಡುವೆ ಆಕಾಶವನ್ನು ಮುಟ್ಟುವಂತೆ ನಿಂತಿರುವ ಈ ಒಂದು ಪಲ್ಪಿಟ್ ರಾಕ್ ನಿಜಕ್ಕೂ ಪ್ರಕೃತಿಯ ಭವ್ಯವಾದಂತಹ ವೇದಿಕೆ. ಸೊ ಅದರ ಸೌಂದರ್ಯವನ್ನು ನಿಜಕ್ಕೂ ಅಲ್ಲಿ ಹೋಗಿ ಸವದ್ರೇನೆ ಕೂಡ ಅದಕ್ಕೆ ಒಂದು ಬೆಲೆ ಅಂತಲೇ ಹೇಳಬಹುದು. ಇಂದಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದ ಈ ವಿಷಯ ಮಾಹಿತಿ ಎಲ್ಲವೂ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸಂದೇಶ ಕಳಿಸಿದ್ದಾರೆ ಶಾಂತಾಚಾರ ಬಡಗಿರ ಕುಕ್ಕನೂರ ಅವರು. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾರ್ವೆಯ ಪಶ್ಚಿಮ ಭಾಗದಲ್ಲಿರುವ ಪ್ರಸಿದ್ಧ ಪಲ್ಪಿಟ್ ರಾಕ್ ಬಗ್ಗೆ ಪರಿಚಯ ಮಾಡಿಕೊಟ್ರಿ, ತುಂಬಾ ಧನ್ಯವಾದಗಳು, ಕಾರ್ಯಕ್ರಮ ಚೆನ್ನಾಗಿತ್ತು, ಧನ್ಯವಾದ ಮೇಡಮ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಕಾರ್ಯಕ್ರಮ ಚೆನ್ನಾಗಿತ್ತು, ಧನ್ಯವಾದಗಳು ಅಂತ ಹೇಳಿ ಹರೀಶ್ ಮಲ್ಲೇಶ್ವರ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇಂದಿನ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಈ ಒಂದು ವಿಷಯದೊಂದಿಗೆ ಇವತ್ತು ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ ಅಂತ ಹೇಳ್ತಾ ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ ಎಂಜಾಯ್ ಮಾಡಿ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಶುಭ ಸಂಜೆ, ಗುಡ್ ಈವ್ನಿಂಗ್ ಸ್ನೇಹಿತೆ. ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು ಟ್ಯೂನ್ ಮಾಡಿದ್ದೀರಾ 101.3 ಮೆಗಾಹರ್ಟ್ಸ್ನಲ್ಲಿ. ಸ್ಟುಡಿಯೋ ಸಮಯ ಸರಿಯಾಗಿ 5:16:16. ಫ್ಯಾಬ್ಯುಲಸ್ ಫ್ರೈಡೆಯ ಸಂಜೆಯ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗ್ತಾ ಇರೋದು ನಾನು, ನಿಮ್ಮ ಆರ್ಜೆ ಕುಸುಮಾ.

0: Idu Non-Stop Sanjay. Non-Stop Sanjay. Non-Stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ಸ್ಟಾಪ್ ಸಂಜೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
3: ಎಸ್, ಡ್ರೈವ್ ಟೈಮ್ ಶೋ ನಾನ್ಸ್ಟಾಪ್ ಸಂಜೆಯನ್ನ ಶುರು ಮಾಡುವಂತ ಹೊತ್ತಾಗಿದೆ. ನಿಮ್ಮೆಲ್ಲರಿಗೂ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ಶುಕ್ರವಾರ, ಸಿನಿಮಾಗಳ ವಾರ. ಸೊ ನಾನ್ಸ್ಟಾಪ್ ಸಂಜೆಯಲ್ಲಿ ಸಿನಿಮಾ ನಮ್ಮ ವಿಷಯ, ಸಬ್ಜೆಕ್ಟ್. ಹಾಗಾದರೆ ಟಾಪಿಕ್ ಏನು? ಸಿನಿಮಾ ಲೋಕದ, ಅದರಲ್ಲೂ ಅಭಿಮಾನಿಗಳಿಗೆ ಅತಿ ಮುಖ್ಯವಾದ ಆಚರಣೆ ಇದು. ಸಿನಿ ಪ್ರಿಯರು ಬಹಳ ಸಂಭ್ರಮಿಸುವಂಥ ಒಂದು ವಿಶೇಷ ದಿನ ಅಂದರೆ ಯಾವ ದಿನ ಯೋಚನೆ ಮಾಡ್ತಾರಿ? ಹಾಗೆ ಗೊತ್ತಾದರೆ ನಮಗೆ ಸಂದೇಶ ಕಳಿಸಿ. ಈ ದಿನದ ಬಗ್ಗೆ ಅಂದರೆ ನಮ್ಮ ವಿಷಯದ ಬಗ್ಗೆ ಮತ್ತೊಂದು ಕ್ಲೂ ಕೊಡೋದಾದರೆ, ಇದು ಹೊಸ ಸಿನಿಮಾದ ಒಂದು ಓಪನಿಂಗ್ ಡೇ ಅಂತ ಹೇಳ್ಬೋದು. ಈಗಾಗಲೇ ನಿಮಗೆ ವಿಷಯ ಗೊತ್ತಾಗಿರುತ್ತೆ. ಕ್ಲೂ ಏನು, ವಿಷಯನೇ ಗೊತ್ತಾಗಿದೆ ಅಂದರೆ ನಮಗೆ ಸಂದೇಶ ಕಳಿಸಿ. ಏನಿರ್ಬೋದು ಇವತ್ತಿನ ನಾನ್ಸ್ಟಾಪ್ ಸಂಜೆಯ ವಿಷಯ ಅಂತ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013, 9480901013. ಸಿನಿಮಾ ಲೋಕದ ಒಂದು ವಿಶೇಷವಾದ ಆಚರಣೆಯ ಬಗ್ಗೆ ನಾವು ಮಾತಾಡ್ತೀವಿ. ಅದರಲ್ಲೂ ಸಿನಿ ಪ್ರಿಯರಿಗೆ, ಅಭಿಮಾನಿಗಳಿಗೆ ಸಂಭ್ರಮಿಸುವಂಥ ಒಂದು ದಿನ. ಯಾವ ದಿನ ಗೊತ್ತಾಗಿದ್ದ ಕೂಡಲೇ ಸಂದೇಶ ಕಳಿಸಿ. ಈಗ ಕೆಂಪೇಗೌಡ ಸಿನಿಮಾದ ಒಂದು ಸೂಪರ್ ಹಿಟ್ ಟ್ರ್ಯಾಕ್ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಿನಿಮಾ ನಮ್ಮ ಇವತ್ತಿನ ಸಬ್ಜೆಕ್ಟ್. ಟಾಪಿಕ್ ಏನು ಗೆಸ್ ಮಾಡಿ ಅಂತ ಕ್ಲೂ ಕೊಟ್ಟಿದ್ದೆ, ಹೊಸ ಸಿನಿಮಾದ ಅಫಿಷಿಯಲ್ ಓಪನಿಂಗ್ ಡೇ ಅಂತ ಹೇಳಿದ್ದೆ. ಹಾಗಾಗಿ ಸ್ನೇಹಿತರೆಲ್ಲರೂ ಕೂಡ ಸರಿಯಾದ ಉತ್ತರವನ್ನು ತಿಳಿಸಿದ್ದಾರೆ. ವಾಸುಕಿ ಡೋಯಿ ಜೋಡಿ ಸಾಗರದಿಂದ ಶುಕ್ರವಾರ ಸಿನಿಮಾದ ಆರಂಭದ ದಿನ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹರೀಶ್ ಮಲ್ಲೇಶ್ವರದಿಂದ ಚಿತ್ರಮಂದಿರದಲ್ಲಿ ಸಿನಿಮಾ ಬಿಡುಗಡೆ ಆಗುವಂತಹ ದಿನ ಅಂತ ಇದ್ದಾರೆ. ಹಾಗೆ ಒಂದಷ್ಟು ಚಿತ್ರಗಳ ಪಟ್ಟಿಯನ್ನು ಸ್ನೇಹಿತರು ಕಳಿಸ್ತಾ ಇದ್ದಾರೆ. ಇವತ್ತು ಬಿಡುಗಡೆ ಆಗಿರುವಂಥ ಚಿತ್ರಗಳ ಒಂದು ಸುದ್ದಿಯನ್ನು ಸಹ ಇವರು ಸಂದೇಶದ ಮೂಲಕ ತಿಳಿಸಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 5928 ಇವರ ಸಂದೇಶ ಬಂದಿದೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಹೌದು, ನೀವೆಲ್ಲರೂ ಗೆಸ್ ಮಾಡಿರುವಂತಹ ವಿಷಯ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ನಾನ್ ಸ್ಟಾಪ್ ಸಂಜೆಯಲ್ಲಿ ಫಸ್ಟ್ ಡೇ ಫಸ್ಟ್ ಶೋ. ನೀವು ನಿಮ್ಮ ಲೈಫ್ನಲ್ಲಿ ಯಾವುದಾದ್ರೂ ಒಂದು ಸಿನಿಮಾವನ್ನು ಫಸ್ಟ್ ಡೇ ಫಸ್ಟ್ ಶೋ ನೋಡೇ ಇರ್ತೀರಾ, ಅಥವಾ ಒಂದಕ್ಕಿಂತ ಹೆಚ್ಚು ಚಿತ್ರಗಳನ್ನ ಸಹ ನೀವು ನೋಡಿರಲೂಬಹುದು. ಹಾಗಾಗಿ ನೀವು ಫಸ್ಟ್ ಡೇ ಫಸ್ಟ್ ಶೋ ನೋಡಿದಂಥ ಸಿನಿಮಾ ಅಥವಾ ಸಿನಿಮಾಗಳು ಯಾವೆಲ್ಲ ಸಿನಿಮಾಗಳು ಅಂತ ನಮಗೆ ಮೆಸೇಜ್ ಮಾಡಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9489010013. ಇನ್ನು ಫಸ್ಟ್ ಡೇ ಫಸ್ಟ್ ಶೋ ಈ ಒಂದು ಕ್ರೇಸ್ ಮೊದಲಿಂದಾನೂ ಇದೆ. 70, 80, 90 ಕೂಡ ಈ ಒಂದು ಕ್ರೇಜ್ ಇದೆ. ಸಿನಿಮಾ ಬಿಡುಗಡೆಯಾಗುವಂತಹ ದಿನ ಮೊದಲ ಶೋ ನೋಡಬೇಕು ಅನ್ನೋ ಒಂದು ಆತುರತೆ ಕಾತುರತೆ ಆಗ್ಲೂ ಸಹ ಇತ್ತು, ಜನರಲ್ಲಿ ಈಗಲೂ ಇದೆ. ಆದರೆ ಆಗ ಈಗಿನ ಥರ ಆನ್ಲೈನ್ ಟಿಕೆಟ್ಗಳನ್ನ ನಾವು ಬುಕ್ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಆ ಫೆಸಿಲಿಟಿ ಬಗ್ಗೆ ಯಾರು ಕೇಳಿರದೇ ಇರುವಂತಹ ಒಂದು ಸಮಯ ಅಂತ ಹೇಳ್ಬೋದು. ಸೊ ಹಾಗೆಲ್ಲ ಫಸ್ಟ್ ಡೇ ಸಿನಿಮಾಗೆ ಹೋಗಬೇಕು ಅಂದರೆ ಥಿಯೇಟರ್ಗೆ ಹೋಗಿ ಟಿಕೆಟ್ಸ್ ತಗೋಬೇಕಾಗಿತ್ತು. ಉದ್ದುದ್ದ ಕ್ಯೂಗಳು, ಉದ್ದುದ್ದ ಸಾಲುಗಳಲ್ಲಿ ನಿಂತ್ಕೊಂಡು ಗಂಟೆಗಟ್ಟಲೆ ಕಾಯ್ದು ಟಿಕೆಟ್ಗಳನ್ನ ತಗೊಂಡು ಸಿನಿಮಾ ನೋಡೋದ್ರಲ್ಲಿ ಅದರಲ್ಲೂ ಸಹ ಏನೋ ಒಂಥರ ಖುಷಿ ಆಗ್ತಿತ್ತು ಆಗಿನ ಜನರಿಗೆ. ಈಗಲೂ ಸಹ ನಾವು ಎಷ್ಟೋ ಸಲ ಟಿಕೆಟ್ ಅಮೌಂಟ್ಗಿಂತ ಹೆಚ್ಚು ಪ್ರೈಸನ್ನು ಕೊಟ್ಟು ಸಿನಿಮಾವನ್ನು ನೋಡುವಂಥ ಒಂದು ಸಿಚುವೇಶನ್ ನಮಗೆ ಬರುತ್ತೆ. ಆಗಲೂ ನೋಡ್ತಾ ಇದ್ರು ಅಂದರೆ ಟಿಕೆಟ್ ಅಮೌಂಟ್ಗಿಂತ ಜಾಸ್ತಿ ನಾವು ಪೇ ಮಾಡಬೇಕಾಗುವಂತಹ ಒಂದಷ್ಟು ಸಂದರ್ಭಗಳು ಬರುತ್ತೆ. ಹಾಗೆಲ್ಲ ನೀವು ಕೂಡ ಮಾಡಿರಬಹುದು. ಸೊ ನೀವು ಆ ಸಮಯದಲ್ಲಿ ಸಿನಿಮಾಗಳನ್ನ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ರೆ ಆ ಅನುಭವವನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಈಗ

ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಫಸ್ಟ್ ಡೇ ಫಸ್ಟ್ ಶೋ. ನೀವು ಯಾವುದಾದ್ರೂ ಸಿನಿಮಾವನ್ನ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ರೆ ನಮ್ಮ ಜೊತೆಗೆ ಹಂಚ್ಕೋಬಹುದು ಅಂತ ಹೇಳಿದ್ದೆ. ಸಂದೇಶಗಳು ಬರ್ತಾ ಇವೆ. ಸೌಮ್ಯ ಎಳೆಬೆತ್ತೂರು ದಾವಣಗೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ನಾನು ಫಸ್ಟ್ ಡೇ ಫಸ್ಟ್ ಶೋ ನೋಡಿದಂಥ ಮೂವಿ ಕನಸುಗಾರ ಅಂತ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ನೀವು ಕೂಡ ಹಂಚ್ಕೋಬಹುದು. ಫಸ್ಟ್ ಡೇ ಫಸ್ಟ್ ಶೋ ನೋಡುವಂಥದ್ದು ಒಂಥರ ಕುತೂಹಲದಿಂದ ನಾವು ಸಿನಿಮಾವನ್ನು ನೋಡೋದಕ್ಕೆ ಹೋಗ್ತೀವಿ. ಯಾವುದೇ ರೀತಿ ಸಿನಿಮಾ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇರೋದಿಲ್ಲ, ಹೇಗಿರಬಹುದು ಅನ್ನೋ ಒಂದು ಕುತೂಹಲ ಇರುತ್ತೆ ಅಷ್ಟೇ, ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಹೇಗಿರಬಹುದು ಅಂತ ನೋಡೋದಕ್ಕೆ ನಾವು ಹೋಗ್ತೀವಿ. ಸೊ ಫಸ್ಟ್ ಡೇ ಫಸ್ಟ್ ಶೋ ಎಲ್ರಿಗೂ ಕೂಡ ಒಂಥರ ಖುಷಿಯಾದ ಒಂದು ಅನುಭವವನ್ನು ಕೊಡುತ್ತೆ. ಸಿನಿಮಾ ಹೇಗಿತ್ತು ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದೇ ಇಂಥವರಿಂದ, ಅಂದರೆ ಫಸ್ಟ್ ಡೇ ಫಸ್ಟ್ ಶೋ ನೋಡಿಕೊಂಡು ಬಂದವರಿಂದ. ನಿಮ್ಮ ಒಂದು ಅನುಭವ ಹೇಗಿತ್ತು, ಯಾವ ಸಿನಿಮಾ ನೋಡಿದ್ರಿ ಅಂತ ನಮಗೆ ಮೆಸೇಜ್ ಮಾಡಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ, ಹಾಗೆ ನಿಮ್ಮ ಸಂದೇಶದಲ್ಲಿ ನಿಮ್ಮ ಮುದ್ದಾದ ಹೆಸರು ಸಹ ಇರಲಿ. ಈಗ ಮಾಸ್ಟರ್ ಪೀಸ್ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಸಂಜೆಯ ಡ್ರೈವ್ ಟೈಮ್ ಶೋ, ನಾನ್ ಸ್ಟಾಪ್ ಸಂಜೆ.

ನಾನ್ ಸ್ಟಾಪ್ ಸಂಜೀಲಿ ಫಸ್ಟ್ ಡೇ ಫಸ್ಟ್ ಶೋ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾಕಂದ್ರೆ ಇವತ್ತು ಶುಕ್ರವಾರ, ಹಾಗಾಗಿ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀವಿ. ವರ್ಷಕ್ಕೆ ನೂರಾರು ಸಿನಿಮಾಗಳು ರಿಲೀಸ್ ಆಗುತ್ತವೆ, ಆದರೆ ಸಿನಿ ಪ್ರಿಯರು ಅಭಿಮಾನಿಗಳು ಎಲ್ಲ ಸಿನಿಮಾಗಳನ್ನೂ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾರಾ ಅಂತ ಕೇಳಿದ್ರೆ, ಅವರ ನೆಚ್ಚಿನ ನಟ ಅಥವಾ ನಟಿಯರು ಅಭಿನಯಿಸಿರುವಂತಹ ಸಿನಿಮಾಗಳು ಮಾತ್ರ ಅವರು ಸೆಲೆಕ್ಟ್ ಮಾಡಿ ನೋಡೋದು, ಅದು ಬಿಡುಗಡೆ ಆಗೋದನ್ನೇ ಕಾಯ್ತಾ ಇರ್ತಾರೆ. ಆ ಸಿನಿಮಾಗಳನ್ನ ಮೊದಲ ದಿನ ನೋಡಬೇಕು, ಮೊದಲ ಶೋನೇ ನೋಡಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ ಮೊದಲೇ, ಹಾಗೆ ನೋಡ್ತಾರೆ ಕೂಡ. ಇನ್ನೂ ಕೆಲವು ಸಿನಿಮಾಗಳು ಆಡಿಯನ್ಸ್ನ ಫಸ್ಟ್ ಡೇ ಫಸ್ಟ್ ಶೋಗೆ ನೋಡೋ ಹಾಗೆ ಮಾಡುತ್ತೆ. ಅಂತಹ ಒಂದು ಹೈ ಎಕ್ಸ್ಪೆಕ್ಟೇಷನ್ನ ಅದು ಕ್ರಿಯೇಟ್ ಮಾಡಿರುತ್ತೆ, ಅಥವಾ ತುಂಬ ದೊಡ್ಡ ಮಟ್ಟದಲ್ಲಿ ಆ ಚಿತ್ರ ನಿರ್ಮಾಣ ಆಗಿರುತ್ತೆ. ಹೀಗೆಲ್ಲ ಇದ್ದಾಗ ನ್ಯಾಚುರಲಿ ಜನರು ಅಂತಹ ಸಿನಿಮಾಗಳನ್ನ ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅಂತ ಅಂದ್ಕೊಳ್ತಾರೆ, ನೋಡ್ತಾರೆ. ಇನ್ನು ಈಗಂತೂ ಸಿನಿಮಾದ ಟ್ರೈಲರ್ಗಳು ರಿಲೀಸ್ ಆಗತ್ವೆ ಸಿನಿಮಾ ಬಿಡುಗಡೆಗೂ ಮುನ್ನ. ಸೊ ಆ ಟ್ರೈಲರ್ ಹೇಗೆ ಅಂದರೆ ಒಂದು ಸಿನಿಮಾದ ಇನ್ವಿಟೇಷನ್ ಥರ. ಟ್ರೈಲರ್ ನೋಡ್ತಿದ್ದ ಹಾಗೆ ಸಿನಿಮಾದ ಬಗ್ಗೆ ಕುತೂಹಲ ಮೂಡುತ್ತೆ. ಕತೆ ಹೀಗಿರ್ಬೋದೇನೋ, ಹಾಗಿರ್ಬೋದೇನೋ, ಏನೋ ಟ್ವಿಸ್ಟ್ ಇರೋ ಹಾಗಿದೆಯಲ್ಲ, ನೋಡಬೇಕಲ್ಲ, ಹೇಗಿರ್ಬೋದು ಅಂತ ತಮ್ಮ ಮೆಚ್ಚಿನ ನಟ ನಟಿ ಅಥವಾ ಬೇರೆ ಯಾರೇ ಅಭಿನಯಿಸಿದ್ರೂ ಸಹ ಆ ಒಂದು ಸಿನಿಮಾದ ಬಗ್ಗೆ ಎಕ್ಸ್ಪೆಕ್ಟೇಷನ್ನ ಕ್ರಿಯೇಟ್ ಮಾಡುತ್ತೆ ಟ್ರೈಲರ್ಗಳು. ಹಾಗಾಗಿ ಟ್ರೈಲರ್ನ ನೋಡಿದ ಕೂಡಲೇ ಈ ಸಿನಿಮಾ ರಿಲೀಸ್ ಆಗೋದು ಯಾವಾಗ ತಿಳ್ಕೊಬೇಕಲ್ಲ, ನೋಡಬೇಕಲ್ಲ, ಅದು ಫಸ್ಟ್ ಡೇ ಫಸ್ಟ್ ಶೋಗೆ ಹೋಗಬೇಕಲ್ಲ, ಹೀಗೆಲ್ಲ ಕಾಯುವಂತಹ ಜನರು ಈಗಲೂ ಸಹ ಇದ್ದಾರೆ. ಹಾಗೆ ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅಂತ ಅನಿಸೋ ಹಾಗೆ ಮಾಡೋದೇ ಈಗ ಇತ್ತೀಚೆಗೆ ಅದರಲ್ಲೂ ಸಿನಿಮಾ ಟ್ರೈಲರ್ಗಳು ಜನರನ್ನ ಥಿಯೇಟರ್ ಕಡೆಗೆ ತುಂಬಾನೇ ಆಕರ್ಷಿಸುತ್ತೆ ಅಂತಲೇ ಹೇಳಬಹುದು. ಹಾಗಾಗಿ ಫಸ್ಟ್ ಡೇ ಫಸ್ಟ್ ಶೋ ನೋಡುವಂತಹ ವೀಕ್ಷಕರು ಸಿನಿಮಾದ ಯಾವುದೋ ಒಂದು ವಿಷಯವನ್ನು ಹೆಚ್ಚಾಗಿ ಕಾಯೋದಿಲ್ಲ, ಆ ಒಂದು ವಿಷಯಕ್ಕೆ ಕಾಯೋದಿಲ್ಲ. ಯಾವ ವಿಷಯಕ್ಕೆ ಕಾಯೋದಿಲ್ಲ, ಎಸ್ಪೆಷಲಿ ಈ ಫಸ್ಟ್ ಡೇ ಫಸ್ಟ್ ಶೋ ನೋಡುವಂತಹ ವೀಕ್ಷಕರು ಯಾವುದೋ ಒಂದು ವಿಷಯಕ್ಕೆ ಕಾಯೋದಿಲ್ಲ. ಯಾವ ವಿಷಯ ಅಂತ ಯೋಚನೆ ಮಾಡ್ತಾ ಇರಿ, ಗೊತ್ತಾದರೆ ನಮಗೆ ಮೆಸೇಜ್ ಮಾಡಿ, ಗೊತ್ತಾಗಿಲ್ಲ ಅಂದರೆ ಐರಾವತ ಸಿನಿಮಾದ ಈ ಹಾಡಿನ ನಂತರ ವಿಷಯ ಏನು ಅಂತ ನಾನೇ ನಿಮಗೆ ತಿಳಿಸ್ತೀನಿ. ಸ್ಟೇ ಟ್ಯೂನ್ ಟು 101.3 FM ರೇನ್ಬೋ, ಕನ್ನಡ ಕಾಮನ ಬಿಲ್ಲು.

0: ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಶುಕ್ರವಾರದ ವಿಶೇಷ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದರಲ್ಲೂ ಫಸ್ಟ್ ಡೇ ಫಸ್ಟ್ ಶೋ. ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಷಯ ಇನ್ನು ಫಸ್ಟ್ ಡೇ ಫಸ್ಟ್ ಶೋ ನೋಡುವಂತಹ ವೀಕ್ಷಕರು ಒಂದು ವಿಷಯಕ್ಕೆ ಕಾಯೋದಿಲ್ಲ, ಯಾವ ವಿಷಯ ಯೋಚನೆ ಮಾಡಿ ಅಂತ ಹೇಳಿದ್ದೆ. ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ಯಾರಿದು ನಂಬರ್ ಎಂಡಿಂಗ್ ವಿತ್ 45238, ಇವರು ತಮ್ಮ ಹೆಸರನ್ನ ತಿಳಿಸಿಲ್ಲ. ಇವ್ರು ಹೇಳ್ತಾ ಇದ್ದಾರೆ, ಹೌದು ನಿಮ್ಮ ಉತ್ತರ ಸರಿಯಾಗಿದೆ. ಓಕೆ, ಹಾಗೆ ಗೆಸ್ಸನ್ನ ಮಾಡಿದ್ದಾರೆ ನಂಬರ್ ಎಂಡಿಂಗ್ ವಿತ್ 928, ಇವ್ರು ಹೇಳ್ತಾ ಇದ್ರಿ ನಾನು ನೋಡಿದಂತಹ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ಯಾವುದು ಅಂತ ಅಂದ್ರೆ ಕಮಲ್ ಹಾಸನ್ ರವರು ಅಭಿನಯಿಸಿರುವಂತಹ ಪುಷ್ಪಕ ವಿಮಾನ ಚಿತ್ರ ಅಂತ. ಹಾಗೆ ನಂಬರ್ ಎಂಡಿಂಗ್ ವಿತ್ 84232, ಯಾರಿದು ರಾಮೂರವರ ಸಂದೇಶ ಬಂದಿದೆ. ಇವರು ಹೇಳ್ತಾ ಇದ್ದಾರೆ ಸಿನಿಮಾ ನೋಡೋದಕ್ಕೆ ಮುಂಚೆ ನಾವು ಕೆಲವೊಂದು ಇನ್ಫಾರ್ಮೇಶನ್ನ ಸರ್ಚ್ ಮಾಡ್ತೀವಿ ಅಂತ. ಓಕೆ, ಹಾಗೆ ನಂಬರ್ ಎಂಡಿಂಗ್ ವಿತ್ 35 ಹರೀಶ್ ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವರು ಹೇಳ್ತಾ ಇದ್ದಾರೆ ನಾನಂತೂ ಇದುವರೆಗೂ ಮೊದಲ ದಿನ ಮೊದಲ ಶೋ ನೋಡಿಲ್ಲ ಮೇಡಮ್, ಯಾಕಂದರೆ ಮೊದಲ ಶೋ ನೋಡಲು ಹೋದರೆ ಅಲ್ಲಿನ ಗಲಾಟೆಯಲ್ಲಿ ಸರಿಯಾಗಿ ನೋಡಲಾಗಲ್ಲ, ಅದಕ್ಕೆ ಸ್ವಲ್ಪ ದಿನ ಬಿಟ್ಟು ಹೋಗುವೆ ಅಂತ. ಹಾಗೆ ಸಿನಿಮಾ ಶತದಿನ ಆಚರಿಸಿದರೆ ಆ ಶತದಿನೋತ್ಸವದ ಸಮಾರಂಭದ ಒಂದು ತುಣುಕು ಹಾಕುತ್ತಾರೆ ಮೇಡಮ್, ಅದನ್ನು ನೋಡಬಹುದು ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ನಮ್ಮ ತಾಯಿಯವರು ನೆನಪು ಮಾಡಿಕೊಂಡರು ಅಂತ ಹೇಳ್ತಾ ಇದ್ದಾರೆ. ಯಾರಿದು ನಂಬರ್ ಎಂಡಿಂಗ್ ವಿತ್ 47957, ಮೊದಲ ಸಿನಿಮಾ ಇವರು ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ದು ನಂಜುಂಡಿ ಕಲ್ಯಾಣ ಅಂತ ಹೇಳ್ತಾ ಇದ್ದಾರೆ. ಕಮಲಾ ಹರೀಶ್ ಸಮರ್ಥ ಯಶೋಧ ಹುಬ್ಬಳ್ಳಿಯಿಂದ ಇವರು ಈ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನೀವು ಕೂಡ ತಿಳಿಸ್ಬೋದು ಫಸ್ಟ್ ಡೇ ಫಸ್ಟ್ ಶೋ ನೀವು ಯಾವ ಸಿನಿಮಾನ ನೋಡಿದ್ರಿ, ನೆನಪಾದರೆ ಸಂದೇಶ ಕಳಿಸಿ, ಯಾವ ಸಿನಿಮಾ ಅನುಭವ ಹೇಗಿತ್ತು ಏನು ಅಂತ. ಹಾಗೆ ನಾನಾಗಲೇ ಹೇಳಿದ್ನಲ್ಲ ಫಸ್ಟ್ ಡೇ ಫಸ್ಟ್ ಶೋ ನೋಡುವಂತಹ ವೀಕ್ಷಕರು ಯಾವುದೋ ಒಂದು ವಿಷಯಕ್ಕೆ ಕಾಯೋದಿಲ್ಲ ಅಂತ. ಯಾವ್ದು ಹೇಳಿ, ಅದು ರಿವ್ಯೂಸ್. ಸಿನಿಮಾ ಬಿಡುಗಡೆಯಾದಾಗ ಒಂದೆರಡು ದಿನಗಳ ನಂತರ ದಿನಪತ್ರಿಕೆಗಳಲ್ಲಿ ನಾವು ರಿವ್ಯೂಗಳನ್ನ ನೋಡ್ತೀವಿ, ವಿಮರ್ಶೆಯನ್ನು ಬರೆದಿರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಸಹ ಈಗ ನಾವು ವಿಮರ್ಶೆಗಳನ್ನ ನೋಡ್ತೀವಿ, ಅದನ್ನು ನೋಡಿ ಆಮೇಲೆ ಸಿನಿಮಾಗೆ ಹೋಗಬೇಕಾ ಬೇಡವಾ ಅಂತ ಡಿಸೈಡ್ ಮಾಡೋರು ಕೂಡ ಇರ್ತಾರೆ. ಹಾಗೆ ನಮ್ಮ ಸ್ನೇಹಿತರು ಹೇಳಿದಾಗೆ ಮೊದಲನೇ ದಿನ ಹೋದರೆ ಸ್ವಲ್ಪ ಗಲಾಟೆ ಇರುತ್ತೆ, ಕೇಳೋದಕ್ಕೆ ಕಷ್ಟ ಆಗುತ್ತೆ ಡೈಲಾಗ್ಸ್ ಅಂತ ಕೆಲವರು ಒಂದಷ್ಟು ದಿನಗಳ ನಂತರ ವೆಯ್ಟ್ ಮಾಡಿ ಸಿನಿಮಾಗೆ ಹೋಗ್ತಾರೆ. ಅಂಥವರು ರಿವ್ಯೂನ ನೋಡಿ ಆ ನಂತರ ಸಿನಿಮಾಗೆ ಹೋಗಬೇಕಾ ಬೇಡವಾ ಅಂತ ಥಿಂಕ್ ಮಾಡ್ತಾರೆ. ಆದರೆ ಫಸ್ಟ್ ಡೇ ಫಸ್ಟ್ ಶೋ ನೋಡುವಂಥವ್ರು ಚಿತ್ರ ರಿಲೀಸ್ ಆಗೋದಕ್ಕೆ ಮುಂಚೆನೇ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡಿರ್ತಾರೆ. ಹಾಗಾಗಿ ಅವರು ಯಾವುದೇ ರಿವ್ಯೂ ನೋಡೋದು ಬೇಡ, ರಿವ್ಯೂ ನೋಡಿ ಮೈಂಡ್ ಚೇಂಜ್ ಮಾಡೋದು ಬೇಡ, ಹಾಗಾಗಿ ನಾವು ಫಸ್ಟ್ ಡೇನೇ ನೋಡೋಣ ಫಸ್ಟ್ ಶೋನೇ ನೋಡೋಣ ಅಂತ ಹೋಗ್ತಾರೆ. ಸೊ ಇವರು ರಿವ್ಯೂಗಾಗಿ ಕಾಯೋದಿಲ್ಲ, ಇವರು ನೋಡ್ಕೊಂಡು ಬಂದು ನಂತರ ಬೇರೆಯವ್ರಿಗೆ ರಿವ್ಯೂನ ಕೊಡ್ತಾರೆ. ನೀವು ಕೂಡ ತಿಳಿಸ್ಬೋದು ಫಸ್ಟ್ ಡೇ ಫಸ್ಟ್ ಶೋ ಯಾವ ಸಿನಿಮಾನ ನೋಡಿದ್ರಿ ಅಂತ. ನೀವು ಕೇಳ್ತಾ ಇದ್ದೀರಾ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ. ಇದು ಸಂಜೆಯ ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆ.
1: Attention, national recognition for your hard work, for those making outstanding contributions to the animal husbandry and dairy sector and embracing innovative practices. The Department of Animal Husbandry and Dairy, Government of India, invites nominations for the prestigious National Gopal Ratna Awards 2026. The awards recognize excellence in three categories: Best Dairy Farmer, Best Dairy Cooperative Society, Best Artificial Insemination Technician. And there is more. Special provisions have been made for the Northeastern region and Himalayan states. Nomination period 10th August to 10th September 2026. So what are you waiting for? Apply to

ಶುಕ್ರವಾರದ ಸಂಜೆ ನೀವು ಕೇಳ್ತಾ ಇದ್ರೆ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ ಸಮಯ ಆಗಿದೆ 5:46:46. ಇವತ್ತು ಶುಕ್ರವಾರ, ಹಾಗಾಗಿ ಸಿನಿಮಾ ನಮ್ಮ ವಿಷಯ. ಹಾಗೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರುವಂತಹ ಟಾಪಿಕ್ ಫಸ್ಟ್ ಡೇ ಫಸ್ಟ್ ಶೋ. ಸ್ನೇಹಿತರ ಸಂದೇಶಗಳು ಬಂದಿವೆ. ಹಾಯ್ ಮೇಡಮ್, ನಮಸ್ತೆ, ಹೇಗಿದ್ದೀರಾ? ನಾನು ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ದು ಕೂಡ ನಂಜುಂಡಿ ಕಲ್ಯಾಣ ಸಿನಿಮಾನೇ ಉಮಾ ಥಿಯೇಟರ್ನಲ್ಲಿ ನೋಡಿದ್ದು ಮೇಡಮ್. ಏನ್ ಜನ ಇದ್ರು ಗೊತ್ತಾ, ಬಬ್ಬಾ ಅಂತ ಲತಾ ದಿನೇಶ್ ಅವರು ಗಂಗೊಂಡನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹಾಯ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಯಾರಿದು ನಂಬರ್ ಎಂಡಿಂಗ್ ವಿತ್ 2249 ಇವ್ರು ಹೇಳ್ತಾ ಇದ್ದಾರೆ, ನಾವು ನೋಡಿದಂತಹ ಮೊದಲ ಚಿತ್ರ ಸಂಪತ್ತಿಗೆ ಸವಾಲ್ ಅಂತ ಆನಂದ ಕುಲಕರ್ಣಿ ಸುಲೇಪೇಟದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹರೀಶ್ ಮಲ್ಲೇಶ್ವರದಿಂದ ಹೇಳ್ತಾ ಇದ್ದಾರೆ, ಪತ್ರಿಕೆಯಲ್ಲಿ ರೇಟಿಂಗ್ ಕೊಡೋದನ್ನು ನೋಡಿಕೊಂಡು

ಆಮೇಲೆ ಕೆಲವರು ಸಿನಿಮಾಗೆ ಹೋಗ್ತಾರೆ ಮೇಡಮ್ ಅಂತ. ಹೌದು, ರಿವ್ಯೂಗೆ ವೆಯ್ಟ್ ಮಾಡಿ ರಿವ್ಯೂ ಹೇಗಿದೆ ನೋಡಿಕೊಂಡು ಆಮೇಲೆ ಸಿನಿಮಾಗೆ ಹೋಗೋರು ಸಹ ಇರ್ತಾರೆ. ರೇಟಿಂಗ್ ಎಷ್ಟಿದೆ, ಸ್ಟಾರ್ ರೇಟಿಂಗ್ 3 ಇದೆಯಾ 4 ಇದೆಯಾ ಅಂತ ನೋಡಿ ಒಂದಷ್ಟು ಕಡೆ ಅದನ್ನು ಅಂದರೆ ರಿವ್ಯೂ ಒಂದನ್ನೇ ನೋಡಿ ಅವರು ಅದರ ಮೇಲೆ ರಿಲೈ ಆಗೋದಿಲ್ಲ. ಬೇರೆ ಬೇರೆ ವೆಬ್ಸೈಟ್ಗಳಲ್ಲಾಗಿರ್ಬೋದು, ಬೇರೆ ಬೇರೆ ಪತ್ರಿಕೆಗಳಲ್ಲಿ ಹೇಗಿದೆ ರಿವ್ಯೂಗಳು ಅಂತ ನೋಡ್ತಾರೆ. ಹಾಗೆ ಅವರ ಸ್ನೇಹಿತರೇನಾದರೂ ಫಸ್ಟ್ ಡೇ ಫಸ್ಟ್ ಶೋ ಹೋಗಿದ್ರೆ ಅವ್ರನ್ನ ಕೇಳಿ ತಿಳ್ಕೊಂಡು ಹೇಗಿದೆ ಪರವಾಗಿಲ್ವಾ ನೋಡ್ಬೋದಾ ಅಂತೆಲ್ಲ ಯೋಚನೆ ಮಾಡಿ ಸಿನಿಮಾಗೆ ಹೋಗೋರು ಸಹ ಇರ್ತಾರೆ. ನೀವೇನಾದರೂ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡಿದ್ರೆ, ಯಾವ ಸಿನಿಮಾ ನೋಡಿದ್ರಿ ಅಂತ ನಿಮಗೆ ನೆನಪಿದ್ರೆ ನಮಗೆ ಸಂದೇಶ ಕಳಿಸಿ. ಹಾಗೆ ಫಸ್ಟ್ ಡೇ ಫಸ್ಟ್ ಶೋ ಅಂದರೆ ಅದೊಂಥರ ಸಂಭ್ರಮಾಚರಣೆ ಅಲ್ವಾ ಅಭಿಮಾನಿಗಳಿಗೆ. ಆ ದಿನ ಹೇಗಿತ್ತು ಸಂಭ್ರಮ, ನೀವು ಹೇಗೆ ಎಂಜಾಯ್ ಮಾಡಿದ್ರಿ, ಸಿನಿಮಾನ ಸರಿಯಾಗಿ ನೋಡಿದ್ರಾ, ಡೈಲಾಗ್ ಕೇಳಿಸ್ತಾ, ಹೇಗಿತ್ತು ಆ ದಿನದ ಒಂದು ಅನುಭವ ಅಂತ ನಮ್ಮ ಜೊತೆಗೆ ಹಂಚ್ಕೋಬಹುದು ಇವತ್ತಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9408010013 9480901013. ಈಗ ಬನಾರಸ್ ಸಿನಿಮಾದ ಒಂದು ಮುದ್ದಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಲ್ಲ ವಿಷಯಗಳಲ್ಲೂ ಮೊದಲು ವಿಶೇಷನೇ, ಸಿನಿಮಾ ವಿಷಯದಲ್ಲೂ ಅಷ್ಟೇ. ಫಸ್ಟ್ ಡೇ ಫಸ್ಟ್ ಶೋ ಸ್ಪೆಷಲ್ ಫೀಲ್ ಕೊಡುತ್ತೆ ಆಡಿಯನ್ಸ್ಗೆ, ಥಿಯೇಟರ್ವರೆಗೆ, ಅಭಿಮಾನಿಗಳಿಗೆ ಒಂದು ಹಬ್ಬದ ವಾತಾವರಣದ ಅನುಭವ ಆಗುತ್ತೆ ನೋಡೋಕ್ಕೆ ಹೋದವ್ರಿಗೆ. ಅದರಲ್ಲೂ ಮೊದಲನೇ ಸಲ ಹೋದಾಗ ಓ ಇಷ್ಟೊಂದು ಜನ ಸೇರ್ತಾರಾ ಅಂತ ಅನಿಸುತ್ತೆ. ನೆಚ್ಚಿನ ನಟರ ಸಿನಿಮಾಗಳು ಅಂದರೆ ಫ್ಯಾನ್ಸ್ಗೆ ಏನೋ ಒಂಥರ ಸಂತೋಷ ಸಂಭ್ರಮ ಹೆಚ್ಚಾಗೇ ಇರುತ್ತೆ. ಥಿಯೇಟರ್ನ ಆಚೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸೇರಿರ್ತಾರೆ. ಫಸ್ಟ್ ಟೈಮ್ ನಾವು ಏನಾದರೂ ಹೋದರೆ ಬೆಳಿಗ್ಗೆನೇ ಇಷ್ಟೊಂದು ಯೂಜ್ ಕ್ರೌಡ್ ಸೇರಿರ್ತಾರಲ್ಲ ಅಂತ ಆಶ್ಚರ್ಯ ಆಗುವಷ್ಟು ಜನಸಂಖ್ಯೆನ ನಾವು ಥಿಯೇಟರ್ನ ಮುಂದೆ ನೋಡಬಹುದು. ಹಾಗೆ ಸ್ಟಾರ್ ನಟರ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಅಂದಾಗ ಮೊದಲ ಸಿನಿಮಾ ನೋಡೋ ಖುಷಿಯ ಜೊತೆಗೆ ಅಭಿಮಾನಿಗಳಿಗೆ ಮತ್ತೊಂದು ಖುಷಿ ಏನಂದರೆ ಅವರ ಫೇವ್ರೆಟ್ ಆ್ಯಕ್ಟರ್ಸ್ನ ಸಹ ನೋಡಬಹುದು, ಮಾತಾಡಬಹುದು ಅಂತೆಲ್ಲ ಯೋಚನೆ ಮಾಡಿಕೊಂಡು ಆ ರೀತಿಯ ಮನಸ್ಸಲ್ಲಿ ಆಸೆಗಳನ್ನ ಇಟ್ಕೊಂಡು ಸಹ ಥಿಯೇಟರ್ಗೆ ಬಂದಿರ್ತಾರೆ. ಟಿಕೆಟ್ ಸಿಗೋದು ಕಷ್ಟ ಆದರೂ ಸಹ ಹೇಗೋ ಟಿಕೆಟ್ ತೊಗೊಂಡು ಥಿಯೇಟರ್ ಒಳಗೆ ಹೋಗ್ತಾರೆ. ಸ್ಕ್ರೀನ್ ಮೇಲೆ ತಮ್ಮ ಹೀರೋ ಎಂಟ್ರಿ ಆಗ್ತಿದ್ದ ಹಾಗೇ ವಿಸಲ್ಗಳ ಸುರಿಮಳೆ, ಹಾಗೆ ಖುಷಿಗೆ ಅಭಿಮಾನಿಗಳು ಸ್ಕ್ರೀನ್ನ ಮುಂದೆ ಬಂದು ಡ್ಯಾನ್ಸ್ ಕೂಡ ಮಾಡ್ತಾರೆ. ಹಾಗೆ ಬಹಳ ದಿನಗಳಿಂದ ಏನಾದರೂ ಅವರ ಒಂದು ಸಿನಿಮಾಗೆ ವೆಯ್ಟ್ ಮಾಡ್ತಿದ್ರೆ ಅಥವಾ ಆ ಒಂದು ನಟರ ಸಿನಿಮಾ ಬಹಳ ದಿನಗಳ ನಂತರ ಬಹಳ ಸಮಯದ ನಂತರ ಅವರು ತೆರೆ ಮೇಲೆ ಕಾಣಿಸ್ಕೊಳ್ತಿದ್ರೆ ಅಂತೂ ಅಭಿಮಾನಿಗಳ ಸಂಭ್ರಮವನ್ನು ಹೇಳೋದಕ್ಕೆ ವರ್ಣಿಸೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಷ್ಟರ ಮಟ್ಟಿಗಿರುತ್ತೆ. ಸೊ ಸಂಭ್ರಮ ಹೆಚ್ಚಾಗೇ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ಈ ವಿಷಯದ ಕುರಿತಾಗಿ ಮತ್ತಷ್ಟು ಸಂದೇಶಗಳು ನಮ್ಮ ಇನ್ಬಾಕ್ಸ್ನ ತಲುಪ್ತಾ ಇವೆ, ನೀವು ಕೂಡ ತಿಳಿಸ್ಬೋದು. ಫಸ್ಟ್ ಡೇ ಫಸ್ಟ್ ಶೋ ನೀವು ಯಾವ ಸಿನಿಮಾವನ್ನು ನೋಡಿದ್ರಿ, ನೋಡಿದ್ದು ನೆನಪಿದ್ರೆ ಯಾವ ಸಿನಿಮಾ ಅಂತ ನಮಗೆ ಮೆಸೇಜ್ ಮಾಡಿ, ಹಾಗೆ ಆ ಒಂದು ಫಸ್ಟ್ ಡೇ ಫಸ್ಟ್ ಶೋ ಅನುಭವ ಹೇಗಿತ್ತು ಅಂತ ಕೂಡ ನಮಗೆ ತಿಳಿಸ್ಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9484901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಚೌಕಾ ಸಿನಿಮಾದ ಒಂದು ಪಾರ್ಟಿ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮನೆ ಚಿನ್ನ ಕನ್ನಡ ಕಾಮನ ಬೆಲ್ಲು 101.3.

FDFS ಫಸ್ಟ್ ಡೇ ಫಸ್ಟ್ ಶೋ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸ್ನೇಹಿತರ ಸಂದೇಶಗಳನ್ನು ನೋಡುವಂತಹ ಸಮಯ. ಕೆಲವು ಚಿತ್ರಗಳಲ್ಲಿ ಫಸ್ಟ್ ಶೋ ನೋಡಿದಾಗ ಇರುವಂತಹ ಡೈಲಾಗ್ಗಳಾಗಲಿ, ಕೆಲವು ಸೀನ್ಗಳಾಗಲಿ, ಅವೆಲ್ಲ ಒಂದು ವಾರ ಅಥವಾ ಎರಡು ವಾರದ ನಂತರ ಬಿಟ್ಟು ಹೋದಾಗ ಆ ಡೈಲಾಗ್ ಆ ಸೀನ್ಗಳು ಕಟ್ ಆಗಿರುತ್ತವೆ ಅಂತ ಹೇಳ್ತಾ ಇದ್ದಾರೆ. ನಂಬರ್ ನಿಮಗೆ 558 35 ಇವರ ಸಂದೇಶ ಇದು. ಹಾಗೆ ನಾನು ಗಾಳಿಪಟ್ಟ ಚಿತ್ರವನ್ನು ಮೊದಲ ಶೋ ನೋಡಿದ್ದೀನಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಯೋಗೇಶ್ ಇವರು. ಹಾಗೆ ನಂಬರ್ ನಿಮಗೆ 5238 ಇವರು ಹೇಳ್ತಾ ಇದ್ದಾರೆ. ರಮೇಶ್ ಅವರ ಸಂದೇಶ ಇದು. ಇವರು, ನಾನು ರಾಜ್ಕುಮಾರ್ ಅವರ ಎಲ್ಲ ಸಿನಿಮಾಗಳನ್ನ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ದೀನಿ ಅಂತ. ಅದರಲ್ಲಿ ಜೀವನ ಚೈತ್ರ ನನಗೆ ಬಹಳ ಇಷ್ಟವಾದ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಅವರು ಸಿನಿಮಾ ನೋಡೋದಕ್ಕೆ ಹೋದಂಥ ಅನುಭವವನ್ನು ಕೂಡ ಇಲ್ಲಿ ಬಹಳ ದೀರ್ಘವಾಗಿ ಸಂದೇಶದ ಮೂಲಕ ಹಂಚಿಕೊಂಡಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ನಂಬರ್ ನಿವೆತ್ 4238 ಇವರ ಸಂದೇಶ ಬಂದಿದೆ. ಕುಮಾರ್ ಅವರು ಈ ಸಂದೇಶವನ್ನು ಕಳಿಸಿದ್ದಾರೆ. ಇವ್ರು ಹೇಳ್ತಾ ಇದ್ದಾರೆ, ನಾನು ಸುದೀಪ್ ಅವರ ಎಲ್ಲ ಸಿನಿಮಾಗಳನ್ನು ಫಸ್ಟ್ ಡೇ ಫಸ್ಟ್ ಶೋ ನೋಡೋದು, ಸ್ಪರ್ಶ ಚಿತ್ರವನ್ನು ಹಾಗೆ ನೋಡಿದ್ದೆ ಅಂತ. ಮೈಸೂರಿನಲ್ಲಿ ಆ ಚಿತ್ರವನ್ನು ನೋಡಿದ್ದು ಈಗಲೂ ಸಹ ನೆನಪಿದೆ ಅಂತ ಇವರು ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ನೀವು ಸಹ ತಿಳಿಸ್ಬೋದು ಫಸ್ಟ್ ಡೇ ಫಸ್ಟ್ ಶೋ ಯಾವ ಸಿನಿಮಾವನ್ನು ನೋಡಿದ್ರಿ, ಯಾವ ಥಿಯೇಟರ್ನಲ್ಲಿ ಅಂತ ಏನಾದರೂ ನೆನಪಿದೆಯಾ, ಹೇಗಿತ್ತು ಆ ಒಂದು ಅನುಭವ ಅಂತ ನಮ್ಮ ಜೊತೆಗೆ ಹಂಚಿಕೊಳ್ಳಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9484001013. ಈಗ ಅದ್ದೂರಿ ಸಿನಿಮಾದ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಾನ್ ಸ್ಟಾಪ್ ಸಂಜೆ.

0: ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ನೋಡಿದಂಥ ಸಿನಿಮಾಗಳ ಬಗ್ಗೆ ಮಾತಾಡ್ತಿದ್ವಿ. ನೀವು ಯಾವ್ದಾದ್ರು ಸಿನಿಮಾನ ನೋಡಿದ್ರೆ ನಮ್ಮ ಜೊತೆಗೆ ಹಂಚ್ಕೊಳ್ಳಿ ಅಂತ ಹೇಳಿದೆ. ಸಂದೇಶಗಳು ಈಗಲೂ ಸಹ ಬರ್ತಾ ಇವೆ. ನಾವು ನೋಡಿದಂತಹ ಮೊದಲ ಪ್ರದರ್ಶನದ ಚಿತ್ರ ನಮ್ಮ ಯಜಮಾನ ವಿಷ್ಣು ಸರ್ ಅವರದು. ಅದು ನಮ್ಮ ಪುಟ್ಟಣ್ಣ ಕಣಗಾಲು ಚಿತ್ರಮಂದಿರ ಕಣಗಾಲಿನಲ್ಲಿ. ಅದರ ಮಜಾನೇ ಬೇರೆ ಲೆವೆಲ್ ಆಗಿತ್ತು ಅಂತ ಹೇಳ್ತಾ ಇದ್ರೆ, ಸತೀಶ್ ಗೌಡರು ಕಡುಬಿನ ಹೊಸಹಳ್ಳಿ ಅರ್ಕಲ್ಗೂಡು ತಾಲೂಕಿನಿಂದ. ಹಾಗೆ ಇವರ ನಂತರ ನಂಬರ್ ಎನಿವೆ 47952 ಇವರ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಮೇಡಮ್ ನಾವು ಶಿವರಾಜ್ಕುಮಾರ್ ಅವರ ಎಲ್ಲ ಸಿನಿಮಾಗಳನ್ನ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾ ಬಂದಿದ್ದೀವಿ ಇಷ್ಟು ವರ್ಷಗಳವರೆಗೆ ಅಂತ. ಇವರು ಯುವರಾಜ ಸಿನಿಮಾವನ್ನು ಮೆಚ್ಚಿಕೊಂಡು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಫಸ್ಟ್ ಡೇ ಫಸ್ಟ್ ಶೋ ಒಂಥರ ಅನುಭವ ತುಂಬ ಖುಷಿ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ನಂಬರ್ ಎನಿವೆ 4238 ಇವರು. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ನೀವು ಕೂಡ ಇನ್ನು ಮೆಸೇಜ್ ಮಾಡಿ ತಿಳಿಸಿಲ್ಲ, ತಿಳಿಸ್ಬೇಕು ಅಂದರೆ ಇವತ್ತು ನಾವು ಮಾತಾಡ್ತಾ ಇರೋಂಥ ವಿಷಯ ಫಸ್ಟ್ ಡೇ ಫಸ್ಟ್ ಶೋ ನೋಡಿದಂಥ ಸಿನಿಮಾ ಯಾವುದು, ನೀವು ನೋಡಿದರೆ ಯಾವ ಸಿನಿಮಾ ಅಂತ ನೆನಪಿದ್ರೆ, ಥಿಯೇಟರು ನೆನಪಿದ್ರೆ ನಮಗೆ ಸಂದೇಶ ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9489901013. ಈಗ ಎಕ್ಕ ಸಿನಿಮಾದ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.
1: ಕಂಗ್ರಾಚ್ಯುಲೇಷನ್ಸ್.

0: ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ನೋಡಿದಂಥ ಸಿನಿಮಾಗಳು ನಿಮಗೆ ನೆನಪಿದ್ರೆ ಸಂದೇಶ ಕಳಿಸಿ ಅಂತ ಕೇಳಿದ್ದೆ. ತಿಮೇಶ್ ಯಾದವ್ ಶ್ರೀಕೃಷ್ಣನಗರ ದಾವಣಗೆರೆಯಿಂದ ಹೇಳ್ತಾ ಇದ್ರಿ, ನಾನು ಮೊದಲನೇ ಸಲ ಫಸ್ಟ್ ಡೇ ಫಸ್ಟ್ ಶೋ ನೋಡಿದಂಥ ಸಿನಿಮಾ ಅಂದರೆ ಅದು ಮೈ ಆಟೋಗ್ರಾಫ್. ದಾವಣಗೆರೆಯಲ್ಲಿ ಗೀತಾಂಜಲಿ ಟಾಕೀಸ್ನಲ್ಲಿ ನೋಡಿದಂಥ ನೆನಪು ಸೂಪರ್ ಆಗಿತ್ತು ಅನುಭವ ಅಂತ ಹೇಳ್ತಾ ಇದ್ರಿ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಸಿನಿಮಾ ಬಣ್ಣದ ಲೋಕ, ಕಲರ್ಫುಲ್ ಪ್ರಪಂಚ, ಜನರನ್ನ ತನ್ನ ಕಡೆ ಅಟ್ರ್ಯಾಕ್ಟ್ ಮಾಡುವಂಥ ಒಂದು ಮಾಧ್ಯಮ. ಬೇರೆ ಎಲ್ಲ ಕ್ಷೇತ್ರಗಳಿಗಿಂತ ಸಿನಿಮಾ ಕ್ಷೇತ್ರಕ್ಕೆ ಅಭಿಮಾನಿಗಳ ಸಂಖ್ಯೆ ಹೆಚ್ಚು ಅಂತ ಹೇಳಬಹುದು. ಲೈಫ್ನಲ್ಲಿ ಒಂದ್ಸಲ ಆದರೂ ಯಾವುದಾದ್ರೂ ಸಿನಿಮಾಗೆ ರಿಲೀಸ್ ಆದ ತಕ್ಷಣ ಅಂದರೆ ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು, ಆ ಅನುಭವ ಹೇಗಿರುತ್ತೆ, ಆ ಒಂದು ಫೀಲ್ ಹೇಗಿರುತ್ತೆ, ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಸಿನಿಪ್ರಿಯರು ಅಂದ್ಕೊಳ್ತಾರೆ. ಹಾಗೆ ಎಷ್ಟೋ ವರ್ಷಗಳಿಂದ ಯಾವುದಾದ್ರೂ ಒಂದು ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ನೋಡಿದರೆ ಅದನ್ನು ಆಗಾಗ ನೆನಪು ಮಾಡ್ಕೊಳ್ತಾ ಇರ್ತಾರೆ. ಇನ್ನು ಆಗಿನಿಂದ ಈಗಲವರೆಗೂ ನಾವು ನೋಡಿದ್ರೆ ಸಿನಿಮಾದ ಮೇಕಿಂಗ್ನಲ್ಲಿ ಬಹಳಷ್ಟು ಚೇಂಜಸ್ ಆಗಿದೆ. ಸಿನಿಮಾದ ಕತೆಗಳು ಕಂಟೆಂಟ್ ಬೇರೆ ರೀತಿಯಾಗಿದೆ, ಹಾಗೆ ಪ್ರೊಡಕ್ಷನಲ್ಲೂ ಸಹ ಅನೇಕ ಚೇಂಜಸ್ನ ನಾವು ನೋಡಬಹುದು. ಆದರೆ ಆವತ್ತಿಂದ ಇವತ್ತಿನವರೆಗೂ ಫಸ್ಟ್ ಡೇ ಫಸ್ಟ್ ಶೋ ಕ್ರೇಜ್ ಮಾತ್ರ ಹಾಗೇ ಇದೆ. ಇವತ್ತು ಶುಕ್ರವಾರ, ಹಾಗಾಗಿ ನಾವು ಫ್ರೈಡೇ ಸ್ಪೆಷಲ್ ನಾನ್ ಸ್ಟಾಪ್ ಸಂಜೆಯಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಬಗ್ಗೆ ಮಾತಾಡ್ತಾ ಸಾಗಿದ್ವಿ. ನೀವು ಕೂಡ ಸಂದೇಶಗಳನ್ನ ಕಳಿಸಿ ನಿಮ್ಮ ಫಸ್ಟ್ ಡೇ ಫಸ್ಟ್ ಶೋ ಯಾವ ಸಿನಿಮಾ ನೀವು ನೋಡಿದ್ದು ಅಂತ ಕೂಡ ತಿಳಿಸಿದ್ರಿ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ಕಾರ್ಯಕ್ರಮದ ವಿಷಯ ಹಾಗೂ ಹಾಡುಗಳು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮವನ್ನು ಕೇಳಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಮ ಜ್ಯೋತಿಯಾಗಿದ್ದದ್ದು ನಾನು ನಿಮ್ಮ ಆರ್ಜೆ ಕುಸುಮ. ಸೊ ಕೇಳ್ತಾ ಇರಿ, ಸ್ಟೇ ಟ್ಯೂನ್ ಟು 101.3 FM ರೇನ್ಬೋ. ಕನ್ನಡ ಕಾಮನ ಬಿಲ್ಲು, ಮ್ಯೂಸಿಕಲಿ ಯುವರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶ

0: ವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
1: ಕನಸಿನ ಲೋಕಕ್ಕೆ.
2: ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ ನೆನಪು,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ನೀವು ಕೇಳ್ತಾ ಇದ್ರೆ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ. ಸಮಯ ಇನ್ನೇನು 6:05 ಆಗಲಿದೆ. 6:05ಕ್ಕೆ ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: This is Akashvani. The news read by Abhishek Mukhopadhyay.

0: ಯಾವ ಭಾವನೆ ಹಂಚಿಕೊಂಡಿರ್ಬೇಕಾದ್ರೆ ಈ ಗಂಡಿ ಸಂಬಂಧವಾದ ಲೆಕ್ಕಗಳು ಆವಾಗ ಅಷ್ಟು ಇರಲಿಲ್ಲ. ಹೇಳಿದ್ರೂ ಲಯಕ್ಕೆ ಅನ್ನಿಸ್ಕೊಂಡು ಭಾವ ಕೆಡಬಾರ್ದು. ಮುಖ್ಯವಾದ ಸಂಗೀತಕ್ಕೆ ಬೇಕಾದ ಭಾವ, ಭಾವಕ್ಕೆ ಬೇಕಾದ ಸಾಹಿತ್ಯವನ್ನು ಪಾಲನೆ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಆ ಸಾಹಿತ್ಯವನ್ನು ಪಾಲನೆ ಮಾಡಿಕೊಂಡು ಭಕ್ತಿಯಿಂದ ಭಾವದಿಂದ ಹಾಡಬೇಕು. ಒಂದು ಕಚೇರಿ ಈ ಸಭಾ ಕಚೇರಿಗೆ ಏನು ತೈ ಇಟ್ಕೊಂಡಿರೋರು ಮಿಕ್ಕಿನಂತೆ ಬೆಳಗಿನ ಜಾವ ಆಗೋತಿ, ಮೂರು ಗಂಟೆ ಆಯಿತು, ನಾಲ್ಕು ಗಂಟೆ ಲೆಕ್ಕವೇ ಇರಲಿ, ಎತ್ತ ತಾಳಿ ಜನಗಳು ಕೇಳ್ತಾಯಿದ್ರು. ಆವಾಗಿನ ಕಾಲದಲ್ಲೇ ಆಗಿತ್ತು, ಸಾವಿರಾರು ಜನ ಇಲ್ಲ, 2000 ಜನಕ್ಕೆ ಕೂತ್ಕೊಂಬರು. ಆವಾಗಿನ ಶ್ರುತಿಗಳೇ ಬೇರೆ. ಆಗಿನ ಶ್ರುತಿ ಹೇಗೆ ಅಂದರೆ ತಂಬೂರಿ ಮ್ಯಾಲ ಕುದುರೆ ಬಂದಿರೋದು, ಅದನ್ನು ಎಳೆದು ಬೇಡೋದು, ಎಳಿಗಂದಲ್ಲಿ ಶ್ರುತಿ ಇತ್ತು. ಆ ಶ್ರುತಿ ಯಾವಾಗ ಆ ಟೈಮ್ ಅವತ್ತಿನ ದಿನಕ್ಕೆ ಶಾರೀರಿಕ ಯಾವ ಶ್ರುತಿ ಆ ಶ್ರುತಿ ಇಟ್ಕೊಂಡು ಹಾಡೋ ಪದ್ಧತಿ ಇತ್ತು. ಆ ಮೈಕು ಇಲ್ಲ, ಏನೂ ಇಲ್ಲ, ಸಾವಿರಾರು ಜನ ಕೇಳ್ತಾ ಇದ್ರು ಸ್ವಾಮಿ.
1: ಭೈರವಿ ಅಂತ ಹೇಳಿದ್ರೆ ಆ ಭೈರವಿ ಕೊಂಚ ಆಗಿನ ಕಾಲದಲ್ಲಿ ಭೈರವಿ ಯಾವ ಮಟ್ಟದಲ್ಲಿ ಇತ್ತು ಅಂತ ಸ್ವಲ್ಪ ನಾವು ತಿಳ್ಕೊಳ್ಳೋಣ.
0: ವಯಸ್ಸಾಗಿದೆ, ನಾನು ಹಾಡಿದ್ರೆ ಅಷ್ಟು ಚೆನ್ನಾಗಿತ್ತೋ ಇಲ್ವೋ ನಂಗೆ ತಿಳಿದು
1: ಹಾಡಿ.

0: ಚಿಂತಲಪಲ್ಲಿ ಶೈಲಿ ಅಂತಾನೆ ನಾವು ಇವತ್ತು ಕರ್ನಾಟಕ ಸಂಗೀತದಲ್ಲಿ ಕೇಳ್ತೇವೆ. ಚಿಂತಲಪಲ್ಲಿ ವೆಂಕಟರಾವ್ ಅವರ ಗಾಯನದ ಸಣ್ಣ ಝಲಕ್ ಮತ್ತು ಧ್ವನಿಯನ್ನು ಆಲಿಸಿದಿರಿ ಇವತ್ತಿನ ಕನ್ನಡ ರತ್ನ ಭಂಡಾರದಲ್ಲಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
1: ಸರ್ವೋದಯವಾಗಲಿ ಸರ್ವರಲಿ.
2: ಇದುವರೆಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರವನ್ನ ಕೇಳಿದ್ರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಾವು ಎಷ್ಟು ಭಾಷೆಗಳನ್ನು ಕಲಿತರೂ ಅದು ಪ್ರಯೋಜನಕಾರಿಯೇ? ಆದರೆ ನಮ್ಮ ತಾಯ್ನುಡಿ ನಮ್ಮ ಅಂತರಂಗದ ಭಾಷೆ.

ವಿಶ್ವದ ವಿದ್ಯಮಾನಗಳನ್ನು ತಿಳಿಯಲು ನಮಗೆ ಇಂಗ್ಲಿಷ್ ಬೇಕೇ ಬೇಕು. ಆದರೆ ಮಾತೃಭಾಷೆಯ ಶಕ್ತಿ ಸತ್ವ ಭಿನ್ನವಾದುದು.

ತಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ ಏರ್ ಪ್ರೋಗ್ರಾಮ್ বাংলা ভাষায় এখন ভালো ভালো সংগীত খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারাও এর সাথে যোগদান করুন।

0: अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुनो।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ। ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ।

0: ಇದು ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಸಮಯ ಇನ್ನೇನು 6:20 ಆಗಲಿದೆ. 6:20 ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ದೇಶೇನ ಲಬ್ಧಃ ಪ್ರಥಮಃ ಉಪಭೂ ಸಮಕಾಲಿಕ ಭೂ ಅವಲೋಕನ ಉಪಗ್ರಹಃ. ಸಫಲ ಪ್ರಕ್ಷೇಪಣಂ ಭಾರತಸ್ಯ ಅಂತರಿಕ್ಷ ಕ್ಷೇತ್ರಸ್ಯ ಸಂವರ್ಧಮಾನ ಸಾಮರ್ಥ್ಯಸ್ಯ ಪ್ರತೀಕಭೂತಮಸ್ತೀತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಖ್ಯಾಪಿತವಾನ್. ನ್ಯಾಯಪ್ರದಾನ ಪ್ರಕ್ರಿಯಾಂ ವಿವಾದ ಸಮಾಧಾನಂ ಚಾಧಿಕೃತ್ಯ ಸಮಸಾಮಯಿಕ ವಿಷಯೇಷು ವಿಚಾರ ವಿಮರ್ಶಾರ್ಥಂ ನವದಿಲ್ಯಾಂ ವೀಕ್ಷ ಮುಖ್ಯ ನ್ಯಾಯಾಧೀಶ ಮಂಚಃ ಸಮಾರಬ್ಧಃ. ನೇಪಾಳ ಜಲೌಘೆ ವಿಲುಪ್ತಾನಾಂ ಪರಿಜನೇಭ್ಯಃ ಕೇಂದ್ರ ಸರ್ವಕಾರೇಣ ಡಿಎನ್ಎ ಪರೀಕ್ಷಣ ಸೌವಿಧ್ಯಂ ಪ್ರಕಲ್ಪಿತಂ. ವಿನಾಶಕಾರಿ ಜಲಾಪ್ಲಾವೇನ ಮೃತಾನಾಂ ಸಂಖ್ಯಾ 82 ಸಮುಪಗತಾ. ಕೃತ್ಸ್ನೇಹಿ ದೇಶೆ ಅಪಾರ ಶ್ರದ್ಧಯಾ ಜನಮಾಷ್ಟಮೀ ಪರ್ವ ಸಮನುಷ್ಠೀಯತೆ. ಅಪಿ ಚ ಶ್ವಃ ಯಾವತ್ ಮಧ್ಯಪ್ರದೇಶೆ ಅತಿವೃಷ್ಟೇಃ ಭಾರತ ಋತು ವಿಭಾಗೇನ ಪೂರ್ವಾನುಮಾನಂ ಪ್ರಕಟಿತಂ. ಅಥ

ವಾರ್ತಾ ವಿಶದೀಕೃತ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೂ ಸಮಕಾಲಿಕ ಕಕ್ಷಾಯಾಃ ಭಾರತಸ್ಯ ಸರ್ವಪ್ರಥಮೇನ ಚಿತ್ರಣ ಉಪಗ್ರಹೇಣ EOS 05 ಇತ್ಯನೇನ ಸಾಕಂ GSLV F-17 ಪ್ರಕ್ಷೇಪಣಯಾನಸ್ಯ ಸಫಲ ಪ್ರಕ್ಷೇಪಣಂ ಭೂರಿಶಃ ಅಭಿನಂದಿತವಾನ್. ಸಾಮಾಜಿಕ ಸಂಚಾರ ಪಟಲೆ ಏಕಸ್ಮಿನ್ ಸಂದೇಶೆ ಶ್ರೀಮೋದಿ ನ್ಯವೇದಯತ್ ಯತ್ ಸಫಲಮಿದಂ ಪ್ರಕ್ಷೇಪಣಂ ಭಾರತಸ್ಯ ಅಂತರಿಕ್ಷ ಕ್ಷೇತ್ರಸ್ಯ ಉತ್ಕೃಷ್ಟತಾಯಾಃ ನೂತನೋನ್ಮೇಷಸ್ಯ ಪ್ರವರ್ಧಮಾನ ಸಾಮರ್ಥ್ಯಸ್ಯ ಚ ಸಾಕ್ಷಾತ್ ಪ್ರತಿಬಿಂಬಃ ವರ್ತತೆ. ಸಹ ಏತಾಂ ಇಸ್ರೋ ಸಂಸ್ಥಾಯಾಃ ಕಾಚಿತ್ ವಿಶಿಷ್ಟಾ ಉಪಲಬ್ಧಿಃ ಅಥ ಚ ರಾಷ್ಟ್ರಸ್ಯ ಕೃತೆ ಗೌರವಾಸ್ಪದಂ ಕ್ಷಣಂ ಉದಘೋಷಯತ್. ಭಾರತೀಯ ಅಂತರಿಕ್ಷ ಅನುಸಂಧಾನ ಸಂಘಟನೇನ ಅದ್ಯ ಪ್ರಾತಃಕಾಲೆ ಆಂಧ್ರಪ್ರದೇಶಸ್ಯ ಶ್ರೀಹರಿಕೋಟಾ ಸ್ಥಿತಾತ್ ಸತೀಶ ಧವನ ಅಂತರಿಕ್ಷ ಕೇಂದ್ರಾತ್ GSLV F-17 ಅಂತರಿಕ್ಷಯಾನೇನ EOS 05 ಇತಿ ಭೂ ಅವಲೋಕನ ಉಪಗ್ರಹಃ ಗಗನೆ ಸಾಫಲ್ಯೇನ ಪ್ರಕ್ಷಿಪ್ತಃ. ಇಸ್ರೋ ಸಂಘಟನಸ್ಯ ಅಧ್ಯಕ್ಷಃ ವಿ ನಾರಾಯಣನ್ ಇತ್ಯಶಃ ಪ್ರತ್ಯಪಾದಯತ್ ಯತ್ ಅಭಿಯಾನಮಿದಂ ಭಾರತಸ್ಯ ಭೂ ಅವಲೋಕನ ಸಾಮರ್ಥ್ಯಂ ಸುದೃಢೀಕರಿಷ್ಯತಿ ಅಥ ಚ ಏತತ್ ಸಂಬದ್ಧಾನಾಂ ಸೇವಾನಾಂ ಪ್ರದಾನ ಪ್ರಕ್ರಿಯಾಂ ಸಮೇಧಿಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಟ್ಲಿ ದೇಶಸ್ಯ ಪ್ರಧಾನಮಂತ್ರಿಣೆ ಜಾರ್ಜಿಯಾ ಮೆಲೋನಿ ಇತ್ಯಸ್ಯೈ ಯುದ್ಧಾತ್ ಪರಂ ಇಟಲಿ ದೇಶಸ್ಯ ಇತಿಹಾಸೆ ನೈರಂತರ್ಯೇಣ ದೀರ್ಘತಮ ಕಾಲಂ ಯಾವತ್ ಪ್ರಧಾನಮಂತ್ರಿ ಪದಮಲಂಕರಣಾಯ ಶುಭಾಶಂಸಾಃ ಸಮರ್ಪಿತವಾನ್. ಸಾಮಾಜಿಕ ಸಂಚಾರ ಪಟಲೀಯ ಸಂದೇಶೆ ಶ್ರೀಮೋದಿ ಪ್ರತಿಪಾದಿತವಾನ್ ಯದಿಯಂ ಐತಿಹಾಸಿಕಿ ಉಪಲಬ್ಧಿ ತಸ್ಯಾಃ ಕುಶಲ ನೇತೃತ್ವೇ ಇಟಲಿ ಜನಗಣಸ್ಯ ಅಗಾಧ ವಿಶ್ವಾಸಸ್ಯ ಪ್ರತ್ಯಯಸ್ಯ ಚ ಸಾಕ್ಷಾತ್ ಪ್ರತಿಫಲನಂ ವರ್ತತೆ. ಪ್ರಧಾನಮಂತ್ರಿಣಾ ವಿಶೇಷತಯಾ ಪ್ರತಿಪಾದಿತಂ ಯತ್ ಮೆಲೋನಿ ವರ್ಯಾಯಾಃ ಪ್ರಗಾಢ ಮೈತ್ರಿ ಭಾರತ ಇಟಲಿ ವಿಶೇಷ ಸಾಮರಿಕ ಸಹಭಾಗಿತಾಯಾಃ ಸಂವರ್ಧನೆ ಸುದೃಢೀಕರಣೆ ಚ ಪ್ರಮುಖ ಹೇತುಭೂತ ಸಿದ್ಧ. ಶ್ರೀಮೋದಿ ಅಗ್ರೇಪಿ ನ್ಯವೇದಯತ್ ಯತ್ ಉಭಯೋಃ ದೇಶಯೋಃ ಪ್ರಜಾನಾಂ ಸಮೃದ್ಧಾಭ್ಯುದಯಾಯ ಘನಿಷ್ಠ ಸಹಯೋಗಂ ಸಾತತ್ಯೇನ ಅಗ್ರೆ ನೇತುಂ ಸಹ ಸೋತ್ಕಂಠಂ ಪ್ರತೀಕ್ಷತೆ. ಸಹ ಆಗಾಮಿ ವರ್ಷೇಷು ಜಾರ್ಜಿಯಾ ಮೆಲೋನಿ ಮಹೋದಯಾಯಾಃ ನಿರಂತರ ಸಾಫಲ್ಯಾಯ ಯಶಸ್ಸೇ ಚ ಮಂಗಲ ಕಾಮನಾಃ ಪ್ರಾಸ್ತೌತ್. ನವದಿಲ್ಯಾಮದ್ಯಾರಭ್ಯ ಬ್ರೀಕ್ಸ್ ಮುಖ್ಯ ನ್ಯಾಯಾಧೀಶ ಮಂಚಃ ಆರಬ್ಧಃ ಯತ್ರ ಬ್ರೀಕ್ಸ್ ಸದಸ್ಯ ರಾಷ್ಟ್ರೇಭ್ಯಃ ಸಹಯೋಗಿ ದೇಶೇಭ್ಯಶ್ಚ ಮುಖ್ಯಾಃ ನ್ಯಾಯಾಧೀಶಾಃ ಸರ್ವೋಚ್ಚ ನ್ಯಾಯಾಲಯೇಭ್ಯಃ ಅಧ್ಯಕ್ಷಾಃ ವರಿಷ್ಠ ನ್ಯಾಯಿಕ ಪ್ರತಿನಿಧಯಶ್ಚ ಏಕತ್ರ ಸಮಾಗತಃ. ಭಾರತಸ್ಯ ಸರ್ವೋಚ್ಚ ನ್ಯಾಯಾಲಯಃ ಅಸ್ಯ ಮಂಚಸ್ಯ ಆತಿಥ್ಯಂ ನಿರ್ವಹತಿ. ಉದ್ಘಾಟನಾವಸರೆ ಭಾರತಸ್ಯ ಪ್ರಧಾನ ನ್ಯಾಯಾಧೀಶಃ ನ್ಯಾಯಮೂರ್ತಿಃ ಸೂರ್ಯಕಾಂತಃ ರೂಸ್ ಚೀನ್ ಮಿಶ್ರ ಇಂಡೋನೇಷ್ಯಾ ಸಂಯುಕ್ತ ಅರಬ್ ಅಮಿರಾತ್ ಬೆಲಾರೂಸ್ ಕಜಾಕಿಸ್ತಾನ್ ದಕ್ಷಿಣ ಆಫ್ರಿಕಾ ಇರಾನ್ ಉಜ್ಬೇಕಿಸ್ತಾನ್ ದೇಶಾನಾಂ ನ್ಯಾಯಿಕ ಶಿಷ್ಟಮಂಡಲಾನಾಂ ಪ್ರಮುಖೈಃ ಸಹ ದ್ವಿಪಕ್ಷೀಯ ಮಂತ್ರಣಾಂ ಆಚರಿಷ್ಯತಿ. ಏತಾಸು ಮಂತ್ರಣಾಸು ಪರಸ್ಪರ ನ್ಯಾಯಿಕ ಹಿತ ವಿಷಯೇಷು ಪ್ರತ್ಯಕ್ಷ ಸಂವಾದಃ ಭವಿಷ್ಯತಿ. ಯೇನ ಸಂಬದ್ಧ ನ್ಯಾಯಪಾಲಿಕಾನಾಂ ಮಧ್ಯೆ ಸಹಭಾಗಿತಾ ಸಹಯೋಗಶ್ಚ ಭೃಶಂ ಸಮೇಧಿಷ್ಯತೆ. ಅಯಂ ತ್ರಿದಿವಸೀಯಃ ಮಂಚಃ ಪ್ರತಿಭಾಗಿ ನ್ಯಾಯಪಾಲಿಕಾಭ್ಯಃ ನ್ಯಾಯಪ್ರದಾನ ಪ್ರಕ್ರಿಯಾಂ ಅಂತಾರಾಷ್ಟ್ರೀಯ ವಿವಾದ ಸಮಾಧಾನಂ ಪ್ರೌದ್ಯೋಗಿಕೀಂ ಸತತೋನ್ಮುಖ ವಿಕಾಸಂ ಚಾಧಿಕೃತ್ಯ ಸಮಸಾಮಯಿಕ ವಿಷಯೇಷು ವಿಚಾರ ವಿಮರ್ಶಾರ್ಥಂ ಅಥ ಚ ನ್ಯಾಯಿಕ ನೇತೃಣಾಂ ಮಧ್ಯೆ ದೃಷ್ಟಿಕೋನ ವಿನಿಮಯಾರ್ಥಂ ಏಕಾಂ ದೃಢಾಂ ಪೀಠಿಕಾಂ ಉಪಸ್ಥಾಪಯತಿ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನಿಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲ ಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ AIR ಚಲದೂರಭಾಷೀಯ ತಂತ್ರಾಂಶೆ ಅಪಿ ಸಮುಪಲಬ್ಧೋ ಭವಿಷ್ಯತಿ. ನೇಪಾಳದೇಶೆ ಸಂಜಾತೇನ ಆಕಸ್ಮಿಕ ಜಲಾಪ್ಲಾವೇನ ಭಾರತಾತ್ ಯೇ ನಾಗರಿಕಾಃ ವಿಲುಪ್ತಾಃ ತೇಷಾಂ ಸಾಕ್ಷಾತ್ ಜೈವಿಕ ಸಂಬಂಧಿನಾಂ DNA ರೂಪರೇಖಾ ನಿರ್ಧಾರಣಾಯ ಗೃಹಮಂತ್ರಾಲಯೇನ ಕೇಂದ್ರೀಯ ನ್ಯಾಯಾಲಯಿಕ ವಿಜ್ಞಾನ ಪ್ರಯೋಗಶಾಲಾನಾಂ ರಾಜ್ಯ ನ್ಯಾಯಾಲಯಿಕ ವಿಜ್ಞಾನ ಪ್ರಯೋಗಶಾಲಾನಾಂ ಅಥ ಚ ರಾಷ್ಟ್ರೀಯ ನ್ಯಾಯಾಲಯಿಕ ವಿಜ್ಞಾನ ವಿಶ್ವವಿದ್ಯಾಲಯಸ್ಯ ಪ್ರಯೋಗಶಾಲಾನಾಂ ಸೇವಾಃ ಪ್ರಾಪಯಿಷ್ಯಂತೆ. ವಿದೇಶ ಮಂತ್ರಾಲಯೇನ ವಿಜ್ಞಾಪಿತಂ ಯತ್ ಭಾರತೇ ನಿವಸಂತಃ ಸಾಕ್ಷಾತ್ ರಕ್ತ ಸಂಬಂಧಿನಃ ಪರಿಜನಾಃ

ಶುಭ ಸಂಜೆ, ಗುಡ್ ಈವ್ನಿಂಗ್ ಸ್ನೇಹಿತರೆ. ನೀವು ಟ್ಯೂನ್ ಮಾಡಿರೋ ಫ್ರೀಕ್ವೆನ್ಸಿ 101.3 ಮೆಗಾಹರ್ಟ್ಸ್, ಕೇಳ್ತಾ ಇರೋ ಮ್ಯೂಸಿಕಲ್ ಸ್ಟೇಷನ್ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಶುಕ್ರವಾರದ ಸಂಜೆಯ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮನಃಪೂರ್ವಕವಾದ ಸ್ವಾಗತ. ಮನಸ್ಸಿನ ಮಾತನ್ನ ಹಂಚಿಕೊಳ್ಳೋದಕ್ಕೆ ಈ ಹೊತ್ತಲ್ಲಿ ನಿಮ್ಮ ಜೊತೆಯಾಗ್ತಾ ಇರೋದು ನಾನು, ನಿಮ್ಮ ಆರ್ಜಿ ಕುಸುಮ. ನಮ್ಮ ಜೀವನದಲ್ಲಿ ನಡೆಯುವಂಥ ಆಲ್ಮೋಸ್ಟ್ ಎಲ್ಲ ಘಟನೆಗಳು ಅನ್ಎಕ್ಸ್ಪೆಕ್ಟೆಡ್. ಯಾವಾಗ ಅನ್ಎಕ್ಸ್ಪೆಕ್ಟೆಡ್ ಅನಿಸುತ್ತೆ? ನಾವು ಬಯಸಿದ್ದು ನಡೆಯದೇ ಇದ್ದಾಗ ಅಲ್ವಾ? ನಾವು ಅಂದ್ಕೊಂಡಿದ್ದೊಂದು, ಅದಾಗಿದ್ದಿನ್ನೊಂದು ಅಂತ

ಸಾಮಾನ್ಯವಾಗಿ ನಾವೆಲ್ಲರೂ ಸಾಕಷ್ಟು ಸಲ ಅನ್ಕೊಳ್ತೀವಿ, ಆದರೆ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಬದುಕು ಇರೋದೇ ಹಾಗೆ. ನಮ್ಮ ಲೈಫ್ ಟೈಮ್ನಲ್ಲಿ ಕೆಲವು ವಿಚಾರಗಳು, ಕೆಲವು ಕೆಲಸಗಳು ಮಾತ್ರ ನಮ್ಮ ಪ್ಲಾನ್ ಪ್ರಕಾರ ನಡೆಯೋದು, ಇನ್ನು ಉಳಿದಿದ್ದೆಲ್ಲಾನು ದೇವರ ಲೆಕ್ಕಾಚಾರದ ಪ್ರಕಾರನೇ ನಡೆಯೋದು. ಈ ವಿಷಯ ಮಾತಾಡುವಾಗ ಒಂದು ಕೋಟ್ ನೆನಪಾಗ್ತಾ ಇದೆ, ಗಾಡ್ಸ್ ಪ್ಲಾನ್ ಇಸ್ ಆಲ್ವೇಸ್ ಬೆಟರ್ ದ್ಯಾನ್ ಅವರ್ ಪ್ಲಾನ್ಸ್ ಅಂತ. ಈ ಕೋಟ್ನ ನೀವು ಕೇಳಿರ್ತೀರ. ನಾವು ಅಂದ್ಕೊಂಡ ಹಾಗೆ ಆಗಲಿಲ್ಲ ಅಂದರೆ ಮನಸ್ಸಿಗೆ ಬೇಸರ ಆಗೋದು ಸಹಜ. ಬಟ್ ಆ ಸಮಯದಲ್ಲಿ ಈ ಮಾತನ್ನು ನೆನಪು ಮಾಡಿಕೊಂಡು ನಮಗೆ ನಾವೇ ಸಮಾಧಾನ ಮಾಡ್ಕೋಬೇಕಾಗತ್ತೆ. ದೇವರ ಆಲೋಚನೆಗಳು ಯಾವಾಗಲೂ ನಮ್ಮ ಆಲೋಚನೆಗಳಿಗಿಂತ ಉತ್ತಮವಾಗಿರುತ್ತವೆ ಅಂತಾರೆ. ಈ ಮಾತು ನಮಗೆ ಅನುಭವ ಆಗೋದಕ್ಕೆ ಒಂದಷ್ಟು ಸಮಯ ತಗೊಳ್ಳುತ್ತೆ. ಆ ಸಮಯ ಬಂದಾಗ ಹಿಂದೆ ಆಗಿದ್ದು ಒಳ್ಳೆಯದೇ, ಈಗ ಆಗ್ತಿರೋದು ಒಳ್ಳೆಯದೇ, ಮುಂದೆ ಆಗೋದು ಒಳ್ಳೆಯದೇ ಅನ್ನಿಸ್ಬಿಡುತ್ತೆ. ಸೊ ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋ ಶ್ರೀಕೃಷ್ಣನ ಭಗವದ್ಗೀತೆಯ ಸಾರ ನಮಗೆ ನೆನಪಾಗತ್ತೆ. ಕೆಲವೊಂದ್ಸಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಂತೋಷ ಕೊಡುವಂತಹ ಘಟನೆಗಳು ಕೂಡ ನಡೆಯುತ್ತವೆ. ಅಂತಹ ಬ್ಯೂಟಿಫುಲ್ ಸರ್ಪ್ರೈಸ್ಗಳನ್ನ ಕೂಡ ಸಾಕಷ್ಟು ಸಲ ನಮ್ಮ ಜೀವನದಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಬಯಸಿದ್ದು ಸಿಕ್ಕಾಗ ಖುಷಿಯಾಗತ್ತೆ, ಹಾಗೆ ಬಯಸದೇ ಇರೋದು ಸಿಕ್ಕಾಗ, ಬಯಸಿದ್ದಕ್ಕಿಂತ ಅದು ಉತ್ತಮವಾಗಿದ್ದಾಗ, ಬದುಕಿಗೆ ಬಯಸದೇ ಬಂದ ಭಾಗ್ಯ ಅದು ಆಗೋಗ್ಬಿಡತ್ತೆ. ಯಾವಾಗ ಏನಾಗಬೇಕು ಅಂತಿರುತ್ತೋ ಅದೇ ಆಗೋದು. ಎಲ್ಲಿಗೋ ಹೊರಟಿರ್ತೀವಿ, ಇನ್ನೆಲ್ಲಿಗೋ ಹೋಗುವಂಥ ಪರಿಸ್ಥಿತಿ ಬಂದ್ಬಿಡತ್ತೆ. ಯಾರ ಪಯಣ ಯಾವ ಕಡೆಗೋ ಹೇಳೋಕ್ಕಾಗೋದಿಲ್ಲ. ಯಾವತ್ತೋ ಯಾರ ಜೊತೆಗೋ ಆದಂಥ ಪರಿಚಯ ಬೆಸ್ಟ್ ಫ್ರೆಂಡ್ಶಿಪ್ ಆಗಬಹುದು. ಹಾಗಾದರೂ ಸಹ ಆ ಸ್ನೇಹ ಎಲ್ಲಿವರೆಗೂ ಜೊತೆಯಲ್ಲಿರುತ್ತೆ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಋಣ ಇರೋ ಕಡೆಗೆ ಪಯಣ ಸಾಗತ್ತೆ, ಋಣ ಇದ್ದಷ್ಟು ದಿವಸ ಸಂಬಂಧ ಇರುತ್ತೆ ಅಷ್ಟೆ. ನಮ್ಮ ಅಪ್ಪು ಅವರ ಫೇಮಸ್ ಡೈಲಾಗ್ನ ನೀವು ಸಹ ಕೇಳಿರ್ತೀರ, ಇರೋದೊಂದು ಜೀವನ, ಹಿಂದೇನಾಯ್ತೋ ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ, ನಾವೇನು ತಿಂತೀವಿ, ಎಲ್ಲಿ ಮಲಗ್ತೀವಿ ಎಲ್ಲ ಬರೆದ್ಬಿಟ್ಟಿದ್ದಾನೆ, ವಿಧಿ ನಮ್ದೇನು ಇಲ್ಲ ಅಂತ. ಹಾಗೆ ಎಲ್ಲನೂ ಪ್ರೀ ಡೆಸ್ಟಿನ್ಡ್. ಯಾವಾಗ ಯಾರ ಲೈಫ್ನಲ್ಲಿ ಯಾವ ಟರ್ನ್ ಯಾರಿಂದ ಸಿಗುತ್ತೆ ಅನ್ನೋದನ್ನು ಯಾರಿಂದಲೂ ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಬಟ್ ಈ ಸಮಯಕ್ಕೆ ಹೀಗೆ ಆಗಬೇಕು ಅಂತ ಆಲ್ರೆಡಿ ಪ್ಲಾನ್ ಆಗಿಬಿಟ್ಟಿರುತ್ತೆ. ಅದು ನಮಗೆ ಗೊತ್ತಾಗೋದು ಆ ಟೈಮ್ ಬಂದಾಗ ಮಾತ್ರ. ಇದು ಎಲ್ರಿಗೂ ಅಪ್ಲೈ ಆಗುವಂಥದ್ದು ಆ್ಯಂಡ್ ಎಲ್ಲರೂ ಅಕ್ಸೆಪ್ಟ್ ಮಾಡಬೇಕಿರುವಂಥದ್ದು, ಜೀವನದ ವೈಶಿಷ್ಟ್ಯತೆ ಅಂತ ಕೂಡ ಹೇಳಬಹುದು. ಯಾವ ಹನಿಗಳಿಂದ ಯಾವ ನೆಲವು ಹಸಿಯಾಗುವುದೋ, ಯಾರ ಸ್ಪರ್ಶದಿಂದ ಯಾರ ಮನವು ಹಸಿರಾಗುವುದೋ, ಯಾರ ಉಸಿರಲ್ಲಿ ಯಾರ ಹೆಸರೋ, ಯಾರು ಬರೆದರೋ. ಯೋಗರಾಜ್ ಭಟ್ರವರ ಅದ್ಭುತ ರಚನೆ ಇರುವಂತಹ ಮುಂಗಾರು ಮಳೆ ಚಿತ್ರದ ಟೈಟಲ್ ಟ್ರ್ಯಾಕ್ ನಮ್ಮ ಕಾರ್ಯಕ್ರಮದ ವಿಷಯಕ್ಕೆ ಬಹಳ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಈಗ ಅದೇ ಹಾಡನ್ನ ಕೇಳೋಣ, ಹಾಡಿನ ನಂತರ ಮಾತನ್ನ ಮುಂದುವರಿಸೋಣ. ಸ್ಟೇ ಟ್ಯೂನ್ ಟು 101.3 FM ರೇನ್ಬೋ.

0: ನೀವು ಕೇಳ್ತಾ ಇದ್ದೀರಾ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ ಕನ್ನಡ ಕಾಮನ ಬಿಲ್ಲು 101.3 FM. ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡೆಯುವಂತಹ ಘಟನೆಗಳು ನಮಗೆ ಖುಷಿಯನ್ನ ಕೊಡಬಹುದು, ಇಲ್ಲ ಬೇಸರ ತರಿಸಬಹುದು. ಸಂತೋಷ ಕೊಟ್ಟಾಗ ಸಂಭ್ರಮಿಸೋಣ, ಬೇಸರ ಆದಾಗ ಸಂತೈಸಿಕೊಳ್ಳೋಣ. ಬಿಕಾಸ್ ಲೈಫ್ ಇಸ್ ಅನ್ಪ್ರಿಡಿಕ್ಟಬಲ್. ಹಾಗಾಗಿ ನಾವು ಬದುಕಿನ ಎಲ್ಲ ಮಜಲುಗಳಿಗೆ ಹೊಂದಿಕೊಂಡು ನಮ್ಮ ಪಯಣವನ್ನ ಸಾಗಿಸೋಣ. ಇದಾಗಿತ್ತು ಇವತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ. ಕಾರ್ಯಕ್ರಮದ ವಿಷಯ ಹಾಡು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂತ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ಜಿ ಕುಸುಮ. ಇದು FM ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್. ಸಮಯ ಇನ್ನೇನು 6:40 ಆಗಲಿದೆ. 6:40 ಸರಿಯಾಗಿ ಪ್ರದೇಶ ಸಮಾಚಾರ, ಅದಾದ ನಂತರ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಮ್ಮ ಭೇಟಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು BA ಅಜರುದ್ದೀನ್. ಮುಖ್ಯಾಂಶಗಳು: ಬರ ಪರಿಸ್ಥಿತಿ, ಸಾಲ ಮನ್ನಾಕ್ಕೆ ನೆರವು ಕೋರಿ ದೆಹಲಿಗೆ ಸರ್ವಪಕ್ಷ ನಿಯೋಗ, ಮುಖ್ಯಮಂತ್ರಿ DK ಶಿವಕುಮಾರ್. ಗ್ರಾಮ ಪಂಚಾಯಿತಿ ಕೆರೆ ಒತ್ತುವರಿಗೆ ಕ್ರಿಮಿನಲ್ ಮೊಕದ್ದಮೆ, ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಕೆ. ತಂತ್ರಜ್ಞಾನ, ನವೋದ್ಯಮ, ಸಂಶೋಧನೆ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ಸಹಕಾರ ವರ್ಧನೆಗೆ ಆಸ್ಟ್ರೇಲಿಯಾದ ಕಂಪನಿಯೊಂದಿಗೆ ರಾಜ್ಯ ಸರ್ಕಾರ ಒಪ್ಪಂದ. ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಒದಗಿಸುವ ಉದ್ದೇಶದ ಪ್ರಜಾಸೇವೆ ಆಂದೋಲನಕ್ಕೆ ನಾಳೆ ಮುಖ್ಯಮಂತ್ರಿ ಚಾಲನೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ, ನಾಳೆ ವಿಟ್ಲಪಿಂಡಿ ಉತ್ಸವಕ್ಕೆ ಉಡುಪಿ ಸಜ್ಜು. ಸಾಲಮನ್ನಾಕ್ಕೆ ನೆರವು ಕೋರಿ ದೆಹಲಿಗೆ ಸರ್ವಪಕ್ಷ ನಿಯೋಗ ಕರೆದೊಯ್ಯಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ, ಬರ ಪರಿಸ್ಥಿತಿ ಕುರಿತಂತೆ ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗಿದೆ. ರೈತರ ಪರಿಸ್ಥಿತಿ ಬಗ್ಗೆ ಚರ್ಚಿಸಲು ವಿಧಾನಮಂಡಲದ ವಿಶೇಷ ಅಧಿವೇಶನ ನಡೆಸಲು ತೀರ್ಮಾನಿಸಲಾಗಿದೆ. ಈ ಅಧಿವೇಶನದಲ್ಲಿ ಸಂಪೂರ್ಣವಾಗಿ ರಾಜ್ಯದ ಬರ ಪರಿಸ್ಥಿತಿ,

0: ರೈತರ ತೊಂದರೆಗಳು ಮತ್ತು ಪಶ್ಚಿಮ ಘಟ್ಟಗಳ ಕುರಿತಾದ ಕಸ್ತೂರಿ ರಂಗನ್ ವರದಿಗೆ ರಾಜ್ಯ ಸಲ್ಲಿಸಬೇಕಾದ ಆಕ್ಷೇಪಣೆಗಳ ಬಗ್ಗೆ ಮಾತ್ರ ಚರ್ಚಿಸಲಾಗುವುದು ಎಂದು ಸ್ಪಷ್ಟಪಡಿಸಿದರು. ಕೇಂದ್ರ ಸರ್ಕಾರ ಸಾಲಮನ್ನಾ ಮಾಡುವ ಜವಾಬ್ದಾರಿ ಹೊರಬೇಕು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಇತರೆ ನಾಯಕರು ತಮ್ಮೊಂದಿಗೆ ದೆಹಲಿಗೆ ಬಂದು ಕೇಂದ್ರ ಸರ್ಕಾರದಿಂದ ಅನುದಾನ ಮತ್ತು ರೈತರ ಸಾಲಮನ್ನಾಕ್ಕೆ ಆಗ್ರಹಿಸಬೇಕು, ಬರಗಾಲಕ್ಕೆ ಕೇಂದ್ರ ಸರ್ಕಾರ ಪರಿಹಾರ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು. 16.5 ಕಿಲೋಮೀಟರ್ ಟನಲ್ ರಸ್ತೆ ಯೋಜನೆಗಾಗಿ ಲಾಲ್ಬಾಗ್ ಜಾಗವನ್ನು ದುರುಪಯೋಗಪಡಿಸಿಕೊಳ್ಳುವ ಯಾವುದೇ ಉದ್ದೇಶ ಸರ್ಕಾರಕ್ಕಿಲ್ಲ. ಉದ್ಯಾನವನಗಳನ್ನು ಮಾರಾಟ ಮಾಡುತ್ತಿಲ್ಲ. ಮೆಟ್ರೋಗೆ ಜಾಗ ಕೊಡಲು ಭೂಮಿಯನ್ನು ವರ್ಗಾಯಿಸಬೇಕು, ಚರ್ಚೆ ಮಾಡಬೇಕೆನ್ನುವ ಕಾರಣದಿಂದ ವಿಧೇಯಕವನ್ನು ಹಿಂಪಡೆಯಲಾಗಿದೆ ಎಂದು ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡಲ ಸಂಗಮಕ್ಕೆ ಇಂದು ಭೇಟಿ ನೀಡಿ ಸಂಗಮನಾಥರ ದರ್ಶನ ಪಡೆದು ತ್ರಿವೇಣಿ ಸಂಗಮಕ್ಕೆ ಪೂಜೆ ಸಲ್ಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಭೀಕರ ಬರ ಪರಿಸ್ಥಿತಿ ನಿರ್ಮಾಣವಾಗಿದ್ದು ರೈತರ ಸಮಸ್ಯೆಗಳ ಕುರಿತು ವ್ಯಾಪಕ ಚರ್ಚೆ ನಡೆಸಲು ವಿಶೇಷ ಅಧಿವೇಶನ ಕರೆದಿರುವುದಾಗಿ ತಿಳಿಸಿದರು. ರಾಜ್ಯದಲ್ಲಿ 42%-43% ಮಳೆ ಕೊರತೆಯಾಗಿದೆ. ಬಹುತೇಕ ಕಡೆ ಉತ್ತಮ ಬೆಳೆ ಬಂದಿಲ್ಲ. ನೀರಾವರಿ ಪ್ರದೇಶಗಳಲ್ಲಿಯೂ ಬರ ಪರಿಸ್ಥಿತಿಯ ಪರಿಣಾಮ ಗೋಚರಿಸುತ್ತಿದೆ. ಹೆಲಿಕಾಪ್ಟರ್ ಮೂಲಕ ಪ್ರದೇಶಗಳನ್ನು ವೀಕ್ಷಿಸಿದಾಗಲೂ ಬರದ ತೀವ್ರತೆ ಕಂಡುಬಂದಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ನಂತರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬಾಗಲಕೋಟೆ ಜಿಲ್ಲೆಯ ಶಿರೂರು ಗ್ರಾಮದಲ್ಲಿ ಬೆಳೆಹಾನಿ ಮತ್ತು ಬರ ಪರಿಸ್ಥಿತಿ ವೀಕ್ಷಿಸಿದರು. ಗ್ರಾಮ ಪಂಚಾಯಿತಿಗೆ ಸೇರಿದ ಮತ್ತು ನಿರ್ವಹಿಸುತ್ತಿರುವ ಯಾವುದೇ ಕೆರೆಯನ್ನು ಒತ್ತುವರಿ ಮಾಡಿದ್ದರೆ ನಿರ್ದಾಕ್ಷಿಣ್ಯವಾಗಿ ತೆರವು ಮಾಡಿಸಲಾಗುವುದು ಮತ್ತು ಒತ್ತುವರಿದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 32,504 ಕೆರೆಗಳಿದ್ದು 11,498 ಕೆರೆ ಒತ್ತುವರಿಯಾಗಿತ್ತು. ಈ ಪೈಕಿ 6,670 ಕೆರೆ ಒತ್ತುವರಿ ತೆರವು ಮಾಡಲಾಗಿದ್ದು ಇನ್ನು 4,828 ಕೆರೆಗಳ ಒತ್ತುವರಿ ತೆರವು ಮಾಡಬೇಕಿದೆ. ಕೂಡಲೇ ಕೆರೆ ಒತ್ತುವರಿ ತೆರವಿಗೆ ಸೂಚನೆ ನೀಡಿದ್ದು, ಇನ್ನು ಮುಂದೆ ಯಾರೇ ಹೊಸದಾಗಿ ಕೆರೆ ಒತ್ತುವರಿ ಮಾಡಿದರೆ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಲಾಗುವುದು ಎಂದು ತಿಳಿಸಿದರು. ಜಲಶಕ್ತಿ ಸಚಿವಾಲಯ ದೆಹಲಿಯಲ್ಲಿ ಇತ್ತೀಚೆಗೆ ಏರ್ಪಡಿಸಿದ್ದ ಸಭೆಯಲ್ಲಿ ಕೆರೆ ಸರೋವರ ನದಿಗಳ ನೀರು ತ್ಯಾಜ್ಯ ಸೇರ್ಪಡೆಯಿಂದ ಕಲುಷಿತಗೊಳ್ಳದಂತೆ ಹಾಗೂ ಒತ್ತುವರಿಯಾಗದಂತೆ ಸಂರಕ್ಷಿಸಲು ರಾಷ್ಟ್ರೀಯ ಯೋಜನೆ ರೂಪಿಸಲು ಒತ್ತಾಯಿಸಿರುವುದಾಗಿ ಮಾಹಿತಿ ನೀಡಿದರು. ಸರ್ಕಾರ ಮುಂದಿನ 30 ವರ್ಷಗಳಲ್ಲಿ ಹೆಚ್ಚಳವಾಗುವ ಜನಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ಏಕಗ್ರಾಮ ಮತ್ತು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅನುಷ್ಠಾನಗೊಳಿಸುತ್ತಿದೆ ಎಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ತಂತ್ರಜ್ಞಾನ, ನವೋದ್ಯಮ, ಸಂಶೋಧನೆ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ಸಹಕಾರ ಬಲಪಡಿಸಲು ರಾಜ್ಯ ಸರ್ಕಾರ ಆಸ್ಟ್ರೇಲಿಯಾದ ಕಂಪನಿಯೊಂದಿಗೆ ಇಂದು ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ರಾಜ್ಯ ಸರ್ಕಾರದ ವಿದ್ಯುನ್ಮಾನ, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆಯು ಆಸ್ಟ್ರೇಲಿಯಾದ INQ ಇನ್ನೋವೇಷನ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಜೊತೆಗೆ ತಿಳುವಳಿಕೆ ಏರ್ಪಟ್ಟಿದೆ. ಕರ್ನಾಟಕ ಮತ್ತು ನ್ಯೂ ಸೌತ್ ವೇಲ್ಸ್ನ ನವೋದ್ಯಮ ವ್ಯವಸ್ಥೆಗಳ ನಡುವಣ ಸಂಪರ್ಕ ಮತ್ತಷ್ಟು ಗಟ್ಟಿಗೊಳಿಸಲು ಈ ಒಪ್ಪಂದವು ವಿಶೇಷವಾಗಿ ಗಮನ ಹರಿಸಲಿದೆ. ಈ ಸಹಭಾಗಿತ್ವವು ಕರ್ನಾಟಕ ಮತ್ತು ನ್ಯೂ ಸೌತ್ ವೇಲ್ಸ್ ನಡುವೆ ಮಹತ್ವದ ಸೇತುವೆ ನಿರ್ಮಿಸಲಿದೆ ಎಂದು ಈ ಸಂದರ್ಭದಲ್ಲಿ ಐಟಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಜನವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು ಆಪಾದಿಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಈ ಬಗ್ಗೆ ಪಕ್ಷ ಕಳೆದ 25 ದಿನಗಳಲ್ಲಿ ನಡೆಸಿದ ಹೋರಾಟಕ್ಕೆ ಯಶಸ್ಸು ದೊರೆತಿದೆ ಎಂದು ಪ್ರತಿಪಾದಿಸಿದ್ದಾರೆ. ಬಿ ನಾಗೇಂದ್ರ ರಾಜೀನಾಮೆ, ಬರಪೀಡಿತ ಜಿಲ್ಲೆಗಳಿಗೆ ಸಚಿವರ ಭೇಟಿ, ಪಾರ್ಕ್ ವಿಧೇಯಕ ಹಿಂಪಡೆಯುವುದು ಹಾಗೂ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ವಿಧಾನಮಂಡಲದ ವಿಶೇಷ ಅಧಿವೇಶನ ಕರೆಯುವಂತೆ ಸರ್ಕಾರವನ್ನು ಒತ್ತಾಯಿಸಲಾಗಿತ್ತು ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕ್ಕೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪ್ರಜಾ ಸೇವಾ ಅಭಿಯಾನಕ್ಕೆ ನಾಳೆ ಚಾಲನೆ ದೊರೆಯಲಿದೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಲ್ಲಿ ನಡೆಯುವ ಪ್ರಧಾನ ಸಮಾರಂಭ

ಸಿಂಗ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ ನಾಳೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ಪ್ರಜಾ ಸೇವಾ ಆಂದೋಲನದ ಮೊದಲ ಸಭೆ ಆಯೋಜಿಸಲಾಗಿದೆ. ರಾಜ್ಯಾದ್ಯಂತ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಹೊಸಪೇಟೆಯ ಶ್ರೀಕೃಷ್ಣ ಮಠ ಮತ್ತು ವೇಣುಗೋಪಾಲಸ್ವಾಮಿ ದೇವಸ್ಥಾನ ಸೇರಿದಂತೆ ವಿಜಯನಗರ ಜಿಲ್ಲೆಯಲ್ಲಿ ಸಡಗರ ಸಂಭ್ರಮದಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸಲಾಯಿತು. ಶಾಲೆ ವಿದ್ಯಾರ್ಥಿಗಳು ಕೃಷ್ಣ ಹಾಗೂ ರಾಧೆಯ ವೇಷಭೂಷಣಗಳನ್ನು ಧರಿಸಿ ಹಬ್ಬದ ಸಂಭ್ರಮಕ್ಕೆ ಮೆರುಗು ನೀಡಿದರು. ಬೆಂಗಳೂರು ಗ್ರಾಮಾಂತರ ಹಾಗೂ ಧಾರವಾಡ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸಲಾಯಿತು. ಉಡುಪಿಯಲ್ಲಿ ಕೃಷ್ಣನ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ವಿಟ್ಲಪಿಂಡಿ ವೈಭವಕ್ಕೆ ಸಜ್ಜಾಗುತ್ತಿದೆ. ಶ್ರೀಕೃಷ್ಣ ಮಠದ ರಥಬೀದಿಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು ಗುರ್ಜಿ ಕಂಬಗಳ ಅಳವಡಿಕೆ, ಗೋಪುರ ನಿರ್ಮಾಣ ಸೇರಿದಂತೆ ವಿವಿಧ ಅಲಂಕಾರ ಕಾರ್ಯಗಳು ಪೂರ್ಣಗೊಂಡಿವೆ. ಶಿರೂರು ಮಠದ ಪರ್ಯಾಯದಲ್ಲಿ ನಡೆಯಲಿರುವ ಈ ಬಾರಿಯ ಕೃಷ್ಣೋತ್ಸವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳ ಜತೆಗೆ ಹುಲಿವೇಷ ಸ್ಪರ್ಧೆ, ಮಲ್ಲಯುದ್ಧ ಪ್ರದರ್ಶನ, ಸಂಗೀತ ಕಾರ್ಯಕ್ರಮ ಸೇರಿದಂತೆ ಹಲವು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ನಾಳೆ ಮಧ್ಯಾಹ್ನದ ಬಳಿಕ ರಥ ಬೀದಿಯಲ್ಲಿ ವಿಟ್ಲಪಿಂಡಿ ವೈಭವ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ, ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ಸುಗಮ ಸಂಚಾರ ವ್ಯವಸ್ಥೆ ಕಾಪಾಡಲು ಜಿಲ್ಲಾ ಪೊಲೀಸ್ ಇಲಾಖೆ ವ್ಯಾಪಕ ಭದ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಸಾರ್ವಜನಿಕರು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಿ ಸಂಚಾರ ನಿಯಮಗಳನ್ನು ಪಾಲಿಸುವ ಜತೆಗೆ ಪೊಲೀಸ್ ಸಿಬ್ಬಂದಿ ನೀಡುವ ಸೂಚನೆಗಳನ್ನು ಅನುಸರಿಸಿ ಮಹೋತ್ಸವದ ಯಶಸ್ಸಿಗೆ ಕೈಜೋಡಿಸಬೇಕು ಎಂದು ಉಡುಪಿ ಜಿಲ್ಲಾ ಪೊಲೀಸ್ ಇಲಾಖೆ ಮನವಿ ಮಾಡಿದೆ. ಈ ಮಧ್ಯೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ವಿಟ್ಲಪಿಂಡಿ ಉತ್ಸವಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆ ಇದ್ದು ಭಕ್ತರಿಗೆ ಪ್ರಸಾದವಾಗಿ ವಿತರಿಸಲು ಈ ಬಾರಿ 2.5 ಲಕ್ಷ ಚಕ್ಕುಲಿ ಹಾಗೂ ವಿವಿಧ ಬಗೆಯ ಉಂಡೆಗಳನ್ನು ಸಿದ್ಧಪಡಿಸಲಾಗುತ್ತಿದೆ. ಗುಂಡಿಟ್ಟು, ಎಳ್ಳುಂಡೆ, ಅರಳುಂಡೆ, ನೆಲಗಡಲೆ ಉಂಡೆ ಹಾಗೂ ರವಾ ಲಾಡು ಪ್ರಸಾದದ ವಿಶೇಷಗಳಾಗಿವೆ. ಸುಮಾರು 75 ಮಂದಿ ಬಾಣಸಿಗರು ಪ್ರಸಾದ ತಯಾರಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪ್ರಸಾದ ವಿತರಿಸಲು ವ್ಯವಸ್ಥೆ ಮಾಡಲಾಗಿದೆ ಎಂದು ಶ್ರೀಕೃಷ್ಣ ಮಠದ ಕೊಟ್ಟಾರಿಗಳಾದ ರಾಮಚಂದ್ರ ಕೋಡಂಚ ಹಾಗೂ ಗೋವಿಂದರಾಜ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ಪರಿಸ್ಥಿತಿ, ಸಾಲ ಮನ್ನಾಕ್ಕೆ ನೆರವು ಕೋರಿ ದೆಹಲಿಗೆ ಸರ್ವಪಕ್ಷ ನಿಯೋಗ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಗ್ರಾಮ ಪಂಚಾಯಿತಿ ಕೆರೆ ಒತ್ತುವರಿಗೆ ಕ್ರಿಮಿನಲ್ ಮೊಕದ್ದಮೆ, ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಕೆ. ತಂತ್ರಜ್ಞಾನ, ನವೋದ್ಯಮ, ಸಂಶೋಧನೆ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ಸಹಕಾರ ವರ್ಧನೆಗೆ ಆಸ್ಟ್ರೇಲಿಯಾದ ಕಂಪನಿಯೊಂದಿಗೆ ರಾಜ್ಯ ಸರ್ಕಾರ ಒಪ್ಪಂದ. ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಒದಗಿಸುವ ಉದ್ದೇಶದ ಪ್ರಜಾಸೇವೆ ಆಂದೋಲನಕ್ಕೆ ನಾಳೆ ಮುಖ್ಯಮಂತ್ರಿ ಚಾಲನೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ, ನಾಳೆ ವಿಟ್ಲಪಿಂಡಿ ಉತ್ಸವಕ್ಕೆ ಉಡುಪಿ ಸಜ್ಜು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

ನೀವು ಕೇಳ್ತಾ ಇದ್ದೀರಾ ಎಫ್ ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ ಸರಿಯಾಗಿ 6:50:50. ಮುಸ್ಸಂಜೆ ಹೊತ್ತಲ್ಲಿ ಮಧುರವಾದ ಗೀತೆಗಳನ್ನ ಕೇಳ್ತಾ ಸಾಗೋ ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ಹೊತ್ತಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆರ್ಜಿ ಕುಸುಮ. ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ. ನಿಮ್ಮೆಲ್ಲರಿಗೂ ಜನ್ಮಾಷ್ಟಮಿ ಹಬ್ಬದ ಪ್ರೀತಿಯ ಶುಭಾಶಯಗಳು. ಹಾಗಾಗಿ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದ ವಿಷಯ ಹಬ್ಬದ ಬಗ್ಗೆನಾ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಹೌದು, ಹಬ್ಬದ ಬಗ್ಗೆನೇ. ಆದರೆ ಹಬ್ಬದ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಏನದು? ಹಬ್ಬ ಅಂದರೆ ನಾವು ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಳ್ತೀವಿ. ಅದು ದೇವರ ಅಲಂಕಾರ ಆಗಿರಬಹುದು ಅಥವಾ ನೈವೇದ್ಯ ಆಗಿರಬಹುದು. ಇದೆರಡೂ ಸಹ ಎಲ್ಲ ಹಬ್ಬಗಳಿಗೂ ಮಾಡ್ಕೊಳ್ಳುವಂಥ ಒಂದು ಕಾಮನ್ ಆದ ಪ್ರಿಪ್ರೇಷನ್ ಅಂತ ಹೇಳ್ಬೋದು. ಅದರಲ್ಲೂ ಜನ್ಮಾಷ್ಟಮಿಗೆ ವಿಶೇಷ ಖಾದ್ಯಗಳನ್ನ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡ್ತೀವಿ. ಸೊ ಹಬ್ಬದ ನೈವೇದ್ಯ, ಅದರಲ್ಲೂ ವಿವಿಧ ಬಗೆಯ ನೈವೇದ್ಯಗಳ ಬಗ್ಗೆ ಮಾತಾಡ್ತಾ ಸಾಗೋಣ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಸ್ನೇಹಿತರೆ, ನೀವು ಕೂಡ ತಿಳಿಸ್ಬಹುದು ಜನ್ಮಾಷ್ಟಮಿ ಹಬ್ಬವನ್ನು ನೀವು

ಹೇಗೆ ಆಚರಿಸ್ರಿ ಇವತ್ತು? ಎಲ್ಲ ಖಾದ್ಯಗಳನ್ನ ಮಾಡಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸಿದ್ರಿ ಅಂತ ನಮಗೆ ಮೆಸೇಜ್ ಮಾಡಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9489010139 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಹಾಗೆ ನಿಮ್ಮ ಸಂದೇಶದಲ್ಲಿ ನಿಮ್ಮ ಮುದ್ದಾದ ಹೆಸರು ಸಹ ಇರಲಿ. ನೀವೆಲ್ಲರೂ ಹಬ್ಬದ ಆಚರಣೆ ಹೇಗೆ ಮಾಡಿದ್ರಿ ಅಂತ ಸಂದೇಶದ ಮೂಲಕ ತಿಳಿಸ್ತಾ ಹೋಗಿ. ನಾನು ಈಗಿನ ರೀಸೆಂಟ್ ಟ್ರೆಂಡ್ ಇದೆಯಲ್ಲ, ಪ್ರಸಾದ ಆದ ವಿಷಯದಲ್ಲೂ ಸಹ ಒಂದು ಟ್ರೆಂಡ್ ಇದೆ, ಆ ಟ್ರೆಂಡ್ ಬಗ್ಗೆ ಮಾತಾಡ್ತೀನಿ. ಹಾಗೆ ವಿವಿಧ ಬಗೆಯ ನೈವೇದ್ಯಗಳ ಬಗ್ಗೆ ಸಹ ಮಾತಾಡ್ತಾ ಸಾಗೋಣ. ಈಗ ಭಜರಂಗಿ ಸಿನಿಮಾದ ಕೃಷ್ಣನ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಮುಸ್ಸಂಜೆ ಹೊತ್ತಿನ ಕಾರ್ಯಕ್ರಮ ಸನ್ಸೆಟ್ ಸುರಭಿ.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಜನ್ಮಾಷ್ಟಮಿ ಹಬ್ಬದ ನೈವೇದ್ಯಗಳ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ದೆ. ಕೃಷ್ಣ ಅಂದ್ರೆ ಮೊದಲು ನಮಗೆ ನೆನಪಾಗೋದು ಏನ್ ಹೇಳಿ, ಬೆಣ್ಣೆ. ಮನೆಯಲ್ಲೇ ತಯಾರಿಸಿರುವಂತಹ ಬೆಣ್ಣೆ ಆದರೆ ತುಂಬ ತಾಜಾ, ಅಂದರೆ ತುಂಬ ಫ್ರೆಶ್ ಆಗಿರುತ್ತೆ. ಸೊ ಆ ಬೆಣ್ಣೆಗೆ ಕಲ್ಸಕ್ರೆಯನ್ನು ಸೇರಿಸಿ ಹಾಗೆ ತುಳಸಿ ದಳಗಳನ್ನ ಸೇರಿಸಿ ಮಾಡುವಂಥ ಒಂದು ಮಿಶ್ರಣ ಇದೆಯಲ್ಲ, ಅದು ಕೃಷ್ಣನಿಗೆ ಅತ್ಯಂತ ಪವಿತ್ರವಾದ ನೈವೇದ್ಯ ಅಂತ ಹೇಳ್ಬೋದು. ಹಾಗಾಗಿ ಮೊದಲ ಸಲ ನಾವು ಅಂದರೆ ಪೂಜೆ ಮಾಡಿದಾಗ ಮೊದಲನೇ ಸಲ ನಾವು ಯಾವ ಒಂದು ಪ್ರಸಾದವನ್ನು ಅರ್ಪಿಸ್ತೀವಿ ಅಂದರೆ ಎಷ್ಟೊಂದು ನೈವೇದ್ಯಗಳನ್ನ ಮಾಡಿರ್ತೀವಿ ಮನೆಯಲ್ಲಿ, ಆದರೆ ಮೊದಲು ನಾವು ನೈವೇದ್ಯವನ್ನು ಅರ್ಪಿಸಬೇಕಾಗಿರೋದು ಇದು ಬೆಣ್ಣೆ ಕಲ್ಲು ಸಕ್ಕರೆಯ ಮಿಶ್ರಣ ಜೊತೆಗೆ ತುಳಸಿ ದಳ. ಅಂತೂ ಎಲ್ಲ ಒಂದು ನೈವೇದ್ಯಗಳ ಮೇಲೆ ಅದನ್ನು ನಾವು ಇಡಲೇಬೇಕಾಗತ್ತೆ. ಅದಂತೂ ನಾವು ಇಡಲೇಬೇಕು, ಯಾಕಂದರೆ ತುಳಸಿ ದಳ ಅದು ದೇವರಿಗೆ ಅರ್ಪಣೆ ಆದರೆ ಪ್ರಸಾದ ಪೂರ್ತಿ ದೇವರಿಗೆ ಅದು ಅರ್ಪಿಸಿದಾಗೆ ಆಗತ್ತೆ ಅಂತ. ಹಾಗಾಗಿ ನಾವು ಮಾಡಿರುವಂಥ ಮನೆಯಲ್ಲಿ ತಯಾರಿಸಿರುವಂಥ ಯಾವುದೇ ಪ್ರಸಾದ ಆದರೂ ಸಹ ಅದಕ್ಕೆ ಒಂದೆರಡು ತುಳಸಿ ದಳಗಳನ್ನ ಇಟ್ಟರೆ ದೇವರಿಗೆ ಸಂಪೂರ್ಣ ನೈವೇದ್ಯ ಅರ್ಪಣೆಯಾಗಿದೆ ಅನ್ನೋ ಅರ್ಥ ಇರುತ್ತೆ. ಹಾಗಾಗಿ ಹಾಗೆ ಬೆಣ್ಣೆಯ ನಂತರ ನಮಗೆ ನೆನಪಾಗುವಂಥ ಮತ್ತೊಂದು ನೈವೇದ್ಯ ಯಾವುದು ಅಂದರೆ ಅದು ಅವಲಕ್ಕಿ. ಸುಧಾಮನ ಹಾಗೆ ಕೃಷ್ಣನ ಸ್ನೇಹದ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಹಾಗಾಗಿ ಕೃಷ್ಣನಿಗೆ ಅವಲಕ್ಕಿ ಅಂದರೆ ಪಂಚಪ್ರಾಣ. ಅದರಲ್ಲೂ ಅವಲಕ್ಕಿಯಲ್ಲೂ ಸಹ ಬೇಕಾದಷ್ಟು ವಿಧಗಳಿವೆ. ಗಟ್ಟಿ ಅವಲಕ್ಕಿ ಅಂದರೆ ಬೆಲ್ಲದ ಪಾಕವನ್ನು ಸೇರಿಸಿ, ತೆಂಗಿನಕಾಯಿ ತುರಿಯನ್ನು ಸೇರಿಸಿ ಏಲಕ್ಕಿಯನ್ನು ಆ್ಯಡ್ ಮಾಡಿದ್ರೆ ಆಗ ಆಗುವಂತಹ ಒಂದು ಬೆಲ್ಲದ ಅವಲಕ್ಕಿಯನ್ನು ದೇವರಿಗೆ ಅರ್ಪಿಸಬಹುದು. ಹಾಗೆ ಹಾಲು ಮತ್ತು ಅವಲಕ್ಕಿ ಅದನ್ನು ಕೂಡ ಸಿಂಪಲ್ಲಾಗಿ ದೇವರಿಗೆ ಅರ್ಪಿಸಬಹುದು. ಇನ್ನು ಅವಲಕ್ಕಿಯಲ್ಲಿ ಮತ್ತಷ್ಟು ವೆರೈಟಿಗಳನ್ನು ಮಾಡ್ಬೋದು. ಹೇಗೆ ಅಂದರೆ ಗಟ್ಟಿ ಮೊಸರು ಹಸಿಮೆಣಸಿನಕಾಯಿ ಶುಂಠಿ ಕೊತ್ತಂಬರಿ ಸೊಪ್ಪು ಇದೆಲ್ಲ ಸೇರಿಸಿದ್ರೆ ಮೊಸರು ಅವಲಕ್ಕಿ ರೆಡಿಯಾಗುತ್ತೆ. ಸೊ ಅದನ್ನು ಕೂಡ ದೇವರಿಗೆ ಅರ್ಪಿಸಬಹುದು, ನೀವು ಕೂಡ ಅರ್ಪಿಸಿರ್ತೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಅವಲಕ್ಕಿಯಲ್ಲಿ ಲಡ್ಡು ಕೂಡ ಮಾಡಬಹುದು. ಅವಲಕ್ಕಿ ಲಡ್ಡು ಜೊತೆಗೆ ಸಪಾದ, ಅದೊಂದು ಸಾತ್ವಿಕ ಆಹಾರ, ಸೊ ಅದನ್ನು ಸಹ ಅರ್ಪಿಸಬಹುದು. ಹಾಗೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಇದನ್ನೆಲ್ಲ ಬೆಸೆದ್ರೆ ಒಂದು ಮಿಶ್ರಣ ಆಗುತ್ತೆ. ಅದೇನು ಹೇಳಿ, ಪಂಚಾಮೃತ. ಸೊ ಪಂಚಾಮೃತಕ್ಕೆ ಒಂದಷ್ಟು ತುಳಸಿ ದಳಗಳನ್ನ ಹಾಕಿ ನಾವು ನೈವೇದ್ಯವನ್ನು ದೇವರಿಗೆ ಅರ್ಪಿಸಬಹುದು. ಇನ್ನು ಕೃಷ್ಣ ಜನ್ಮಾಷ್ಟಮಿ ದಿನ ನಾವೆಲ್ಲರೂ ಮನೆಯಲ್ಲಿ ಅಂದರೆ ಪೂಜೆ ಮಾಡಿದಾಗ ಅಥವಾ ಯಾರದೇ ಮನೆಗೆ ಹೋದಾಗ ನಾವು ನೈವೇದ್ಯಗಳಲ್ಲಿ ನೋಡಿದಾಗ ನಮಗೆ ಕಾಣಿಸೋವಂಥದ್ದು ಇಂಪಾರ್ಟೆಂಟ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಯಾವುದು ಅಂದರೆ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಇದೆಲ್ಲವೂ ಕೂಡ ಪ್ರಸಾದದ ರೂಪದಲ್ಲಿ ಕೃಷ್ಣನಿಗೆ ಅರ್ಪಣೆಯಾಗಿರುತ್ತೆ. ಪೂಜೆಯನ್ನು ಮಾಡಿ ದೇವರ ವಿಗ್ರಹದ ಮುಂದೆ ಅಥವಾ ಫೋಟೋದ ಮುಂದೆ ಈ ಎಲ್ಲ ಪ್ರಸಾದಗಳನ್ನ ಮನೆಯವರು ಇಟ್ಟಿರ್ತಾರೆ. ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಇದೆಲ್ಲ ಮಾಡೋದು ನಮಗೆ ಗೊತ್ತೇ ಇದೆಯಲ್ವಾ. ಅಕ್ಕಿ ಹಿಟ್ಟು, ಎಳ್ಳು, ಬೆಣ್ಣೆ ಹಾಗೆ ಇದನ್ನೆಲ್ಲವನ್ನು ಸೇರಿಸಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಎಣ್ಣೆಯಲ್ಲಿ ಕರೆದ್ರೆ ಆಗ ನಮಗೆ ಚಕ್ಲಿ, ನಿಪ್ಪಟ್ಟು ಇದೆಲ್ಲ ಮಾಡ್ಬೋದು. ಹಾಗೆ ಚಕ್ಲಿಗೆ ಅದಕ್ಕೆ ಅಂತ ಸಪ್ರೇಟ್ ಆಗಿ ಬರುವಂಥ ಒಂದು ಉರುಳಿರುತ್ತೆ, ಅದರಲ್ಲಿ ನಾವು ಚಕ್ಲಿಯನ್ನು ಮಾಡ್ತೀವಿ. ಹಾಗೆ ನಿಪ್ಪಟ್ಟು ಅದನ್ನು ಕೂಡ ಎಣ್ಣೆಯಲ್ಲಿ ಕರಿಬೇಕಾಗತ್ತೆ. ಹಾಗೆ ಕೋಡ್ಬಳೆ ಸಹ ಎಣ್ಣೆಯಲ್ಲಿ ಕರೆಯುವಂತಹ ಒಂದು ಪದಾರ್ಥ. ಇದೆಲ್ಲವನ್ನು ಕೂಡ ನಾವು ಕೃಷ್ಣನಿಗೆ ಅರ್ಪಿಸ್ಬೋದು ಪ್ರಸಾದದ ರೂಪದಲ್ಲಿ. ಇದೆಲ್ಲವೂ ಕೂಡ ನಮಗೆ ಗೊತ್ತಿದೆ. ಆದರೆ ಈಗ ಇತ್ತೀಚೆಗೆ ಒಂದು ಟ್ರೆಂಡ್ ಶುರುವಾಗಿದೆ, ಪ್ರಸಾದದ ಟ್ರೆಂಡ್. ಅದರ ಹೆಸರು ಫ್ಯೂಷನ್ ಟ್ರೆಂಡ್ ಅಂತ. ಈ ಫ್ಯೂಷನ್ ಟ್ರೆಂಡ್ ಏನು, ಪ್ರಸಾದದಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅಂತ ತಿಳ್ಕೊಳ್ತಾ ಸಾಗೋಣ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ತನನಂ ತನನಂ ಚಿತ್ರದ ಈ ಹಾಡಿನ ನಂತರ.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬಕ್ಕೆ ಅರ್ಪಿಸುವಂಥ ಪ್ರಸಾದದ ಬಗ್ಗೆ, ನೈವೇದ್ಯಗಳ ಬಗ್ಗೆ, ವಿವಿಧ ಬಗೆಯ ನೈವೇದ್ಯಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಇತ್ತೀಚೆಗೆ ಒಂದು ಟ್ರೆಂಡ್ ಶುರುವಾಗಿದೆ, ಫ್ಯೂಷನ್ ಟ್ರೆಂಡ್, ಫ್ಯೂಷನ್ ಫುಡ್ ಟ್ರೆಂಡ್. ಹೇಗೆ ಆಹಾರ ಕ್ಷೇತ್ರಕ್ಕೆ, ಬೇರೆ ಎಲ್ಲ ಆಹಾರದ ವಿಷಯಗಳಿಗೆ ಅದು ಅಪ್ಲೈ ಆಗ್ತಿದೆಯೋ, ಹಾಗೆ ಪ್ರಸಾದಕ್ಕೂ ಸಹ, ನೈವೇದ್ಯಕ್ಕೂ ಸಹ ಪರಿಚಯ ಆಗಿದೆ ಅಂತ ಹೇಳ್ತಾ ಇದ್ದೆ. ಯಾವ ರೀತಿಯ ಫ್ಯೂಷನ್ ಪ್ರಸಾದ ಅಂದರೆ, ಈ ಸಾಂಪ್ರದಾಯಿಕ ಪ್ರಸಾದ ಇರುತ್ತಲ್ಲ, ಟ್ರೆಡಿಷ್ನಲ್ ಆಗಿ ನಾವು ಪ್ರಿಪೇರ್ ಮಾಡುವಂಥ ಮನೆಯಲ್ಲಿ ತಯಾರಿಸುವಂಥ ಪ್ರಸಾದಗಳಿಗೆ ಒಂದು ಮಾಡ್ರನ್ ಟಚ್ ಕೊಡುವಂಥ ಪ್ರಸಾದಗಳು ಇತ್ತೀಚೆಗೆ ಟ್ರೆಂಡ್ನಲ್ಲಿದೆ. ಅದು ಯಾವ್ಯಾವುದಪ್ಪ ಅಂತ ಅಂದರೆ, ತೆಂಗಿನ ತುರಿ, ತೆಂಗಿನಕಾಯಿ ಹಾಗೆ ಖರ್ಜೂರದಿಂದ ಮಾಡುವಂತಹ ಲಡ್ಡು, ಕೋಕೋನಟ್ ಖರ್ಜೂರ ಲಡ್ಡು, ಹಾಗೆ ಮಾಲ್ಪೋವಾ, ರಬ್ಡಿ ಕಪ್, ಹಾಗೆ ಮಖಾನ ಖೀರ್ನಂತಹ ಫ್ಯೂಷನ್ ರೆಸಿಪಿಗಳು ಇತ್ತೀಚೆಗೆ ಪ್ರಸಾದಕ್ಕೆ ಅಂದರೆ ನೈವೇದ್ಯಕ್ಕೂ ಸಹ ಪರಿಚಯ ಆಗಿದೆ. ಈ ರೀತಿಯ ಫ್ಯೂಷನ್ ಫುಡ್ಡನ್ನು ನಾವು ಬೇರೆ ಆಹಾರದಲ್ಲಿ ನೋಡ್ತಾ ಇದ್ವಿ, ಆದರೆ ಈಗ ಅದು ಪ್ರಸಾದಕ್ಕೂ ಕೂಡ ಪರಿಚಯ ಆಗ್ತಾ ಇದೆ. ಹಾಗಾಗಿ ಇಂತಹ ಪ್ರಸಾದವನ್ನು ಸಹ, ಇಂತಹ ಪದಾರ್ಥಗಳನ್ನ ಸಹ ಪ್ರಸಾದವನ್ನಾಗಿ, ನೈವೇದ್ಯವನ್ನಾಗಿ ದೇವರಿಗೆ ಅರ್ಪಣೆ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಹೊಸ ರುಚಿಗಳನ್ನ ನೋಡಬೇಕು ಅನ್ನೋದು ಇತ್ತೀಚಿನ ಜನರ ಟೇಸ್ಟ್ ಆಗಿದೆ. ಸೊ ಆ ರುಚಿಯನ್ನು ನೋಡಬೇಕು ಅಂತ ಅನ್ನುವಂತಹ ಒಂದು ಆಸೆ ಏನಿದೆ, ಆ ರುಚಿಯನ್ನು ನೋಡಬೇಕು ಅನ್ನೋ ಆಸೆ ಏನು ಮಾಡಿಸ್ತಿದೆ ಅಂದರೆ, ಪ್ರಸಾದದಲ್ಲೂ ಸಹ ಹೊಸ ಟಚ್ನ ಬಯಸ್ತಾ ಇದ್ದಾರೆ ಜನರು. ಹಾಗಾಗಿ ಪ್ರಸಾದ ಅಂದರೆ ನಾವು ಮೊದಲು ಮಾಡ್ತಿದ್ದಂತಹ ಮನೆಯಲ್ಲಿ ತಯಾರಿಸುವಂಥ ಪ್ರಸಾದಗಳ ಜೊತೆಗೆ ಹೊಸ ರುಚಿಯೂ ಸೇರಿಕೊಳ್ಳಿ, ಹೊಸ ರುಚಿಯನ್ನು ಕೂಡ ನಾವು ದೇವರಿಗೆ ಅರ್ಪಿಸೋಣ, ಆಮೇಲೆ ನಾವು ತಿನ್ನೋದು ಇದ್ದೇ ಇದೆ ಅಂತ ಅಂದ್ಕೊಂಡು ಜನರು ತಮ್ಮ ರುಚಿಗೆ ಹಾಗೆ ದೇವರಿಗೆ ಅರ್ಪಣೆ ಮಾಡೋದಕ್ಕೆ ಅಂತ ಅದರಲ್ಲೂ ಸಹ ಒಂದಷ್ಟು ಚೇಂಜಸ್ನ ತರ್ತಾ ಇದ್ದಾರೆ. ಅಂತಹ ಟ್ರೆಂಡ್ ಇತ್ತೀಚೆಗೆ ಶುರುವಾಗಿದೆ. ಹಾಗೆ ಎಲ್ಲರೂ ಸಹ ಈಗ ಆಹಾರ ಅಂತ ಅಂದಾಗ, ಆಹಾರದ ವಿಷಯ ಬಂದಾಗ ಆರೋಗ್ಯಕರವಾದ ಆಹಾರವನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ, ಅಂಥದ್ದನ್ನೇ ಚೂಸ್ ಮಾಡ್ತಾರೆ. ಹಾಗೆ ಆಹಾರವನ್ನು ಆರೋಗ್ಯಕರವಾಗಿ ಇರಿಸ್ಕೋಬೇಕು ಅನ್ನೋ ಒಂದು ವಿಷಯ ಇರೋದ್ರಿಂದ ಪ್ರಸಾದದಲ್ಲೂ ಸಹ ಅದನ್ನೇ ಎಷ್ಟೋ ಜನರು ಫಾಲೋ ಮಾಡ್ತಾ ಇದ್ದಾರೆ. ಹೆಲ್ತಿಯಾಗಿ ಇರಬೇಕು ರೆಸಿಪಿಗಳು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಸಾಂಪ್ರದಾಯಿಕ ಅಕ್ಕಿ ಅಥವಾ ಮೈದಾ ಬದಲಿಗೆ ನವಣೆ ಅಥವಾ ಸಾಮೆಯನ್ನು ಬಳಸಿ ಮಾಡುವಂತಹ ಮಿಲೆಟ್ ಲಡ್ಡು ಕೂಡ ತುಂಬಾ ಪ್ರಸಿದ್ಧಿಯಾಗಿದೆ, ಅದನ್ನು ಸಹ ಜನರು ಮಾಡ್ತಾ ಇದ್ದಾರೆ. ಹಾಗೆ ಸಾಮೆ ಅವಲಕ್ಕಿ, ಹಾಗೆ ಮಿಲೆಟ್ ಪಾಯಸಗಳು ಕೂಡ ಈಗ ಟ್ರೆಂಡಿ ನೈವೇದ್ಯಗಳು ಅಂತ ಆಗಿದೆ. ಸೊ ಸಿರಿಧಾನ್ಯ ಹೇಗೆ ನಮ್ಮ ಆಹಾರಕ್ಕೆ ಕಾಲಿಡ್ತೋ, ಹಾಗೆ ಪ್ರಸಾದದ ವಿಷಯಕ್ಕೂ ಸಹ ಅದು ಎಂಟ್ರಿ ಕೊಟ್ಟಿದೆ. ಹಾಗಾಗಿ ಪ್ರಸಾದದ ರೂಪದಲ್ಲೂ ಕೂಡ ಸಿರಿಧಾನ್ಯ ಬಳಕೆಯಾಗ್ತಾ ಇದೆ. ಇನ್ನು ಮತ್ತಷ್ಟು ಹೊಸ ಹೊಸ ರುಚಿಗಳನ್ನು ಪ್ರಸಾದಕ್ಕೆ ಅಳವಡಿಸ್ಕೊಳ್ತಾ ಇದ್ದಾರೆ ಜನರು. ಯಾವೆಲ್ಲ ರುಚಿ ಇರಬಹುದು, ಯಾವೆಲ್ಲ ಪದಾರ್ಥಗಳಿರಬಹುದು ಅಂತ ಕೂಡ ತಿಳ್ಕೊಳ್ತಾ ಸಾಗೋಣ. ಹಾಗೆ ನೀವು ಕೂಡ ಸಂದೇಶದ ಮೂಲಕ ತಿಳಿಸಿ, ನೀವು ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ, ಯಾವೆಲ್ಲ ಖಾದ್ಯಗಳನ್ನ ನೀವು ಮನೆಯಲ್ಲಿ ತಯಾರಿಸಿ ದೇವರಿಗೆ ಅರ್ಪಿಸಿದ್ರಿ ಅಂತ ನಮಗೆ ಮೆಸೇಜ್ ಮಾಡಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9489901013 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ನಿಮ್ಮೆಲ್ಲರ ಸಂದೇಶಗಳನ್ನ ಮುಕುಂದ ಮುರಾರಿ ಚಿತ್ರದ ಈ ಹಾಡಿನ ನಂತರ ನೋಡ್ತೀನಿ.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ನೈವೇದ್ಯಗಳ ಕುರಿತು ಮಾತಾಡ್ತಾ ಇದ್ದೀವಿ. ಸ್ನೇಹಿತರ ಸಂದೇಶಗಳು ಬಂದಿದೆ, ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ನೋಡೋದಾದರೆ ನಂಬರ್ ನಿಮಗೆ 6634 ಇವರು ಹೇಳ್ತಾ ಇದ್ದಾರೆ, ನಾವು ಅವಲಕ್ಕಿಯನ್ನು ಪ್ರಸಾದವಾಗಿ ದೇವರಿಗೆ ಅರ್ಪಣೆ ಮಾಡಿದ್ವಿ, ಬೆಳಿಗ್ಗೆ ಮನೆಯಲ್ಲಿ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಮೇಡಮ್ ಅಂತ. ಹಾಗೆ ನಂಬರ್ ನಿಮಗೆ 9894 ಇವರು ಹೇಳ್ತಾ ಇದ್ದಾರೆ, ಹುಬ್ಬಳ್ಳಿಯಿಂದ ಈ ಸಂದೇಶವನ್ನು ಕಳಿಸಿದ್ದಾರೆ, ಆದರೆ ತಮ್ಮ ಹೆಸರನ್ನ ಇವರು ತಿಳಿಸಿಲ್ಲ. ನಾವು ಮನೆಯಲ್ಲಿ ಚಕ್ಲಿ ನಿಪ್ಪಟ್ಟು ನೀವು ಹೇಳ್ದಾಗೆ ಮಾಡಿದ್ದೀವಿ ಮೇಡಮ್, ಹಾಗೆ ಜೊತೆಗೆ ರವೆ ಉಂಡೆ ಕರ್ಜಿಕಾಯಿಯನ್ನು ಸಹ ನಾವು ಮಾಡಿದ್ದೀವಿ ಅಂತ ಇವರು ಫೋಟೋ ಸಹ ಕಳಿಸಿ ತಿಳಿಸ್ತಾ ಇದ್ದಾರೆ, ಆದರೆ ಇವರು ಹೆಸರನ್ನ ತಿಳಿಸಿಲ್ಲ. ಹಾಗೆ ಪುಷ್ಪ ಶಾನುಭೋಗರ ಗದಗ್ನಿಂದ, ಶುಭ ಸಂಜೆ ಮೇಡಮ್, ಇವತ್ತು ಕೃಷ್ಣ ಜನ್ಮಾಷ್ಟಮಿ ದಿನದ ಬಗ್ಗೆ ನೈವೇದ್ಯಗಳ ಬಗ್ಗೆ ಮಾಹಿತಿ ಚೆನ್ನಾಗಿದೆ, ನಿಮಗೂ ಸಹ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ಅಂತ ಇದ್ದಾರೆ. ನಿಮಗೂ ಶುಭಾಶಯಗಳು ಪುಷ್ಪ ಅವರೇ. ಹಾಗೆ ಮುದ್ದು ಕೃಷ್ಣನಿಗೆ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು, ನಮಸ್ತೆ ಮೇಡಮ್ ಅಂತ ಸುಜಾತಾ ಗೋಪಾಲ್ ದೊಡ್ಡಬಳ್ಳಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರಿಗೂ ಹಬ್ಬದ ಶುಭಾಶಯಗಳು. ಹಾಗೆ ಸಂದೇಶವನ್ನು ಕಳಿಸಿದ್ದಕ್ಕೆ ಪ್ರೀತಿಯ ಧನ್ಯವಾದಗಳು. ಇನ್ನು ಫ್ಯೂಷನ್ ಪ್ರಸಾದದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಹಾಗೆ ಇತ್ತೀಚೆಗೆ ಆರೋಗ್ಯಕರವಾಗಿರಬೇಕು ಆಹಾರ ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲರೂ ಕೂಡ ಹೆಲ್ತಿ ಫುಡ್ಡನ್ನು ಪ್ರಿಫರ್ ಮಾಡ್ತಾ ಇದ್ದಾರೆ. ಹಾಗಾಗಿ ಸಿರಿಧಾನ್ಯವನ್ನು ಬಳಕೆ ಮಾಡ್ತಾ ಇದ್ದಾರೆ. ಸಿರಿಧಾನ್ಯದ ನೈವೇದ್ಯದ ಬಗ್ಗೆ ಮಾತಾಡಿದ್ವಿ, ಹಾಗೆ ಫ್ಯೂಷನ್ ಪ್ರಸಾದದ ಬಗ್ಗೆ ಮಾತಾಡಿದ್ವಿ. ಜೊತೆಗೆ ಎಲ್ಲರೂ ಕೂಡ ಈಗ ಆರ್ಗ್ಯಾನಿಕ್ನ ಕಡೆಗೆ, ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ಆರ್ಗ್ಯಾನಿಕ್ ಆಹಾರದ ಬಗ್ಗೆ ತುಂಬ ಕಾಳಜಿಯನ್ನು, ತುಂಬ ಇಂಟ್ರೆಸ್ಟನ್ನು ತೋರಿಸ್ತಾ ಇದ್ದಾರೆ. ಹಾಗಾಗಿ ತಮ್ಮ ಆರೋಗ್ಯದ ಕಾಳಜಿ ವಹಿಸೋದಕ್ಕೆ ಆರ್ಗ್ಯಾನಿಕ್ ಪದಾರ್ಥಗಳನ್ನ ಬಳಸ್ತಾ ಇದ್ದಾರೆ. ಹಾಗಾಗಿ ಹೆಚ್ಚು ಪ್ರೋಸೆಸ್ ಆಗದೇ ಇರುವಂತಹ ಸಕ್ಕರೆಯ ಬದಲಾಗಿ ನಾಟಿ ಬೆಲ್ಲ ಅಥವಾ ತಾಟಿ ಬೆಲ್ಲವನ್ನು ಉಪಯೋಗಿಸ್ಕೊಂಡು, ಜೇನುತುಪ್ಪವನ್ನು ಬಳಸ್ಕೊಂಡು ಮಾಡುವಂಥ ಸ್ವೀಟ್ಗಳಿಗೆ ಆದ್ಯತೆಯನ್ನು ಜನರು ಕೊಡ್ತಾ ಇದ್ದಾರೆ. ಹಾಗಾಗಿ ಆರ್ಗ್ಯಾನಿಕ್ ಸಿಹಿ ಅಥವಾ ಆರ್ಗ್ಯಾನಿಕ್ ಸಿಹಿ ತಿಂಡಿಗಳು, ನೈಸರ್ಗಿಕ ಸಿಹಿ ತಿಂಡಿಗಳ ಬಗ್ಗೆ ಜನರಿಗೆ ಇತ್ತೀಚೆಗೆ ಇಂಟ್ರೆಸ್ಟ್ ಇರೋದ್ರಿಂದ ಅವರು ಪ್ರಸಾದದಲ್ಲೂ ಸಹ ಸಕ್ಕರೆಯ ಬಳಕೆಯನ್ನು ಕಡಿಮೆ ಮಾಡಿ ಬೆಲ್ಲ ಅಥವಾ ಜೇನುತುಪ್ಪವನ್ನು ಬಳಸ್ತಾ ಇದ್ದಾರೆ. ಹಾಗೆ ಎಣ್ಣೆಯ ಬದಲಿಗೆ ಏರ್ ಫ್ರೈಡ್ ಅಥವಾ ಆಯಿಲ್ ಫ್ರೀ ತಿಂಡಿಗಳನ್ನ ನಾವು ಮನೆಯಲ್ಲಿ ಹೇಗೆ ಮಾಡ್ತೀವೋ ಹಾಗೆ ಪ್ರಸಾದಕ್ಕೂ ಸಹ ಎಣ್ಣೆಯನ್ನು ಬಳಸೋದು ಬೇಡ ಅಂತ, ಏರ್ ಫ್ರೈ ಮಾಡಿ ಚಕ್ಲಿ ನಿಪ್ಪಟ್ಟುಗಳನ್ನ ಎಣ್ಣೆಯ ಬದಲು ಏರ್ ಫ್ರೈನಲ್ಲೇ, ಆ ಒಂದು ಉಪಕರಣದಲ್ಲೇ ಮಾಡಿ ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಯಾಕಂದರೆ ಆರೋಗ್ಯದ ಬಗ್ಗೆ ಜಾಗೃತಿ ಹೆಚ್ಚಾಗ್ತಾ ಇರೋ ಹಾಗೇ ಪ್ರಸಾದದಲ್ಲೂ ಸಹ ವೈಶಿಷ್ಟ್ಯತೆಗಳನ್ನ ತೋರಿಸ್ತಾ, ಅಂದರೆ ಮಾಡುವಂಥ ಸಾಂಪ್ರದಾಯಿಕ ತಿಂಡಿಗಳನ್ನೇ ಮಾಡುವಂತಹ ವಿಧಾನವನ್ನು ಜಸ್ಟ್ ಚೇಂಜ್ ಮಾಡಿಕೊಂಡು ದೇವರಿಗೆ ಪ್ರಸಾದವನ್ನು ಅರ್ಪಿಸ್ತಾ ಇದ್ದಾರೆ. ಮತ್ತಷ್ಟು ಮಾತಾಡೋಣ ನೈವೇದ್ಯಗಳ ಬಗ್ಗೆ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಈಗ ಕೃಷ್ಣ ಸಿನಿಮಾದ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಜನ್ಮಾಷ್ಟಮಿ ಹಬ್ಬಕ್ಕೆ ಅರ್ಪಿಸುವಂತಹ ನೈವೇದ್ಯಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಅದರಲ್ಲೂ ಈಗ ಹಬ್ಬ ಅಂತ ಅಂದರೆ ನಾವು ಸಾತ್ವಿಕ ಆಹಾರಕ್ಕೆ ಆದ್ಯತೆಯನ್ನು ಕೊಡ್ತೀವಿ. ಹಾಗಾಗಿ ಫ್ಯೂಷನ್ ಪ್ರಯೋಗ ನಡೆಸಿದ್ರೂ ಸಹ ಅದರಲ್ಲೂ ಸಾತ್ವಿಕ ಆಹಾರವನ್ನೇ ನಾವು ಪ್ರಿಫರ್ ಮಾಡ್ತಾ ಅದರ ರುಚಿಯಲ್ಲಿ ಬದಲಾವಣೆ ಆಗಿರಬಹುದು, ಆದರೆ ಬಳಸುವಂಥ ಪದಾರ್ಥಗಳು ಹೆಚ್ಚು ಕಮ್ಮಿ ಆದರೂ ಸಹ ಅದು ಪ್ರಸಾದಕ್ಕೆ ಸಾತ್ವಿಕ ಆಹಾರನೇ ಆಗಿರಬೇಕು ಅನ್ನೋ ಒಂದು ನಿಯಮವನ್ನು ಫಾಲೋ ಮಾಡ್ತಾ ಇರ್ತೀವಿ. ಅದರಲ್ಲೂ ನೈವೇದ್ಯದ ರೂಪದಲ್ಲಿ ಖರ್ಜೂರ ಹಾಗೆ ಬಾದಾಮಿಯನ್ನು ನೆನೆಸಿ ಅದನ್ನು ಹಾಲಿನ ಜೊತೆಗೆ ಅದನ್ನು ರುಬ್ಬಿ ಏಲಕ್ಕಿ ಪುಡಿ ಹಾಕಿದಂಥ ಒಂದು ತಂಪಾದ ಖರ್ಜೂರ ಹಾಕಿರುವಂತಹ ಬಾದಾಮಿ ಹಾಲು ಸಹ ಕೃಷ್ಣನಿಗೆ ಅರ್ಪಣೆ ಮಾಡ್ತಾರೆ. ಹಾಗೆ ಫ್ರೆಶ್ ಆಗಿರುವಂತಹ ಮೊಸರಿಗೆ ನೀರು, ಶುಂಠಿ, ಹಸಿಮೆಣಸಿನಕಾಯಿ, ಇಂಗು, ಕೊತ್ತಂಬರಿ ಸೊಪ್ಪು ಇದೆಲ್ಲವನ್ನು ಸೇರಿಸಿ ಮಸಾಲ ಮಜ್ಜಿಗೆ ಕೂಡ ಅರ್ಪಿಸಬಹುದು. ಹಾಗೆ ಕೃಷ್ಣ ಜನ್ಮಾಷ್ಟಮಿಗೆ ನೈವೇದ್ಯವನ್ನು ಮಾಡೋದನ್ನು ನಾವು ನೋಡಿದಾಗ ಒಂದಷ್ಟು ಮನೆಗಳಿಗೆ ನಾವು ಹೋದಾಗ ನೋಡ್ತೀವಿ, ಅಲ್ಲಿ 101 ರೀತಿಯ ನೈವೇದ್ಯವನ್ನು 101 ಬಗೆಯ ಪದಾರ್ಥಗಳನ್ನ ಖಾದ್ಯಗಳನ್ನ ಮಾಡಿರ್ತಾರೆ. ಅಷ್ಟೊಂದು ಬಗೆಯ ತಿಂಡಿಗಳನ್ನ ಹೇಗೆ ಮಾಡಿದ್ರು ಅಂತ ನಮಗೆ ಒಂಥರ

ಆಶ್ಚರ್ಯ ಅನಿಸುತ್ತೆ. ಯಾಕಂದರೆ ಅದಕ್ಕೆ ಎಷ್ಟೋ ದಿನಗಳ ಶ್ರಮ ಬೇಕು. ಒಂದು 5-6 ದಿನಗಳ ಹಿಂದೆ ಅವರು ಎಲ್ಲವನ್ನ ತಯಾರಿ ಮಾಡಿಟ್ಕೊಂಡು ಅದಕ್ಕೆ ಬೇಕಾಗುವಂಥ ಎಲ್ಲ ಸಾಮಗ್ರಿಗಳನ್ನ ಮನೆಗೆ ತಂದು ಏನೆಲ್ಲ ರೆಡಿ ಮಾಡ್ಕೋಬೇಕು ಎಲ್ಲವನ್ನು ತಯಾರಿ ಮಾಡಿಕೊಂಡು ಹಾಗೆ ಅದಕ್ಕೆ ಬೇಕಾದಂತಹ ಅಂದರೆ ನಾಳೆ ಹಬ್ಬ ಇದೆ ಅಂದಾಗ ಇವತ್ತು ನಾವು ಪ್ರಸಾದವನ್ನು ಮಾಡೋದಕ್ಕಿಂತ ಒಂದು 2-3 ದಿನ ಅಥವಾ 5-6 ದಿನಗಳ ಹಿಂದೇ 101 ಬಗೆಯ ತಿಂಡಿಗಳನ್ನ ಮಾಡಿ ಹಬ್ಬಕ್ಕೆ ರೆಡಿಯಾಗಿರ್ತಾರೆ. ಅಷ್ಟೊಂದು ಬಗೆಯ ತಿಂಡಿಗಳನ್ನ ಮಾಡೋದಕ್ಕೆ ಎಷ್ಟೊಂದು ಶ್ರಮ ಬೇಕಾಗುತ್ತೆ, ಹಾಗೆ ಅದು ಒಬ್ಬರೇ ಮಾಡೋದಕ್ಕೆ ಆಗೋದಿಲ್ಲ, ಹಾಗಾಗಿ ಒಂದಷ್ಟು ಜನರ ಸಹಾಯ ಕೂಡ ಬೇಕಾಗುತ್ತೆ. ಅಷ್ಟೊಂದು ಖಾದ್ಯಗಳನ್ನ ದೇವರಿಗೆ ಅರ್ಪಿಸಿರ್ತಾರೆ, ನೋಡೋದಕ್ಕೆ ಬಹಳ ಖುಷಿ ಅನಿಸುತ್ತೆ. ಅದರಲ್ಲೂ ಜನ್ಮಾಷ್ಟಮಿ ಹಬ್ಬದ ದಿನದಂದು ದೇವರ ವಿಗ್ರಹದ ಮುಂದೆ ಅಥವಾ ದೇವರ ಫೋಟೋದ ಮುಂದೆ ಎಷ್ಟೊಂದು ರೀತಿಯ ಖಾದ್ಯಗಳಿರುತ್ತೆ ಅಂದರೆ ಅದು ನೋಡ್ತಾ ಇದ್ದ ಹಾಗೆ ನೋಡೋರಿಗೆ ನಮಗೂ ಕೂಡ ಪ್ರಸಾದ ಕೊಡಲಿ ಕೊಡ್ತಾರೇನೋ ಅನ್ನೋ ರೀತಿಯಲ್ಲಿರುತ್ತೆ. ಹಾಗೆ ಮಕ್ಕಳಿಗೂ ಸಹ ಮನೆಗೆ ಕರೆದಿರ್ತಾರೆ ಹಬ್ಬದ ದಿನ ಆರತಿ ಮಾಡುವಾಗ ದೊಡ್ಡವರು ಮಕ್ಕಳು ಎಲ್ಲರೂ ಸೇರಿ ಆರತಿಯನ್ನು ಮಾಡ್ತಾರೆ. ಅಕ್ಕಪಕ್ಕದ ಮನೆಗಳಿಗೆ ಹೋದಾಗ ಮಾಡಿರುವಂತಹ ನೈವೇದ್ಯಗಳನ್ನ ನೋಡಿದಾಗ ಎಷ್ಟೆಲ್ಲ ಬಗೆಯ ನೈವೇದ್ಯಗಳು ಅರ್ಪಣೆಯಾಗಿದೆ ಅನ್ಸುತ್ತೆ. ಹಾಗೆ ಅವರು ಅರ್ಪಣೆಯಷ್ಟೇ ಮಾಡೋದಿಲ್ಲ, ಪ್ರಸಾದವನ್ನು ಸಹ ಪೂಜೆಯ ನಂತರ ಬಂದಿರುವಂತಹ ಗೆಸ್ಟ್ಗಾಗಿರ್ಬೋದು ಅವರ ಸ್ನೇಹಿತರಿಗೆ ಅವರ ಕುಟುಂಬದವರಿಗೆ ಕೊಡ್ತಾರೆ. ಹಾಗಾಗಿ ಜನ್ಮಾಷ್ಟಮಿ ಹಬ್ಬದ ನೈವೇದ್ಯಗಳು ಕೂಡ ಒಂಥರ ವಿಶೇಷ ಅನ್ಬೋದು. ಎಲ್ಲ ಹಬ್ಬಗಳಿಗಿಂತ ಈ ಹಬ್ಬದ ನೈವೇದ್ಯ ಬಹಳ ವಿಶಿಷ್ಟ. ಯಾಕಂದರೆ ಎಷ್ಟೊಂದು ರೀತಿಯ ಖಾದ್ಯಗಳಿದೆ ಅಲ್ವಾ. ನಾವು ಒಂದು ಹಬ್ಬಕ್ಕೆ ಹೋಳಿಗೆ ಮಾಡ್ತೀವಿ, ಒಂದು ಹಬ್ಬಕ್ಕೆ ಕಜ್ಜಾಯ ಅಂತ ಅನ್ನೋದಾದರೆ ಜನ್ಮಾಷ್ಟಮಿಗೆ ಹಾಗಲ್ಲ, ಎಷ್ಟೊಂದು ಬಗೆಯ ಖಾದ್ಯಗಳನ್ನ ಮಾಡ್ಬೋದು. ಇದರಲ್ಲಿ ಸಿಹಿ ಪದಾರ್ಥಗಳು ಇದೆ, ಸ್ವಲ್ಪ ಖಾರ ಪದಾರ್ಥಗಳು ಇದೆ. ಅಂದರೆ ಕುರುಕುಲು ತಿಂಡಿ ಅಂತ ನಾವು ಏನು ಹೇಳ್ತೀವಿ ಸ್ನ್ಯಾಕ್ಸ್ ಆಗಿರ್ಬೋದು, ಈ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಇದು ಸಹ ನೈವೇದ್ಯಕ್ಕೆ ಸೇರಿಕೊಂಡಿದೆ ಜನ್ಮಾಷ್ಟಮಿ ಹಬ್ಬದಲ್ಲಿ. ಹಾಗಾಗಿ ಇದೊಂದು ವಿಶೇಷ ಆಚರಣೆ, ವಿಶೇಷ ಹಬ್ಬ, ಹಾಗೆ ವಿಶೇಷ ಖಾದ್ಯಗಳ ಜೊತೆಗೆ ಅಂತ ಹೇಳ್ಬೋದು. ನಿಮ್ಮ ಸಂದೇಶಗಳು ಬರ್ತಾ ಇವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ ಗಲಾಟೆ ಮದುವೆ ಸಿನಿಮಾದ ಈ ಹಾಡಿನ ನಂತರ.

ಗಲಾಟೆ ಮದುವೆ ಚಿತ್ರದ ಹಾಡನ್ನ ಈಗಷ್ಟೇ ಕೇಳಿದ್ರಿ. ನಿಮ್ಮೆಲ್ಲರ ಸಂದೇಶಗಳನ್ನ ನೋಡುವಂತಹ ಸಮಯ. ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ಮೇಡಮ್ ಅಂತ ರೋಣಾದಿಂದ ರೇಣುಕಾರವರು ಸಂದೇಶವನ್ನ ಕಳಿಸಿದ್ದಾರೆ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಸನ್ಸೆಟ್ ಸುರಭಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿವೆ, ನಿಮಗೆ ಧನ್ಯವಾದಗಳು ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಉಮೇಶ್ ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರದಿಂದ ನಮಸ್ತೆ ಮೇಡಮ್, ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಪ್ರಯುಕ್ತ ನಮ್ಮ ಮನೆಯಲ್ಲೂ ವಿಶೇಷವಾಗಿ ನೈವೇದ್ಯಕ್ಕಾಗಿ ಅವಲಕ್ಕಿ ಮತ್ತು ಹೋಳಿಗೆ ತಯಾರಿಸಿದ್ದೀವಿ. ನಮ್ಮ ಮಗಳು ಹಬ್ಬದ ಪ್ರಯುಕ್ತ ಉಪವಾಸವಿದ್ದು ಭಕ್ತಿಯಿಂದ ಜನ್ಮಾಷ್ಟಮಿಯನ್ನು ಆಚರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಇಂದು ನೈವೇದ್ಯದ ಮಹತ್ವದ ಬಗ್ಗೆ ನೀಡಿದ ಉತ್ತಮ ಮಾಹಿತಿ ಹಾಗೂ ಮನರಂಜನೆಯ ಕಾರ್ಯಕ್ರಮ ತುಂಬ ಸುಂದರವಾಗಿ ಮೂಡಿ ಬಂತು. ಹಬ್ಬದ ಸಂಭ್ರಮಕ್ಕೆ ಇನ್ನಷ್ಟು ಮೆರುಗು ತಂತು. ನಿಮ್ಮ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಮೇಡಮ್ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಂಬರ್ ನಿಮಗೆ 4514 ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಇನ್ನು ಸಾತ್ವಿಕ ಆಹಾರದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಹಣ್ಣುಗಳನ್ನ ಸಹ ನಾವು ಅರ್ಪಣೆ ಮಾಡಬಹುದು ದೇವರಿಗೆ. ಹಣ್ಣುಗಳು ಎಲ್ಲ ಹಬ್ಬಗಳಲ್ಲೂ ಕಾಮನ್ ಆಗಿ ನಾವು ಅರ್ಪಿಸ್ತೀವಿ. ಹಾಗೇನೆ ಜನ್ಮಾಷ್ಟಮಿಗೂ ಸಹ ನಾವು ಹಣ್ಣುಗಳನ್ನ ಅರ್ಪಿಸ್ತೀವಿ. ಜೊತೆಗೆ ಹಾಲಿನ ಉತ್ಪನ್ನಗಳಿಗೆ ಜನ್ಮಾಷ್ಟಮಿ ದಿನ ಒಂದು ಆದ್ಯತೆಯನ್ನು ಕೊಡ್ತೀವಿ. ಹಾಲಲ್ಲಿ ಮಾಡಿರುವಂತಹ ಪದಾರ್ಥಗಳನ್ನ ಹೆಚ್ಚು ನಾವು ಪ್ರಸಾದಕ್ಕಾಗಿ ಬಳಸ್ತೀವಿ. ಹಾಗೆ ಹೆಚ್ಚು ಸಂಸ್ಕರಿಸದೇ ಇರುವಂತಹ ಪದಾರ್ಥಗಳಿಗೆ ನಾವು ಇಂಪಾರ್ಟೆನ್ಸ್ನ ಕೊಡ್ತೀವಿ. ಅಂತಹ ಪದಾರ್ಥಗಳನ್ನ ದೇವರಿಗೆ ನೈವೇದ್ಯವನ್ನಾಗಿ ಅರ್ಪಿಸ್ತೀವಿ. ಇದಾಗಿತ್ತು ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮಾತಾಡಿದಂತಹ ವಿಷಯ ಹಾಗೂ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತಷ್ಟು ಸಂದೇಶಗಳು. ಯಾರಿದು ನಂಬರ್ ನಿಮಗೆ 2049 ಇವರು ಸಂದೇಶ ಕಳಿಸಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಬ್ಬದ ಶುಭಾಶಯಗಳು ಅಂತ ಇರಕಲ್ ಯಮನೂರಪ್ಪ ಧಾನಿ ಇವರು ಸಂದೇಶವನ್ನು ಕಳಿಸಿದರೆ ನಿಮಗೂ ಸಹ ಹಬ್ಬದ ಶುಭಾಶಯಗಳು. ಇಷ್ಟೊತ್ತು ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ಜೆ ಕುಸುಮ. ಈಗ ಕೃಷ್ಣಂ ಪ್ರಣಯಸಖಿ ಚಿತ್ರದ ಕೃಷ್ಣನ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

0: ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲು ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಸಮಯ ನೀನು 7:35 ಆಗಲಿದೆ. ಈಗ ಕೇಳಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ನ್ಯಾಯಾಂಗ ಅಧಿಕಾರಿಗಳ ನಿವೃತ್ತಿ ವಯೋಮಿತಿ 62 ಏರಿಸಲು ಕರ್ನಾಟಕ ಸೇರಿದಂತೆ 7 ರಾಜ್ಯಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಫ್ರಾನ್ಸ್ ಸಹಕಾರ ಮತ್ತಷ್ಟು ಬಲಪಡಿಸಲು ಒತ್ತು. ಇದೇ 7 ಬೆಂಗಳೂರಿನಲ್ಲಿ ಬಾಹ್ಯಾಕಾಶ ಎಕ್ಸ್ಪೋ. ದೇಶಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ, ಉಡುಪಿ ವಿಟ್ಲಪಿಂಡಿಗೆ ಸಜ್ಜು. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಸಾಯಿರಾಜ್, ರಾಮ್ಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ. ವಿಯೆಟ್ನಾಂ ಪಿಕಲ್ಬಾಲ್ ವಿಶ್ವಕಪ್ 6 ಚಿನ್ನ ಸೇರಿ 37 ಪದಕ ಗೆದ್ದ ಭಾರತ. ವಾರ್ತೆಗಳ ವಿವರ: ನ್ಯಾಯಾಂಗ ಅಧಿಕಾರಿಗಳ ನಿವೃತ್ತಿ ವಯೋಮಿತಿಯನ್ನು 60-62 ವರ್ಷಗಳಿಗೆ ಹೆಚ್ಚಿಸುವಂತೆ ಸುಪ್ರೀಂಕೋರ್ಟ್ 7 ರಾಜ್ಯಗಳಿಗೆ ನಿರ್ದೇಶನ ನೀಡಿದೆ. ಸುಪ್ರೀಂಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದ ಜಾಯಮಲ್ಯ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನೊಳಗೊಂಡ ಪೀಠವು ಕರ್ನಾಟಕ, ಛತ್ತೀಸ್ಗಢ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಸಿಕ್ಕಿಂ, ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳು ತಮ್ಮ ಸೇವಾ ನಿಯಮಗಳಿಗೆ ತಿದ್ದುಪಡಿ ತಂದು ನಿವೃತ್ತಿ ವಯೋಮಿತಿಯನ್ನು ಅಧಿಕೃತವಾಗಿ 62 ವರ್ಷಗಳಿಗೆ ಹೆಚ್ಚಿಸುವಂತೆ ನಿರ್ದೇಶಿಸಿದೆ. 60 ವರ್ಷ ವಯಸ್ಸು ತಲುಪುವ ನ್ಯಾಯಾಂಗ ಅಧಿಕಾರಿಗಳು 62 ವರ್ಷ ವಯಸ್ಸಿನವರೆಗೆ ಸೇವೆ ಮುಂದುವರಿಸಲು ಸಂಬಂಧಪಟ್ಟ ಹೈಕೋರ್ಟ್ನಿಂದ ಸಾಮರ್ಥ್ಯ ಮತ್ತು ಕಾರ್ಯಕ್ಷಮತೆಯ ಮೌಲ್ಯಮಾಪನಕ್ಕೆ ಒಳಗಾಗಬೇಕೆಂದು ಸುಪ್ರೀಂಕೋರ್ಟ್ ಸ್ಪಷ್ಟಪಡಿಸಿದೆ. ಇದೇ ವೇಳೆ 2026 March 31 ಅಥವಾ ನಂತರ ನಿವೃತ್ತರಾದ ಈ ರಾಜ್ಯಗಳ ನ್ಯಾಯಾಂಗ ಅಧಿಕಾರಿಗಳಿಗೆ ಮತ್ತೆ ನ್ಯಾಯಾಂಗ ಸೇವೆಗೆ ಸೇರ್ಪಡೆಯಾಗಲು ಸೀಮಿತ ಅವಕಾಶವನ್ನು ನ್ಯಾಯಾಲಯ ನೀಡಿದೆ. ಆದರೆ ಅಂತಹ ಅಧಿಕಾರಿಗಳು ನಿವೃತ್ತಿಯ ಬಳಿಕ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಮತ್ತೊಂದು ಸರ್ಕಾರಿ ಹುದ್ದೆ ಅಥವಾ ಲಾಭದ ಹುದ್ದೆಯಾಗಿರುವ ಯಾವುದೇ ಉದ್ಯೋಗವನ್ನು ಸ್ವೀಕರಿಸಬಾರದು ಎಂದು ನ್ಯಾಯಾಲಯ ತಿಳಿಸಿದೆ. ಈ ಸಂಬಂಧ 7 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು 2 ವಾರಗಳೊಳಗೆ ಕ್ರಮ ಕೈಗೊಂಡು ಅನುಸರಣಾ ವರದಿ ಸಲ್ಲಿಸುವಂತೆ ಸುಪ್ರೀಂಕೋರ್ಟ್ ಸೂಚಿಸಿದೆ. ಜಿಲ್ಲಾ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮಂಜೂರಾದ ಹುದ್ದೆಗಳು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ನ್ಯಾಯಾಧೀಶರ ಸಂಖ್ಯೆಯ ನಡುವೆ ಗಮನಾರ್ಹ ಅಂತರವಿದೆ. ನ್ಯಾಯಾಧೀಶರ ಕೊರತೆ ನಿರಂತರವಾಗಿ ಕಂಡುಬರುತ್ತಿರುವ ಹಿನ್ನೆಲೆಯಲ್ಲಿ ಸುಪ್ರೀಂಕೋರ್ಟ್ ಈ ಮಹತ್ವದ ನಿರ್ದೇಶನ ನೀಡಿದೆ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮಾನವ ಸಹಿತ ಬಾಹ್ಯಾಕಾಶ ಯಾನ, ಅತ್ಯಾಧುನಿಕ ಬಾಹ್ಯಾಕಾಶ ತಂತ್ರಜ್ಞಾನಗಳು ಸೇರಿದಂತೆ ಭಾರತ ಫ್ರಾನ್ಸ್ ಸಹಕಾರವನ್ನು ಮತ್ತಷ್ಟು ಆಳಗೊಳಿಸುವ ಕುರಿತು ಕೇಂದ್ರ ಬಾಹ್ಯಾಕಾಶ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ಇಂದು ಚರ್ಚೆ ನಡೆಸಿದರು. ಸಭೆಯಲ್ಲಿ ಉಭಯ ದೇಶಗಳ ಬಾಹ್ಯಾಕಾಶ ಸಂಸ್ಥೆಗಳು ಮತ್ತು ಕೈಗಾರಿಕೆಗಳ ನಡುವಿನ ಸಹಭಾಗಿತ್ವವನ್ನು ಹೆಚ್ಚಿಸುವ ಬಗ್ಗೆಯೂ ಮಾತುಕತೆ ನಡೆಯಿತು. ಫ್ರಾನ್ಸ್ನ ಉನ್ನತ ಶಿಕ್ಷಣ ಸಂಶೋಧನೆ ಮತ್ತು ಬಾಹ್ಯಾಕಾಶ ಸಚಿವ ಪ್ರೊಫೆಸರ್ ಫಿಲಿಪ್ ಬಾಪ್ಟಿಸ್ಟ್ ಅವರೊಂದಿಗೆ ಸಚಿವ ಡಾ ಜಿತೇಂದ್ರ ಸಿಂಗ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದ್ವಿಪಕ್ಷೀಯ ಸಭೆ ನಡೆಸಿದರು. ಪ್ಯಾರಿಸ್ನಲ್ಲಿ ಇದೇ 9 ಆರಂಭವಾಗಲಿರುವ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಶೃಂಗಸಭೆಯಲ್ಲಿ ಭಾರತದ ಭಾಗವಹಿಸುವಿಕೆ ಹಾಗೂ ಇದೇ 7-9 ಬೆಂಗಳೂರಿನಲ್ಲಿ ನಡೆಯಲಿರುವ ಬಾಹ್ಯಾಕಾಶ ಎಕ್ಸ್ಪೋದಲ್ಲಿ ಫ್ರಾನ್ಸ್ನ ಪಾಲ್ಗೊಳ್ಳುವಿಕೆ ಕುರಿತು ಉಭಯ ದೇಶಗಳು ಚರ್ಚಿಸಿವೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಶೃಂಗಸಭೆಯಲ್ಲಿ ಭಾಗವಹಿಸಲು ಹಾಗೂ ಫ್ರಾನ್ಸ್ನೊಂದಿಗೆ ದೀರ್ಘಕಾಲದ ಬಾಹ್ಯಾಕಾಶ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಭಾರತ ಎದುರು ನೋಡುತ್ತಿದೆ ಎಂದು ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಬಾಹ್ಯಾಕಾಶ ವಿಜ್ಞಾನ, ತಂತ್ರಜ್ಞಾನ ಮತ್ತು ಅನ್ವಯಿಕೆಗಳು, ಬಾಹ್ಯಾಕಾಶ ಆರ್ಥಿಕತೆ ಹಾಗೂ ಸುರಕ್ಷಿತ ಬಾಹ್ಯಾಕಾಶ ಕ್ಷೇತ್ರಗಳಿಗೆ ಶೃಂಗಸಭೆಯಲ್ಲಿ ಒತ್ತು ನೀಡಲಾಗುತ್ತಿದ್ದು, ಬಾಹ್ಯಾಕಾಶ ಕ್ಷೇತ್ರದ ಭವಿಷ್ಯದ ಕುರಿತು ಅಂತಾರಾಷ್ಟ್ರೀಯ ಸಂವಾದ ಮತ್ತು ಸಹಕಾರಕ್ಕೆ ಇದು ಮಹತ್ವದ ವೇದಿಕೆಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಫ್ರಾನ್ಸ್ ಸಚಿವ ಪ್ರೊಫೆಸರ್ ಬಾಪ್ಟಿಸ್ಟ್ ಭಾರತ ಫ್ರಾನ್ಸ್ ನಡುವಿನ ಈಗಿರುವ ಬಾಹ್ಯಾಕಾಶ ಸಹಕಾರವನ್ನು ಮತ್ತಷ್ಟು ಬಲಪಡಿಸಿ ವೇಗಗೊಳಿಸುವ ಬಯಕೆಯನ್ನು ವ್ಯಕ್ತಪಡಿಸಿದರು. ಅವರು ಈ ತಿಂಗಳ ಕೊನೆಯಲ್ಲಿ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ. ದೇಶಾದ್ಯಂತ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಭಕ್ತಿ ಮತ್ತು ಸಡಗರದಿಂದ ಆಚರಿಸಲಾಗುತ್ತಿದೆ. ಭಗವಾನ್ ಶ್ರೀಕೃಷ್ಣನ ಜನ್ಮದಿನದ ಅಂಗವಾಗಿ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಉತ್ತರ ಪ್ರದೇಶದ ಮಥುರಾ ಮತ್ತು ವೃಂದಾವನ ಹಾಗೂ ಗುಜರಾತ್ನ ದ್ವಾರಕಾದಲ್ಲಿ ಪ್ರಮುಖ ಆಚರಣೆಗಳು ನಡೆಯುತ್ತಿವೆ. ಪವಿತ್ರ ಸಂದರ್ಭದ ಅಂಗವಾಗಿ ರಾಷ್ಟ್ರ ರಾಜಧಾನಿಯ ವಿವಿಧ ದೇವಾಲಯಗಳನ್ನು ವರ್ಣರಂಜಿತ ದೀಪಗಳು ಹಾಗೂ ಹೂವುಗಳಿಂದ ಅಲಂಕರಿಸಲಾಗಿದೆ. ಕೇರಳಂನ ಗುರುವಾಯೂರು ಶ್ರೀಕೃಷ್ಣ ದೇವಾಲಯದಲ್ಲಿ ಮುಂಜಾನೆ 3 ಗಂಟೆಗೆ ಪವಿತ್ರ ನಿರ್ಮಾಲ್ಯ ದರ್ಶನದೊಂದಿಗೆ ಜನ್ಮಾಷ್ಟಮಿ ಆಚರಣೆ ಆರಂಭವಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ದೇವಸ್ವಂ ಮಂಡಳಿ ಹಾಗೂ ಪೊಲೀಸರು ಭದ್ರತಾ ವ್ಯವಸ್ಥೆ ಕೈಗೊಂಡಿದ್ದಾರೆ. ಕರ್ನಾಟಕದ ಉಡುಪಿಯಲ್ಲಿ ಕೃಷ್ಣನ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ವಿಟ್ಲಪಿಂಡಿ ವೈಭವಕ್ಕೆ ಸಜ್ಜಾಗುತ್ತಿದೆ. ಶ್ರೀಕೃಷ್ಣ ಮಠದ ರಥಬೀದಿಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು ಗುರ್ಜಿ ಕಂಬಗಳ ಅಳವಡಿಕೆ, ಗೋಪುರ ನಿರ್ಮಾಣ ಸೇರಿದಂತೆ ವಿವಿಧ ಅಲಂಕಾರ ಕಾರ್ಯಗಳು ಪೂರ್ಣಗೊಂಡಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಇಟಲಿಯ ಆಡಳಿತ ಇತಿಹಾಸದಲ್ಲಿ ಸತತವಾಗಿ ಅತಿ ದೀರ್ಘಕಾಲ ಸೇವೆ ಸಲ್ಲಿಸಿದ ಪ್ರಧಾನಮಂತ್ರಿಯಾಗಿ ದಾಖಲೆ ನಿರ್ಮಿಸಿರುವ ಜಾರ್ಜಿಯಾ ಮೆಲೋನಿ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಈ ಮೈಲಿಗಲ್ಲು ಜಾರ್ಜಿಯಾ ಮೆಲೋನಿ ಅವರ ನಾಯಕತ್ವದ ಮೇಲಿನ ಇಟಲಿ ಜನತೆಯ ವಿಶ್ವಾಸ ಮತ್ತು ನಂಬಿಕೆಯ ಪ್ರತಿಬಿಂಬವಾಗಿದೆ ಎಂದು ಹೇಳಿದ್ದಾರೆ. ಭಾರತದೊಂದಿಗಿನ ಜಾರ್ಜಿಯಾ ಮೆಲೋನಿ ಅವರ ಸ್ನೇಹವು ಉಭಯ ದೇಶಗಳ ನಡುವೆ ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ಅವರು ಹೇಳಿದ್ದಾರೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಇಂದು ಮುಂಜಾನೆ GSLV-F17 ಉಡಾವಣಾ ವಾಹಕದ ಮೂಲಕ EOS-5 ಭೂವೀಕ್ಷಣಾ ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಈ ಯಶಸ್ಸಿಗೆ ಹರ್ಷ ವ್ಯಕ್ತಪಡಿಸಿರುವ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್, ಇದು ಭಾರತದ ಭೂವೀಕ್ಷಣಾ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುವುದರ ಜೊತೆಗೆ ಭೂವೀಕ್ಷಣಾ ಸೇವೆಗಳ ವಿತರಣೆಯನ್ನು ಸುಧಾರಿಸಲಿದೆ ಎಂದು ತಿಳಿಸಿದ್ದಾರೆ.
5: I am very happy to announce that GSLV F-17 vehicle has successfully and precisely injected the Advanced Earth Observation Satellite 05, the geo-imaging satellite, in the intended and required orbit. And today, we have injected the heaviest satellite, 2,367 kg satellite, using this launch vehicle. Once the Earth

0: observation satellite 05 is operationalized. It will become the India's first dedicated imaging satellite from the geo orbit, providing important strategic data for our country.
1: ಶ್ರೀಹರಿಕೋಟಾದಿಂದ ಇಂದು ಜಿಎಸ್ಎಲ್ವಿ F-17 ವಾಹಕದ ಮೂಲಕ ಇಒಎಸ್ 5 ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋದ ವಿಜ್ಞಾನಿಗಳನ್ನು ಉಪರಾಷ್ಟಪತಿ, ಪ್ರಧಾನಮಂತ್ರಿ ಸೇರಿದಂತೆ ಹಲವು ಗಣ್ಯರು ಸಾಮಾಜಿಕ ಮಾಧ್ಯಮದ ಮೂಲಕ ಅಭಿನಂದಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭಾರತದ ಮೊದಲ ಇಮೇಜಿಂಗ್ ಉಪಗ್ರಹ ಇಒಎಸ್ 5 ಅನ್ನು ಬಹುಸ್ಥಿರ ಕಕ್ಷೆಯಿಂದ ಯಶಸ್ವಿಯಾಗಿ ಉಡಾವಣೆ ಮಾಡಿರುವುದು ದೇಶದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಪ್ರಮುಖ ಮೈಲಿಗಲ್ಲಾಗಿದೆ ಎಂದು ಶ್ಲಾಘಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು, ಯಶಸ್ವಿ ಉಡಾವಣೆಯು ಭಾರತದ ಬಾಹ್ಯಾಕಾಶ ಕ್ಷೇತ್ರವನ್ನು ರೂಪಿಸುತ್ತಿರುವ ಶ್ರೇಷ್ಠತೆ, ನಾವೀನ್ಯತೆ ಮತ್ತು ಹೆಚ್ಚುತ್ತಿರುವ ಸಾಮರ್ಥ್ಯಗಳ ಪ್ರತಿಬಿಂಬವಾಗಿದೆ ಎಂದು ಹೇಳಿದ್ದಾರೆ. ಶೆನ್ಜೆನ್ನಲ್ಲಿ ನಡೆಯುತ್ತಿರುವ ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಮ್ಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಅವರು ತಮ್ಮ 4ನೇ ಚೀನಾ ಮಾಸ್ಟರ್ಸ್ ಸೆಮಿಫೈನಲ್ಗೆ ಪ್ರವೇಶಿಸಿದ್ದಾರೆ. ಡೆನ್ಮಾರ್ಕ್ನ ಕಿಮ್ ಅಸ್ಟ್ರಪ್ ಮತ್ತು ಆಂಡರ್ಸ್ ಸ್ಕಾರಪ್ ರಾಸ್ಮುಸೆನ್ ಅವರನ್ನು 2-1 ಸೆಟ್ ಅಂತರದಿಂದ ಸೋಲಿಸುವ ಮೂಲಕ ಅವರು ಜಯಗಳಿಸಿ ಮುನ್ನಡೆದಿದ್ದಾರೆ. ವಿಯೆಟ್ನಾಂನ ಡಾ ನಾಂಗ್ನಲ್ಲಿ ನಡೆಯುತ್ತಿರುವ ಪಿಕಲ್ಬಾಲ್ ವಿಶ್ವಕಪ್ 2026ರ ಮೊದಲ ದಿನ ತಂಡಗಳ ವಿಭಾಗದಲ್ಲಿ ಭಾರತ ಅಜೇಯವಾಗಿ ಉಳಿದಿದೆ. ಪಂದ್ಯಾವಳಿಯಲ್ಲಿ ಇದುವರೆಗೆ ಭಾರತ 6 ಚಿನ್ನ, 16 ಬೆಳ್ಳಿ ಹಾಗೂ 15 ಕಂಚು ಸೇರಿದಂತೆ ಒಟ್ಟು 37 ಪದಕಗಳನ್ನು ಗೆದ್ದಿದೆ. ತಂಡಗಳ ಲೀಗ್ ಹಂತದಲ್ಲಿ ಅಜೇಯವಾಗಿರುವ ಭಾರತ ಸದ್ಯ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿದೆ. ಈ ತಿಂಗಳ 6ರವರೆಗೆ ನಡೆಯಲಿರುವ ಪಂದ್ಯಾವಳಿಯಲ್ಲಿ ಲೀಗ್ ಹಂತ ಅಂತ್ಯಗೊಂಡಿದ್ದು ಭಾರತವು ಆಂಟಿಗುವಾ, ಬಾರ್ಬುಡಾ, ಇಸ್ರೇಲ್ ಮತ್ತು ಜೆಕ್ ಗಣರಾಜ್ಯ ತಂಡಗಳನ್ನು ಮಣಿಸಿದೆ. ಭಾರತದ ಹಿರಿಯರ ತಂಡವು ಉತ್ತಮ ಆರಂಭ ಮಾಡಿದ್ದು ಜರ್ಮನಿ ಮತ್ತು ನೇಪಾಳ ತಂಡಗಳನ್ನು ಸೋಲಿಸಿ 32ರ ಸುತ್ತಿಗೆ ಮುನ್ನಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನ್ಯಾಯಾಂಗ ಅಧಿಕಾರಿಗಳ ನಿವೃತ್ತಿ ವಯೋಮಿತಿ 62ಕ್ಕೆ ಏರಿಸಲು ಕರ್ನಾಟಕ ಸೇರಿದಂತೆ 7 ರಾಜ್ಯಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಫ್ರಾನ್ಸ್ ಸಹಕಾರ ಮತ್ತಷ್ಟು ಬಲಪಡಿಸಲು ಒತ್ತು. ಇದೇ 7ರಿಂದ ಬೆಂಗಳೂರಿನಲ್ಲಿ ಬಾಹ್ಯಾಕಾಶ ಎಕ್ಸ್ಪೋ. ದೇಶಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ, ಉಡುಪಿ ವಿಟ್ಲಪಿಂಡಿಗೆ ಸಜ್ಜು. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಮ್ಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ. ವಿಯೆಟ್ನಾಂ ಪಿಕಲ್ ಬಾಲ್ ವಿಶ್ವಕಪ್ 6 ಚಿನ್ನ ಸೇರಿ 37 ಪದಕ ಗೆದ್ದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS.

ನೀವು ಕೇಳ್ತಾ ಇದ್ದೀರಾ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ. ಸಮಯ ಆಗಿದೆ 7:45:50. ಈಗ ಕೇಳಿ ಕಾರ್ಯಕ್ರಮ ಒಲವಿನ ಆಲಾಪ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ ಸ್ನೇಹಿತರೆ, ಒಲವಿನ ಆಲಾಪ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಜೊತೆ ಇದ್ದೀನಿ ತೇಜಸ್ವಿನಿ. ಸ್ನೇಹಿತರೆ, ಪ್ರೀತಿ ಅನ್ನೋದು ಕೇವಲ ಎರಡಕ್ಷರಗಳ ಪದ ಅಲ್ಲ, ಅದು ಇಡೀ ಸೃಷ್ಟಿಯನ್ನ ಜೋಡಿಸಿಡುವಂತಹ ಒಂದು ಅದೃಶ್ಯ ಶಕ್ತಿ. ಮಾನವನ ಬದುಕಿಗೆ

ಪ್ರೀತಿ ಅಂದ್ರೆ ಕೇವಲ ಪಡೆದುಕೊಳ್ಳೋದಲ್ಲ, ಬದಲಾಗಿ ಯಾವುದೇ ನಿರೀಕ್ಷೆ ಇಲ್ಲದೆ ಕೊಡೋದು. ಅದು ಇನ್ನೊಬ್ಬರ ಸಂತೋಷದಲ್ಲಿ ತನ್ನ ಸಂತೋಷವನ್ನ ಕಾಣುವಂತಹ ಅಪರೂಪದ ಗುಣ. ಜಗತ್ನಲ್ಲಿ ಎಲ್ಲವನ್ನೂ ಹಣದಿಂದ ಕೊಳ್ಳಬಹುದು, ಆದರೆ ಶುದ್ಧವಾದ ಪ್ರೀತಿಯನ್ನ ಕೇವಲ ಮನಸ್ಸಿನಿಂದ ಮಾತ್ರ ಗೆಲ್ಲಬಹುದು.

ಕೀಳ್ತಾದಿರಿ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಇದು ಒಲವಿನ ಆಲಾಪ ಕಾರ್ಯಕ್ರಮ. ಪ್ರೀತಿ ಅನ್ನೋದು ಕೇವಲ ಪ್ರೇಮಿಗಳ ನಡುವೆ ಇರುವ ಆಕರ್ಷಣೆಯಲ್ಲ, ತಾಯಿಯ ವಾತ್ಸಲ್ಯ. ಇದು ಜಗತ್ತಿನ ಅತ್ಯಂತ ಪವಿತ್ರವಾದ ಪ್ರೀತಿ. ಸ್ನೇಹಿತರ ಬಾಂಧವ್ಯ, ಕಷ್ಟದಲ್ಲಿ ಹೆಗಲು ಕೊಡುವಂತಹ ನಂಬಿಕೆ. ಇನ್ನು ಪ್ರಕೃತಿ ಪ್ರೇಮ ಅನ್ನೋದು ನಮ್ಮನ್ನ ಪೋಷಿಸುವ ಪರಿಸರದ ಮೇಲಿನ ಗೌರವ. ಹೀಗೆ ಪ್ರೀತಿ ಹಲವು ರೂಪಗಳಲ್ಲಿ ಹರಿದು ಬರುತ್ತವೆ.

ನೀವು ಕೇಳ್ತಾ ಇದ್ದೀರಾ 101.3 ಮೆಗಾಹರ್ಟ್ಸ್ನಲ್ಲಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 9:52 ಮಧುರವಾದ ಹಿಂದಿ ಗೀತೆಗಳನ್ನ ಕೇಳೋಂಥ ಸುಕೂನ್ ಕೀಪಲ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಹೊತ್ತಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆರ್ಜೆ ಕುಸುಮ. ಮನಸ್ಸಿಗೆ ನೆಮ್ಮದಿಯನ್ನ ನಿರಾಳತೆಯನ್ನ ನೀಡೋಂಥ ಸುಮಧುರ ಹಿಂದಿ ಗೀತೆಗಳು ನಮ್ಮ ಪ್ಲೇಲಿಸ್ಟ್ನಲ್ಲಿ ಈಗಾಗಲೇ ಲೈನ್ಅಪ್ ಆಗಿದ್ದಾವೆ. ಆ ಎಲ್ಲ ಗೀತೆಗಳನ್ನ ಕೇಳ್ತಾ ಸಂದೇಶಗಳನ್ನ ಕಳಿಸ್ತಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿರಿ ಸ್ನೇಹಿತರೆ. 9489901013 9480901013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಇವತ್ತಿನ ಸುಕೂನ್ ಕೀಪಲ್ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಮೂಡಿ ಬರ್ತಾ ಇದೆ ಲಗಾನ್ ಚಿತ್ರದ ಗೀತೆ. ಉದಿತ್ ನಾರಾಯಣ್, ಆಶಾ ಭೋಸ್ಲೆ, ವೈಶಾಲಿ ಹಾಗೂ ತಂಡದವರ ಗಾಯನ, ಜಾವೇದ್ ಅಖ್ತರ್ ರವರ ರಚನೆ, ಎ ಆರ್ ರೆಹಮಾನ್ ರವರ ಸಂಗೀತ ಸಂಯೋಜನೆ.

ಸುಕೋನ್ ಕೀಪಲ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮಧುರವಾದ ಹಿಂದಿ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಈಗಾಗಲೇ ಮೊದಲನೇ ಗೀತೆಯನ್ನ ಕೇಳಿದ್ದಾಯ್ತು. ಮತ್ತೊಂದು ಸುಮಧುರ ಗೀತೆ ಮೂಡಿ ಬರ್ತಾ ಇದೆ ಬಿದಾಯಿ ಚಿತ್ರದಿಂದ. ಹಾಡಿದ್ದಾರೆ ಸುಮನ್ ಕಲ್ಯಾಣ್ಪುರ್ಕರ್, ಸಾಹಿತ್ಯ ಆನಂದ್ ಬಕ್ಷಿ, ಸಂಗೀತ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ರವರದ್ದು.

ಸುಕೋನ್ ಕಿ ಪಲ್ ಕಾರ್ಯಕ್ರಮದ ಮುಂದಿನ ಮಧುರವಾದ ಗೀತೆ ಕನಹಯ್ಯ ಚಿತ್ರದಿಂದ ಮೂಡಿ ಬರ್ತಾ ಇದೆ. ಲತಾ ಮಂಗೇಶ್ಕರ್ ಹಾಗೂ ತಂಡದವರ ಗಾಯನ, ಹಸರತ್ ಜೈಪುರಿ ರವರ ರಚನೆ, ಶಂಕರ್ ಜೈಕಿಶನ್ ರವರ ಸಂಗೀತ ಸಂಯೋಜನೆ.

ಸುಕುನ್ ಕಿ ಪಲ್ ಕಾರ್ಯಕ್ರಮದಲ್ಲಿ ಅಮರ್ ಚಿತ್ರದ ಗೀತೆ ಈಗ ಮೂಡಿ ಬರ್ತಾ ಇದೆ. ಹಾಡಿದ್ದಾರೆ ಆಶಾ ಭೋಸ್ಲೆ, ಸಾಹಿತ್ಯ ಶಕೀಲ್ ರವರದ್ದು, ಸಂಗೀತ ನೌಶಾದ್ ರವರದ್ದು.

101.3 MHz ಕನ್ನಡ ಕಾಮನ ಬಿಲ್ಲು FM ರೇನ್ಬೋ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಸುಕೂನ್ ಕೀಪಲ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮಧುರವಾದ ಹಿಂದಿ ಗೀತೆಗಳ ಜೊತೆಗೆ ನಮ್ಮ ಪಯಣ ಸಾಗ್ತಾ ಇದೆ. ಈಗ ಮೇರೆ ಜೀವನ್ ಸಾಥಿ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಕಿಶೋರ್ ಕುಮಾರ್.

ಸುಕೂನ್ ಕಿ ಪಲ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಈಗ ಸುದೀಪ್ ಬ್ಯಾನರ್ಜಿರವರ ಗಾಯನದಲ್ಲಿ ಶ್ರೀಕೃಷ್ಣ ಗೋವಿಂದ ಹರೇ ಮುರಾರಿ ಚಿತ್ರದ ಟೈಟಲ್ ಟ್ರ್ಯಾಕ್ ಮುಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸುಕೂನ್ ಕಿ ಪಲ್ ಕಾರ್ಯಕ್ರಮದಲ್ಲಿ ಈಗ ಮಿಸ್ ಮೇರಿ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಲತಾ ಹಾಗೂ ಮೊಹಮ್ಮದ್ ರಫೀರವರ ಗಾಯನ, ರಾಜೇಂದರ್ ಕೃಷ್ಣರವರ ರಚನೆ, ಹೇಮಂತ್ ಕುಮಾರ್ ಅವರ ಸಂಗೀತ ಸಂಯೋಜನೆ.

ಸುಕೂನ್ ಕೀಪಲ್ ಕಾರ್ಯಕ್ರಮದ ಗೀತೆಗಳನ್ನು ಮೆಚ್ಚಿ ಸಾಕಷ್ಟು ಸಂದೇಶಗಳು ಬರ್ತಾ ಇವೆ. ಕೆಲವು ಸಂದೇಶಗಳನ್ನ ನೋಡುವಂತಹ ಸಮಯ. ನಂಬರ್ ನಿಮಗೆ 1109 ಇವರ ಸಂದೇಶ ಬಂದಿದೆ. ಉಮೇಶ್ ಸಿರಿಗೆರೆ ಈ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸುಕೂನ್ ಕೀಪಲ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿವೆ, ನಿಮಗೆ ಧನ್ಯವಾದಗಳು ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶ ಕಳಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ, ಶ್ರೀಕೃಷ್ಣ ಜನ್ಮಾಷ್ಟಮಿಯ ನಿಮಿತ್ತ ಕೃಷ್ಣ ರಾಧೆಯ ಕುರಿತಾದ ಆರಂಭದ ಗೀತೆ ಸಕಾಲಿಕವಾಗಿ ಮುಡಿವಂತು. ಇಂಥ ಆಧ್ಯಾತ್ಮಿಕ ಗೀತೆಗಳು ಕೇಳ್ತಾ ಇದ್ರೆ ಕೃಷ್ಣನನ್ನು ಆರಾಧಿಸುವಂತಾಯಿತು ಅಂತ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಜಯಶ್ರೀ ಸುನೀಲ್ ರಾಜಾಜನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಆನಂದ ಕುಲಕರ್ಣಿ ಸುಲೇಪೇಟೆದಿಂದ ಸುಕೂನ್ ಕೀಪಲ್ ಕಾರ್ಯಕ್ರಮದಲ್ಲಿನ ಹಾಡುಗಳು ಇಂಪಾಗಿವೆ, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಈಗ ಮತ್ತೊಂದು ಮಧುರವಾದ ಗೀತೆ ಮೂಡಿ ಬರ್ತಾ ಇದೆ. ಬಾಹುಬಲಿ 2 ಚಿತ್ರದಿಂದ ಮಧುಶ್ರೀರವರ ಗಾಯನ, ಎಂಎಂ ಕ್ರೀಮ್ರವರ ಸಂಗೀತ ಸಂಯೋಜನೆಯಲ್ಲಿ.

ಸುಕೂನ್ ಕೀಪಲ್ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಜೋಧಾ ಅಕ್ಬರ್ ಚಿತ್ರದ ಗೀತೆ. ಬೆಲಾ ಶೆಂದೇರ್ ಅವರ ಗಾಯನ, ಜಾವೇದ್ ಅಖ್ತರ್ ರವರ ರಚನೆ, ಎ ಆರ್ ರೆಹಮಾನ್ ರವರ ಸಂಗೀತ ಸಂಯೋಜನೆ.

ಸುಕೋನ್ ಕೀಪಲ್ ಕಾರ್ಯಕ್ರಮವನ್ನು ಕೇಳ್ತಾ ವೀರಪ್ಪ, ಸುಮಂಗಲ, ನಿರ್ಮಲ, ಭಾರತಿ, ಪಾವನಿ, ಗುರಿಕಾರ್ ಅವರ ಸಂದೇಶ ಬಂದಿದೆ ಗಜೇಂದ್ರಗಡ ಗದಗ್ನಿಂದ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಸುಕೋನ್ ಕೀಪಲ್ ಕಾರ್ಯಕ್ರಮದಲ್ಲಿ ಪ್ರಸಾರವಾದಂಥ ಎಲ್ಲ ಮಧುರವಾದ ಹಿಂದಿ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳ್ದಂತ ಹಾಗೆ ಸಂದೇಶಗಳನ್ನ ಕಳಿಸಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಸುಕೋನ್ ಕೀಪಲ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು, ನಿಮ್ಮ ಆರ್ಜಿ ಕುಸುಮಾ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

101.3 ಮೆಗಾಹರ್ಟ್ಸ್ನಲ್ಲಿ ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 10:21 ಸೆಕೆಂಡ್ಗಳು. ಮನಸ್ಸಿಗೆ ಹತ್ತಿರವಾಗಿರುವಂಥ ವಿಷಯದ ಬಗ್ಗೆ ಮಾತಾಡ್ತಾ ಮಧುರವಾದ ಕನ್ನಡ ಗೀತೆಗಳನ್ನ ಕೇಳ್ತಾ ಸಾಗೋ ಕನಸಿನ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ಕನಸಿನ ಲೋಕದ ಪಯಣಕ್ಕೆ ಜೊತೆಯಾಗ್ತಾ ಇರೋದು ನಾನು ನಿಮ್ಮ ಆರ್ಜಿ ಕುಸುಮ. ಮಧುರವಾದ ಗೀತೆಗಳನ್ನೇನೋ ಕೇಳ್ತೀವಿ, ಆದರೆ ವಿಷಯ ಏನು ಇಲ್ವಾ ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು. IQ ಇಂಟೆಲಿಜೆಂಟ್ ಕೋಶಿಯಂಟ್ ಬಗ್ಗೆ ನಾವೆಲ್ಲರೂ ಕೇಳಿದ್ದೀವಿ, ಆದರೆ ಇನ್ನೊಂದು ಇಂಟೆಲಿಜೆನ್ಸ್ ಇದೆ, ಅದೇನು ಅಂತ ತಿಳಿಸ್ತೀನಿ. ಆದರೆ ಅದಕ್ಕೂ ಮುನ್ನ ಒಂದು ಚಿಕ್ಕ ಇಂಟ್ರಡಕ್ಷನ್. ಒಬ್ಬರ ಆಲೋಚನಾ ಶಕ್ತಿ ಅಥವಾ ಒಂದು ಮಾಹಿತಿನ ತಿಳ್ಕೊಂಡ ನಂತರ ಅವರು ಪ್ರಶ್ನೆ ಮಾಡೋದಾಗಿರ್ಬೋದು, ಲಾಜಿಕಲ್ ರೀಸನಿಂಗ್ ಆಗಿರಬಹುದು, ಅಥವಾ ಮಾಹಿತಿನ ತಿಳ್ಕೊಂಡು ಅದನ್ನು ನೆನಪಲ್ಲಿಟ್ಕೊಳ್ಳೋದಾಗಿರ್ಬಹುದು, ಹಾಗೆ ಸಮಸ್ಯೆಗಳನ್ನ ಪರಿಹರಿಸೋದಾಗಿರ್ಬಹುದು, ಪ್ರಾಬ್ಲಮ್ ಸಾಲ್ವಿಂಗ್ ಆಗಿರಬಹುದು, ಇದೆಲ್ಲವನ್ನು ಅಸೆಸ್ ಮಾಡೋದು ಇಂಟೆಲಿಜೆನ್ಸ್ ಕೋಶಿಯಂಟ್ ಅಲ್ವಾ, IQ. ಬುದ್ಧಿಮತ್ತೆಯ ಮೆಜರ್ಮೆಂಟ್, ಬುದ್ಧಿಮತ್ತೆಯ ಅಳತೆ IQ. IQ ಹಾಗೆ ಮತ್ತೊಂದು ಬುದ್ಧಿವಂತಿಕೆ ಇದೆ, ಅದು ನಮ್ಮ ಮನಸ್ಸಿನ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳೋದು, ಹಾಗೆ ಆ ಭಾವನೆಗಳನ್ನ ನಾವು ಮ್ಯಾನೇಜ್ ಮಾಡೋದು, ಭಾವನೆಗಳ ಏರಿಳಿತವನ್ನು ಕಂಟ್ರೋಲ್ ಮಾಡೋದಾಗಿರಬಹುದು, ಹಾಗೆ ಬೇರೆಯವರ ಜೊತೆಗೆ ಒಂದೊಳ್ಳೆ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡೋದು, ಉತ್ತಮ ಸಂವಹನದ ಮೂಲಕ ಸಂಬಂಧಗಳನ್ನ ಸರಿಯಾಗಿ ಕಾಪಾಡಿಕೊಂಡು ಹೋಗೋದು, ಇದು ಕೂಡ ಒಂದು ಬುದ್ಧಿವಂತಿಕೆ. ಇದರ ಹೆಸರೇನು ಅಂತ ನಿಮ್ಗೆ ಗೊತ್ತಾ? ಭಾವನಾತ್ಮಕ ಬುದ್ಧಿವಂತಿಕೆ, ಎಮೋಷನಲ್ ಇಂಟೆಲಿಜೆನ್ಸ್ ಅಥವಾ ಎಮೋಷನಲ್ ಕೋಶಿಯಂಟ್ IQ. IQ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತಿದೆ, EQ ಬಗ್ಗೆ ಕೂಡ ನಿಮಗೆ ಗೊತ್ತಿದೆ. ಸೊ ಅದರ ಬಗ್ಗೆನೇ ಮಾತಾಡ್ತಾ ಸಾಗೋಣ ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಭಾವನಾತ್ಮಕ ಬುದ್ಧಿವಂತಿಕೆ ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದ ವಿಷಯ. ಸೊ ನೀವು ತಿಳಿಸ್ಬೇಕಾಗಿರೋದೇನೆಂದರೆ, ನೀವು ಭಾವುಕ ಜೀವಿನ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಭಾವುಕತೆ, ಎಮೋಷನ್ಸ್, ಎಮೋಷನಲ್ ಇಂಟೆಲಿಜೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗನ್ಸುತ್ತೆ ಅಂತ ನಮಗೆ ಸಂದೇಶದ ಮೂಲಕ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013, 9480901013. ನೀವು ಭಾವುಕ ಜೀವಿನ, ಹಾಗೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಭಾವುಕತೆ, ಎಮೋಷನ್ಸ್ ಅಥವಾ ಎಮೋಷನಲ್ ಇಂಟೆಲಿಜೆನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಮಗೆ ತಿಳಿಸಿ. ಈಗ ಭಾವಲೋಕದ ರಾಯಭಾರಿಯೇ

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಎಮೋಷ್ನಲ್ ಇಂಟೆಲಿಜೆನ್ಸ್ ಅಥವಾ ಎಮೋಷ್ನಲ್ ಕೋಶಿಯಂಟ್ ಇಕ್ಯೂನ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ದೆ. ಇಕ್ಯೂನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಎಕ್ಸಾಂಪಲ್ಸ್ನ ಕೊಡೋದಾದರೆ, ನಾವು ಯಾವುದೋ ಒಂದು ಕೆಲಸವನ್ನು ಮಾಡ್ತಾ ಇರ್ತೀವಿ, ಆ ಕೆಲಸವನ್ನು ನೋಡಿ ಅಥವಾ ಆ ಕೆಲಸದ ಫೀಡ್ಬ್ಯಾಕನ್ನು ನಮಗೆ ನಮ್ಮ ಸುತ್ತಮುತ್ತ ಜನರು ಕೊಡ್ತಾ ಇರ್ತಾರೆ. ಅವರ ಫೀಡ್ಬ್ಯಾಕ್ ಅಂದರೆ ಒಬ್ಬೊಬ್ಬರ ಫೀಡ್ಬ್ಯಾಕ್ ಒಂದೊಂದು ಥರ ಇರುತ್ತೆ. ಹಾಗೆ ನಾವು ಕೆಲಸವನ್ನು ಮಾಡಿದಾಗ ಅವರ ಫೀಡ್ಬ್ಯಾಕ್ ಇರುತ್ತಲ್ಲ, ಅದು ನಮಗೆ ಕ್ರಿಟಿಸೈಸ್ ಮಾಡೋ ರೀತಿ ಇರುತ್ತೆ. ಅದನ್ನು ಕೇಳಿಸ್ಕೊಂಡ್ರೂ ಕೋಪ ಮಾಡಿಕೊಳ್ಳದೆ ನಮ್ಮನ್ನು ನಾವು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಹೋಗದೆ ಇರೋದು, ಅಂದರೆ ಅವರ ಫೀಡ್ಬ್ಯಾಕ್ನ ಪಾಸಿಟಿವಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕೂಡ ಎಮೋಷ್ನಲ್ ಇಂಟೆಲಿಜೆನ್ಸ್. ಹಾಗೆ ಯಾರಾದರೂ ಮಾತಾಡುವಾಗ ಗಮನ ಕೊಟ್ಟು ಅವರೇನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಕೇಳಿಸ್ಕೊಳ್ಳೋದು, ಹಾಗೆ ಅವರ ಪಾಯಿಂಟ್ ಆಫ್ ವ್ಯೂ ಅದೇನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು, ಇದು ಕೂಡ ಎಮೋಷ್ನಲ್ ಇಂಟೆಲಿಜೆನ್ಸ್ಗೆ ಸೇರುತ್ತೆ. ಹಾಗೆ ನಾವು ಏನೋ ಪ್ಲ್ಯಾನ್ ಮಾಡಿರ್ತೀವಿ, ಬಟ್ ಸಡನ್ನಾಗಿ ನಮ್ಮ ಪ್ಲ್ಯಾನ್ ಚೇಂಜ್ ಆಗುತ್ತೆ. ಆ ರೀತಿ ಚೇಂಜ್ ಆದಾಗ ನಾವು ಕಾಮ್ ಆಗಿ ಆ ಒಂದು ಚೇಂಜ್ಗೆ, ಆ ಒಂದು ಚೇಂಜಸ್ಗೆ ಅಡ್ಜಸ್ಟ್ ಆಗೋದು ಸಹ ಒಂದು ಭಾವನಾತ್ಮಕ ಬುದ್ಧಿಮತ್ತೆಗೆ ಸೇರುವಂತಹ ವಿಷಯ ಆಗಿದೆ. ಸೊ ಇದೆಲ್ಲ ನಮ್ಮ ಲೈಫ್ನಲ್ಲಿ ನಡೆಯುವಂಥ, ಪ್ರತಿದಿನ ನಡೆಯುವಂಥ ಘಟನೆಗಳೇ. ಸೊ ಆ ರೀತಿಯೆಲ್ಲ ನಾವು ಅಡ್ಜಸ್ಟ್ ಆದಾಗ, ಆ ರೀತಿ ನಾವು ನಡ್ಕೊಂಡಾಗ, ಒಟ್ಟಿನಲ್ಲಿ ನಮ್ಮ ಮನಸ್ಸಿಗೆ ಸಂಬಂಧಿಸಿದಂಥ ಒಂದು ವಿಷಯ ಅಂದರೆ ಅದು ಎಮೋಷ್ನಲ್ ಇಂಟೆಲಿಜೆನ್ಸ್. ಎಮೋಷನ್ಸ್ ಇದು ಭಾವನೆಗಳ ವಿಷಯ. ಸೊ ಭಾವನೆಗಳು ಅಂದರೆ ಅದು ಇಂಡೈರೆಕ್ಟಾಗಿ ಅಥವಾ ಡೈರೆಕ್ಟಾಗಿ ಕನೆಕ್ಟ್ ಆಗೋದು ನಮ್ಮ ಮನಸ್ಸಿಗೆ. ಹಾಗಾಗಿ ಮನಸ್ಸಿಗೆ ಸಂಬಂಧಪಟ್ಟಂಥ ವಿಷಯ, ಬುದ್ಧಿಗೆ ಸಂಬಂಧಪಟ್ಟಂಥ ವಿಷಯ ಆದರೆ ಅದು ಐ ಕ್ಯೂ ಅಂತ ಹೇಳ್ಬೋದು, ಇಂಟೆಲಿಜೆನ್ಸ್ ಕೋಶಿಯಂಟ್. ಆದರೆ ಇದು ಮನಸ್ಸಿಗೆ ಸಂಬಂಧಪಟ್ಟಂಥ ವಿಷಯ, ಮನಸ್ಸಲ್ಲಿ ಭಾವನೆಗಳಿರುತ್ತೆ, ಹಾಗಾಗಿ ಭಾವನಾ ಲೋಕನೇ ಇರುತ್ತೆ ಮನಸ್ಸಲ್ಲಿ. ಹಾಗಾಗಿ ಭಾವನಾತ್ಮಕ ಬುದ್ಧಿಮತ್ತೆ, ಎಮೋಷ್ನಲ್ ಇಂಟೆಲಿಜೆನ್ಸ್ ಮನಸ್ಸಿಗೆ ಸಂಬಂಧಪಟ್ಟಂಥ ವಿಷಯ. ಇನ್ನು ನೀವು ತಿಳಿಸ್ಬೇಕಾಗಿರೋದೇನೆಂದರೆ, ನೀವು ಭಾವುಕ ಜೀವಿನಾ, ಹೌದು ಅಥವಾ ಇಲ್ಲ, ಏನು ನಿಮ್ಮ ಉತ್ತರ? ಹಾಗೆ ಒಬ್ಬ ವ್ಯಕ್ತಿಯ ಲೈಫ್ನಲ್ಲಿ ಭಾವನಾತ್ಮಕ ಬುದ್ಧಿಮತ್ತೆ ಅಥವಾ ಎಮೋಷ್ನಲ್ ಇಂಟೆಲಿಜೆನ್ಸ್ ಇಕ್ಯೂ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಅನಿಸುತ್ತೆ ಅಂತ ನಮಗೆ ಸಂದೇಶದ ಮೂಲಕ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಹೀಗಿದೆ, 9480901013, 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ, ಹಾಗೆ ನಿಮ್ಮ ಸಂದೇಶದಲ್ಲಿ ನಿಮ್ಮ ಮುದ್ದಾದ ಹೆಸರು ಸಹ ಇರಲಿ. ಈಗ ಅರಸು ಚಿತ್ರದ ಪ್ರೀತಿಯ ಗೀತೆ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಭಾವನಾತ್ಮಕ ಬುದ್ಧಿಮತ್ತೆ ಅಥವಾ ಎಮೋಷನಲ್ ಇಂಟೆಲಿಜೆನ್ಸ್, ಎಮೋಷನಲ್ ಕೋಷಿಯಂಟ್, ಈ ಕ್ಯೂನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸ್ನೇಹಿತರ ಸಂದೇಶಗಳು ಬರ್ತಾ ಇವೆ. ಮಂಜುರಾಣಿ ಅಮೃತ ವರ್ಷಿಣಿ ಮೈಸೂರಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಕನಸಿನ ಲೋಕಕ್ಕಾಗಿ ಕಾಯುತ್ತಿರುವೆ. ಹೌದು ಮೇಡಮ್, ನಾನು ಭಾವಜೀವಿ, ಮನಸ್ಸು ಸದಾ ಭಾವಜೀವಿ. ಭಾವನಾತ್ಮಕ ಚಿಂತನೆ ಇರುವುದರಿಂದಲೇ ನಮ್ಮ ಭಾವಯಾನದ ಜೀವನ ನಡೆಯುತ್ತದೆ. ಅಭಿವ್ಯಕ್ತಿ ಮನಸ್ಸು ಇರದಿದ್ದರೆ ನಾಲ್ಕು ಗೋಡೆಯೊಳಗಿನ ಬದುಕು ಬಹಳ ದುಸ್ತರವಾಗುತ್ತಿತ್ತು. ಹೆತ್ತವರನ್ನು ದೇವರೆಂದು ಭಾವಿಸುವ, ವ್ಯಕ್ತಪಡಿಸುವ ಭಾವನೆ ನಮ್ಮ ಹೆಮ್ಮೆ, ನಮ್ಮಲ್ಲೇ ಮೊದಲಿರಬೇಕು. ಅಮ್ಮ, ಅಪ್ಪ, ಅಣ್ಣ, ತಂಗಿ, ಮಕ್ಕಳು, ಸ್ನೇಹಿತರು ಎಲ್ಲರೊಡನೆ ಭಾವನಾತ್ಮಕ ಸೆಳೆತ ಇದ್ದೇ ಇರುತ್ತದೆ. ತ್ಯಾಗದ ಸಂಕೇತವೇ ಭಾವನೆ. ಅಂತಹ ಒಂದು ಭಾವನಾತ್ಮಕ ಸಂವೇದನೆ ಇರುವುದರಿಂದಲೇ ಎಲ್ಲರೂ ಜೀವಿಸುತ್ತಿರುವುದು, ಇಂತಹ ಅಮೋಘ ಗೀತೆ ಸಾಹಿತ್ಯಗಳನ್ನು ಮೂಡಿಸುತ್ತಿರುವುದು ಈ ಭಾವನಾತ್ಮಕ ಪಯಣದ ಹಾದಿ ಮುಗಿಯದು. ಮೇಡಮ್, ಅದ್ಭುತ ವಿಷಯ ನೀಡಿದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ ಹೇಳ್ತಾ ಇದ್ದಾರೆ, ಮನುಷ್ಯ ಭಾವನಾ ಜೀವಿ ಅಂತ. ಹೌದು, ಮನುಷ್ಯ ಭಾವನಾ ಜೀವಿ, ಅದರಲ್ಲಿ ಡೌಟೇ ಬೇಡ. ಆದರೆ ಎಲ್ಲರ ಮನಸ್ಸು ಎಲ್ಲ ಭಾವನೆಗಳಿಗೂ ಒಂದೇ ರೀತಿ ಸ್ಪಂದಿಸೋದಿಲ್ಲ. ಒಂದೊಂದು ಮನಸ್ಸಿಗೂ ಒಂದೊಂದು ರೀತಿಯ ಭಾವಕ್ಕೆ ಹೆಚ್ಚು ಸ್ಪಂದನೆ ಇರುತ್ತೆ. ಎಲ್ಲರ ಮನಸ್ಸು ಒಂದೇ ರೀತಿ ಮಿಡಿಯೋದಿಲ್ಲ ಅಲ್ವಾ? ಒಂದೇ ಘಟನೆ, ಆದರೆ ಮನಸ್ಸುಗಳು ಮಿಡಿಯೋದು ಬೇರೆ ಬೇರೆ ರೀತಿ. ಹಾಗಾಗಿ ನೀವು ಎಷ್ಟು ಭಾವುಕ ಜೀವಿ, ಎಷ್ಟರ ಮಟ್ಟಿಗೆ ನೀವು ಭಾವುಕರಾಗ್ತೀರಾ ಅನ್ನೋದು ಇವತ್ತಿನ ಪ್ರಶ್ನೆ ನಿಮ್ಮೆಲ್ಲರಿಗೂ. ಹಾಗೆ ಮತ್ತಾರ ಸಂದೇಶ ಇದು, ಮಂಜುಳಾ ಕುಮಾರಿ MP ಅಂಜನಾಪುರದಿಂದ ಸಂದೇಶವನ್ನು ಕಳಿಸಿ, ಸೂಪರ್ ಸಾಂಗ್ ಮೇಡಮ್ ಅಂತ ಇದ್ದಾರೆ. ನಾನು ತುಂಬ ಎಮೋಷ್ನಲ್ ಪರ್ಸನ್ ಮೇಡಮ್, ನಾನು ಈಗಲೂ ಲವ್ ಫೇಲ್ಯೂರ್ ಹಾಗೂ ಟ್ರ್ಯಾಜಿಡಿ ಫಿಲಮ್ಸ್ನ ನೋಡೋದಿಲ್ಲ, ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ತುಂಬ ಕುರುಕ್ತೀನಿ ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಹೇಳ್ತಾ ಇದ್ದಾರೆ, ಭಾವನೆಗಳಿಗೆ ಅತಿ ಹೆಚ್ಚು ಸ್ಪಂದಿಸುವ, ಸಣ್ಣ ವಿಷಯಗಳಿಗೂ ಮನಸ್ಸನ್ನು ಹಚ್ಚಿಕೊಳ್ಳುವ ಮತ್ತು ಬೇಗ ಸಂಕಟ ಪಡುವಂತಹ ಅಥವಾ ಸಂತೋಷ ಪಡುವಂತಹ ಸೂಕ್ಷ್ಮ ಸ್ವಭಾವದ ವ್ಯಕ್ತಿ ಭಾವುಕ ಜೀವಿಗಳು, ಅವರ ಮನಸ್ಸು ಹಾಗಿರುತ್ತೆ. ಇವರ ಪ್ರೀತಿ, ಕರುಣೆ, ನೋವು ಮತ್ತು ಕೋಪ ಎಲ್ಲವನ್ನು ಕೂಡ ಇವರು ಆಳವಾಗಿ ಅನುಭವಿಸ್ತಾರೆ. ಹಾಗೆ ಸಹಾನುಭೂತಿ, ಇತರರ ಕಷ್ಟ ಮತ್ತು ನೋವನ್ನು ನೋಡಿ ಇವರು ಬೇಗ ಕರಗ್ತಾರೆ ಅಂತ ಇವರು ಬಹಳ ದೀರ್ಘವಾಗಿ ಭಾವುಕ ಜೀವಿಯ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ. ಹಾಗೆ ಆನಂದ ಕುಲಕರ್ಣಿ ಸುಲೇಪೇಟದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಸಂದೇಶದಲ್ಲಿ ಏನಿದೆ ಅಂತ ನೋಡೋಣ, ಬೆಸುಗೆ ಚಿತ್ರದ ಈ ಹಾಡಿನ ನಂತರ.

ಅದ್ಭುತವಾದ ಗೀತೆಯನ್ನು ಕೇಳಿದ್ವಿ. ಬೆಸುಗೆ ಚಿತ್ರದಿಂದ ಎಲ್ಲ ಕಾಲಕ್ಕೂ ಸಲ್ಲುವಂತಹ ಗೀತೆ ಇದು. ಈಗ ಸಂದೇಶಗಳ ಕಡೆ ಮತ್ತೆ ನಮ್ಮ ಗಮನವನ್ನು ಹರಿಸುವಂತಹ ಸಮಯ. ಆನಂದ ಕುಲಕರ್ಣಿ ಸುಲೇಪೇಟೆದಿಂದ ಹೇಳ್ತಾ ಇದ್ದಾರೆ, ಕನಸಿನ ಲೋಕ ಕಾರ್ಯಕ್ರಮ ನಡೆಸಿಕೊಡುತ್ತಿರುವ ಕುಸುಮ ಮೇಡಮ್ ಅವರಿಗೆ ನಮಸ್ಕಾರ ಅಂತ. ನಮಸ್ಕಾರ ನಿಮಗೂ ಕೂಡ. ಇಂದಿನ ವಿಷಯದ ಕುರಿತು ಹೇಳೋದಾದರೆ, ನಾನು ಒಬ್ಬ ಭಾವುಕ ಜೀವಿ. ಯಾವುದೇ ವ್ಯಕ್ತಿ ಯಾವುದೇ ಕಾರಣದಿಂದ ಭಾವುಕ ಆದರೂ ಅವನು ಯಾವ ವಿಚಾರಕ್ಕೆ ಯಾವ ಕಾರಣಕ್ಕೆ ಭಾವುಕನಾಗಿದ್ದಾನೆ ಮತ್ತು ಅವನಲ್ಲಿರುವ ವಿಚಾರ ಏನು ಇರಬಹುದೆಂದು ನಾನು ಕಂಡು ಹಿಡಿಯುತ್ತೇನೆ. ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನಾನು ತುಂಬ ಭಾವುಕ ಜೀವಿ ಮೇಡಮ್, ಎಲ್ಲರಿಂದನೂ ಪ್ರೀತಿ ಆತ್ಮೀಯತೆ ಬೇಕು ಅಂತ ನಾನು ಬಯಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಶುಭ ಭಟ್ ಹೊನ್ನಾವರದಿಂದ. ನಾಗೇಂದ್ರ ತಾವರೇಕೆರೆ ಕುಣಿಗಲ್ ತಾಲೂಕಿನಿಂದ, ವೆರಿ ನೈಸ್ ಪ್ರೋಗ್ರಾಮ್, ಸೂಪರ್ ಸಾಂಗ್ಸ್ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮ ಸೂಪರ್, ಮಧುರವಾದ ಹಾಡುಗಳ ಜೊತೆಗೆ ವಿಷಯ ಕೂಡ ಖುಷಿ ನೀಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾರಿದು? ಯಶಸ್ವಿನಿ ಗಿರಿಜಮ್ಮ, ಅನ್ನಪೂರ್ಣ ಎನ್ಇಎಸ್ ಬಡಾವಣೆ ಹೊಸದುರ್ಗದಿಂದ. ಅವ್ರು ಹೇಳ್ತಾ ಇದ್ದಾರೆ, ಭಾವಜೀವಿಯಾಗಿ ಬದುಕುವುದೇ ಒಳ್ಳೆಯದು ಅಂತ. ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಸ್ನೇಹಿತರೆ, ಈ ಎಮೋಷ್ನಲ್ ಕೋಶಿಯಂಟ್ ಬಗ್ಗೆ ಮಾತಾಡುವಾಗ ನಮಗೆ ಅನಿಸೋದೇನೆಂದರೆ, ನಮ್ಮನ್ನು ನಮಗಿಂತ ಚೆನ್ನಾಗಿ ಮತ್ತಾರೋ ಅರ್ಥ ಮಾಡ್ಕೊಳ್ಬಹುದು ಅಥವಾ ಅರ್ಥ ಮಾಡ್ಕೊಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ಯಾಕಂದರೆ ನಮ್ಮ ಭಾವನೆ, ನಮ್ಮ ಮೂಡ್ ಆಗಾಗ ಚೇಂಜ್ ಆಗ್ತಾನೆ ಇರುತ್ತೆ. ಹಾಗಾಗಿ ಯಾವ ವಿಷಯ ಅಥವಾ ಯಾವ ಒಂದು ಮಾತು ನಮಗೆ ಸ್ಟ್ರೆಸ್ ಮಾಡುತ್ತೆ, ಯಾವುದಕ್ಕೆ ನಾವು ಕೋಪ ಮಾಡ್ಕೊಳ್ತೀವಿ, ಯಾವ ಮಾತು ನಮ್ಮನ್ನು ಟ್ರಿಗರ್ ಮಾಡುತ್ತೆ, ಇದೆಲ್ಲನೂ

ಬೇರೆಯವರಿಗೆ ಗೊತ್ತಾಗೋದಿಲ್ಲ, ನಮಗೆ ಮಾತ್ರ ಗೊತ್ತಿರುತ್ತೆ. ಸೊ ಆ ಥರದ ಟ್ರಿಗರ್ಸ್ನ ಐಡೆಂಟಿಫೈ ಮಾಡಿ ಅದಕ್ಕೆ ನಾವು ಪ್ರಿಪೇರ್ ಆಗೋದು ಕೂಡ ಎಮೋಷ್ನಲ್ ಇಂಟೆಲಿಜೆನ್ಸ್. ಯಾಕಂದರೆ ನಮ್ಮನ್ನು ಬೇರೆಯವರು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು ಅಂತ ಬಯಸೋದು ಕೂಡ ತಪ್ಪಾಗುತ್ತೆ. ಆ ರೀತಿ ಎಕ್ಸ್ಪೆಕ್ಟ್ ಮಾಡೋದು ಅಷ್ಟು ಸರಿ ಅಂತ ಅನಿಸೋದಿಲ್ಲ ಅಲ್ವಾ? ಯಾಕಂದರೆ ನಮ್ಮನ್ನು ನಮಗಿಂತ ಚೆನ್ನಾಗಿ ಮತ್ತಾರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಎಮೋಷ್ನಲ್ ಇಂಟೆಲಿಜೆನ್ಸ್ನ ನಮ್ಮನ್ನು ನಾವು ತಿದ್ದಿಕೊಳ್ಳೋದ್ರಿಂದ ಅಥವಾ ನಮ್ಮನ್ನು ನಾವು ಒಂದಷ್ಟು ಬದಲಾವಣೆಗೆ ಒಗ್ಗಿಕೊಳ್ಳೋದ್ರಿಂದ ನಾವು ನಮ್ಮನ್ನು ಇಂಪ್ರೂವ್ ಮಾಡ್ಕೋಬೋದು. ಹೇಗೆ ನಮ್ಮ ಐ ಕ್ಯೂನ ನಾವೇ ಇಂಪ್ರೂವ್ ಮಾಡ್ಕೊಳ್ತೀವೋ ಹಾಗೆ ನಮ್ಮ ಇ ಕ್ಯೂನು ಸಹ ನಾವೇ ಇಂಪ್ರೂವ್ ಮಾಡ್ಕೋಬಹುದು. ಹಾಗೆ ಮತ್ತೊಂದು ಎಕ್ಸಾಂಪಲ್ನ ಕೊಡೋದಾದರೆ, ನಾವು ಯಾರ ಹತ್ರನಾದರೂ ಮಾತಾಡ್ತಾ ಇರ್ತೀವಿ, ಚೆನ್ನಾಗೆ ಮಾತಾಡ್ತಾ ಇರ್ತೀವಿ, ಆದರೆ ಮಧ್ಯದಲ್ಲಿ ಅವರು ನಮಗೆ ಏನೋ ಒಂದು ರೀತಿ ಅಪ್ಸೆಟ್ ಆಗುವಂತಹ ಒಂದು ಮಾತನ್ನು ಆಡಿಬಿಡಬಹುದು. ಆಗ ನಾವು ತಕ್ಷಣ ರಿಪ್ಲೈ ಮಾಡಿಬಿಡ್ತೀವಿ. ಆ ರೀತಿ ತಕ್ಷಣ ರಿಪ್ಲೈ ಮಾಡೋದಕ್ಕೆ ಹೋಗ್ದೇ ಸ್ವಲ್ಪ ಪಾಸ್ ತಗೊಂಡು ಥಿಂಕ್ ಮಾಡಿ, ಯೋಚನೆ ಮಾಡಿ ಆಮೇಲೆ ಸಮಾಧಾನವಾಗಿ ಉತ್ತರ ಕೊಡೋದು. ಅಂದರೆ ನಮ್ಮ ಪ್ರತಿಕ್ರಿಯೆಗಳು ಏನಿರುತ್ತೆ, ನಮ್ಮ ರಿಯಾಕ್ಷನ್ಸ್ ಏನಿರುತ್ತೆ, ಅದನ್ನು ಮ್ಯಾನೇಜ್ ಮಾಡೋದನ್ನು ನಾವು ತಿಳ್ಕೊಂಡಿರಬೇಕಾಗತ್ತೆ. ಇಲ್ಲ ಅಂತ ಅಂದರೆ ಏನಾಗುತ್ತೆ, ಯಾರ್ದೋ ಮಾತಿಂದ ನಮ್ಮ ಒಂದು ಮೂಡ್, ನಮ್ಮ ಆ ಇಡೀ ದಿನದ ಮೂಡ್ ಹಾಳಾಗುತ್ತೆ. ಹಾಗಾಗಿ ಅದಕ್ಕೆ ಚಾನ್ಸ್ ಕೊಡದೇ ಇರೋದು ಸಹ ಎಮೋಷ್ನಲ್ ಇಂಟೆಲಿಜೆನ್ಸ್. ಮತ್ತಷ್ಟು ಮಾತಾಡೋಣ ಈ ವಿಷಯದ ಕುರಿತು. ಹಾಗೆ ನೀವು ಸಹ ತಿಳಿಸ್ಬೋದು ನೀವೆಷ್ಟು ಭಾವುಕ ಜೀವಿ ಅಂತ. ಎಲ್ಲರೂ ಭಾವುಕರಾಗಿರ್ತೀವಿ ಹೌದು, ಆದರೆ ಕೆಲವೊಂದು ವಿಷಯಗಳಿಗೆ ನಾವು ಅತಿಯಾಗಿ ಸ್ಪಂದಿಸ್ತೀವಿ, ಅತಿಯಾಗಿ ನಮ್ಮ ಮನಸ್ಸು ಮಿಡಿಯುತ್ತೆ. ಅದೇ ಕೆಲವೊಂದು ವಿಷಯಗಳಿಗೆ ನಮ್ಮ ಮನಸ್ಸು ಅಷ್ಟಾಗಿ ಮಿಡಿಯದೇ ಇರಬಹುದು, ಅಷ್ಟಾಗಿ ಸ್ಪಂದಿಸದೇ ಇರಬಹುದು. ಹಾಗಾಗಿ ನೀವೆಷ್ಟರ ಮಟ್ಟಿಗೆ ಭಾವುಕ ಜೀವಿ ಅಂತ ನೀವು ತಿಳಿಸ್ಬೋದು. ಹಾಗೆ ಒಬ್ಬ ವ್ಯಕ್ತಿಯ ಲೈಫ್ನಲ್ಲಿ ಈ ಇ ಕ್ಯೂ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಿಮಗನ್ಸುತ್ತೆ ಅನ್ನೋದನ್ನು ಸಹ ನೀವು ನಮಗೆ ಮೆಸೇಜ್ ಮಾಡಿ ತಿಳಿಸ್ಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಮಣಿ ಚಿತ್ರದಿಂದ ಒಂದು ಇಂಪಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಕನಸಿನ ಲೋಕ.

ಕನಸಿನ ಲೋಕ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. 101.3 ಮೆಗಾಹರ್ಟ್ಸ್ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 10:32:13 ಮನಸ್ಸಿನ ಬಗ್ಗೆ ಮಾತಾಡ್ತಾ ಇದ್ದೀವಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಮನಸ್ಸಿನ ಇಂಟೆಲಿಜೆನ್ಸ್ ಅಂತ ಕೂಡ ಕರಿಬಹುದು ಅಲ್ವಾ, ಎಮೋಷನಲ್ ಇಂಟೆಲಿಜೆನ್ಸ್ನ. ಮನಸ್ಸಿನ ಇಂಟೆಲಿಜೆನ್ಸ್ನ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ನಾವು ಕಮ್ಯುನಿಕೇಟ್ ಮಾಡುವಾಗ, ನಾವು ಒಬ್ಬರ ಹತ್ರ ಮಾತಾಡುವಾಗ, ನಮ್ಮ ಎದುರಿಗಿರುವಂತಹ ವ್ಯಕ್ತಿ ಬರೀ ನಮ್ಮ ಮಾತನ್ನು ಮಾತ್ರ ಗಮನಿಸ್ತಿರೋದಿಲ್ಲ, ಅವರು ನಮ್ಮ ಬಾಡಿ ಲ್ಯಾಂಗ್ವೇಜ್ನ ಕೂಡ ನೋಟಿಸ್ ಮಾಡ್ತಾ ಇರ್ತಾರೆ. ನಾವು ಅಷ್ಟೇ ಅಲ್ವಾ, ಯಾರಾದರೂ ನಮ್ಮ ಎದುರಿಗೆ ನಿಂತಿದ್ದು ಅಥವಾ ಕೂತಿದ್ದು ಮಾತಾಡ್ತಾ ಇದ್ದರೆ ಅವರ ಬಾಡಿ ಲ್ಯಾಂಗ್ವೇಜ್ನ ಸಹ ಗಮನಿಸ್ತಾ ಇರ್ತೀವಿ, ನೋಟಿಸ್ ಮಾಡ್ತಾ ಇರ್ತೀವಿ. ಇದೆಲ್ಲನೂ ಕೂಡ ನಾನ್ ವರ್ಬಲ್ ಕಮ್ಯುನಿಕೇಷನ್, ಅಂದರೆ ಅವರ ಫೇಷಿಯಲ್ ಎಕ್ಸ್ಪ್ರೆಷನ್ಸ್ ಆಗ್ಬೋದು, ಅದನ್ನು ನೋಡ್ತಿರ್ತೀವಿ, ಐ ಕಾಂಟ್ಯಾಕ್ಟ್ ಆಗ್ಬೋದು ಅಥವಾ ಅವರ ಹ್ಯಾಂಡ್ ಗೆಸ್ಚರ್ಸ್ ಆಗ್ಬೋದು, ಈ ಎಲ್ಲ ಆಂಗಿಕ ಚಲನೆಗಳನ್ನ ನಾವು ಗಮನಿಸ್ತಾ ಇರ್ತೀವಿ. ಸೊ ಇದೆಲ್ಲ ನಾನ್ ವರ್ಬಲ್ ಕಮ್ಯುನಿಕೇಷನ್ ಆಗುತ್ತೆ. ಎದುರಿಗಿರುವಂತಹ ವ್ಯಕ್ತಿ ಮಾತಾಡದೆ ಕೂಡ ಕೆಲವೊಂದು ಮಾತನ್ನು ನಮಗೆ ತಿಳಿಸೋದಕ್ಕೆ ಸಾಧ್ಯ ಆಗೋದು ಈ ಬಾಡಿ ಲ್ಯಾಂಗ್ವೇಜ್ನಿಂದ. ಎಷ್ಟೋ ಸಲ ನೀವು ಕೂಡ ಅಬ್ಸರ್ವ್ ಮಾಡಿರ್ತೀರಾ, ನಿಮ್ಮ ಎದುರಿಗಿರುವಂಥ ವ್ಯಕ್ತಿ, ಅವರು ನಿಮ್ಮ ಫ್ರೆಂಡ್ ಆಗಿರಬಹುದು, ಅವರು ಏನಾದರೂ ಸ್ವಲ್ಪ ಡಲ್ ಆಗಿದ್ದರೆ ಅದನ್ನು ಅವರು ಹೇಳದೇ ಇದ್ರೂ, ಅವರು ಮಾತಲ್ಲಿ ಹೇಳದೇ ಇದ್ದರೂ ಅವರ ಮುಖಭಾವದಿಂದನೇ ನಿಮಗೆ ಗೊತ್ತಾಗ್ಬಿಡುತ್ತೆ ಅವರು ಬೇಸರವಾಗಿದ್ದಾರೆ ಅಂತ. ಅವರ ಮುಖ ಆ ಥರ ಡಲ್ ಆಗಿದ್ದಾಗ ನೀವು ಕೇಳ್ತೀರಾ, ಯಾಕೆ ಸಪ್ಪಗಿದೆಯಾ, ಏನಾಯಿತು ಅಂತ. ಅಥವಾ ಯಾವಾಗಲೂ ಜೋರಾಗಿ ಮಾತಾಡುವಂತಹ ವ್ಯಕ್ತಿ ಇದ್ದಕ್ಕಿದ್ದಾಗೆ ಸ್ವಲ್ಪ ಲೋ ವಾಯ್ಸ್ನಲ್ಲಿ ಮೆತ್ತಗೆ ಮಾತಾಡ್ತಾ ಇದ್ದರೆ ಆಗಲೂ ಕೂಡ ನಮಗೆ ಅವರ ವಾಯ್ಸ್ ಟೋನಿಂದನೇ ಯಾಕೋ ಏನೋ ಅವರು ಮೂಡೌಟ್ ಆಗಿದ್ದಾರಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಇದು ಕೂಡ ಭಾವನಾತ್ಮಕ ಬುದ್ಧಿಮತ್ತೆಯ ಒಂದು ಪಾರ್ಟ್. ಮತ್ತಷ್ಟು ಮಾತಾಡೋಣ. ಹಾಗೆ ಸಾಕಷ್ಟು ಸಂದೇಶಗಳು ನಮ್ಮ ಇನ್ಬಾಕ್ಸ್ನ ತಲುಪ್ತಾ ಇವೆ. ನಲುಮೆಯ ಆಕಾಶವಾಣಿ ನಿರೂಪಕರೇ ಕುಸುಮ ಮೇಡಮ್, ಹೌದು ನಾನು ಭಾವನಾತ್ಮಕ ಜೀವಿಯೇ. ಭಾವನಾತ್ಮಕತೆ ಮತ್ತು ಬುದ್ಧಿಮತ್ತೆಯ ವಿಷಯವಾಗಿ ನೀವು ತಿಳಿಸಿಕೊಡ್ತಾ ಇರುವಂತಹ ವಿಚಾರಗಳು ಇಷ್ಟ ಆಗ್ತಾ ಇದೆ, ಪ್ರಬುದ್ಧವಾಗಿವೆ. ಸಂಜೆಯ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ ಸೇರಿದಂತೆ ಇಡೀ ಕಾರ್ಯಕ್ರಮವು ಅಪಾರ ಘನತೆ ಸೌಂದರ್ಯದಿಂದ ಮೂಡಿ ಬಂತು, ಇದರಲ್ಲಿ ಯಾವುದೇ ಉತ್ಪ್ರೇಕ್ಷೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಚಂದ್ರಶೇಖರ್ ಗಂಗಾವತಿಯಿಂದ. ಹಾಗೆ ನಮಸ್ತೆ, ಕಾರ್ಯಕ್ರಮದ ಹಳೆಯ ಹಾಡುಗಳು ಖುಷಿ ನೀಡ್ತಾ ಇದ್ದಾವೆ. ಹಾಗೆ ನಾಲ್ಕು ಜನಗಳ ನಡುವೆ ಬದುಕಬೇಕು ಎಂದರೆ ಭಾವಜೀವಿಯಾಗಿ ಎಲ್ಲರಿಂದಲೂ ಪಡೆದುಕೊಂಡು

ಹೋಗದೇ ಇರೋದು ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಚಿದಾನಂದ್ ಟಿಬಿ ಸರ್ಕಲ್ ಹೊಸದುರ್ಗದಿಂದ. ಹಾಗೆ ಬಿಸಿ ಬಿಸಿ ರಾಗಿ ಮುದ್ದೆ, ಬೆಳೆ ತರಕಾರಿ ಸಾರು, ಕ್ಯಾಪ್ಸಿಕಂ ಬಜ್ಜಿ ರೆಡಿಯಾಗಿದೆ ಊಟಕ್ಕೆ ಬನ್ನಿ ಅಂತ ಎಂದಿನಂತೆ ಕಿಶನ್ ರೋಷನ್, ಶುಭರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಇನ್ವೈಟ್ ಮಾಡ್ತಾ ಇದ್ದಾರೆ. ನಿಮ್ಮ ಮೆನು ಬಹಳ ಚೆನ್ನಾಗಿದೆ, ಹಾಗೆ ಮನಸ್ಸಿನೊಳಗೆ ಭಾವನೆಗಳು ಹಲವಾರು, ಬಾಳಿನೊಳಗೆ ಸಂಬಂಧಗಳು ಹಲವಾರು, ಎಲ್ಲ ಸಂಬಂಧಗಳನ್ನು ಒಂದು ಜೋಡಿಸುವ ಸ್ನೇಹಜೀವಿಯಾಗಿ, ಭಾವನೆಗಳಿಲ್ಲದ ಮನಸ್ಸು ಇಲ್ಲ, ಸಂಬಂಧಗಳಿಲ್ಲದೆ ಜೀವನವಿಲ್ಲ, ಭಾವನಾತ್ಮಕ ಸಂಬಂಧವೇ ಚಂದ ಅಂತ ಮಣಿಕಂಠ ದಾವಣಗೆರೆಯಿಂದ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಸೊಗಸಾಗಿ ಮೂಡಿ ಬರ್ತಾ ಇದೆ ಹಾಡುಗಳು ಅಂತ ತೀರ್ಥೇಶ್ ಚನ್ನಪಟ್ಟದಿಂದ ಮೆಸೇಜ್ ಮಾಡಿದ್ದಾರೆ. ಮೈಸೂರು ವಿದ್ಯಾರಣ್ಯಪುರಂನಿಂದ ರಾಮ್ ಪ್ರಸಾದ್ ರವರ ಸಂದೇಶ ಬಂದಿದೆ. ಅವರ ಸಂದೇಶದಲ್ಲಿ ಏನಿದೆ ಅಂತ ನೋಡೋಣ. ಹಾಲು ಜೇನು ಸಿನಿಮಾದ ಟೈಟಲ್ ಟ್ರ್ಯಾಕ್ನ ನಂತರ

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಎಮೋಷನಲ್ ಇಂಟೆಲಿಜೆನ್ಸ್, ಎಮೋಷನಲ್ ಕೋಷಿಯಂಟ್, ಇ ಕ್ಯೂನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಂದೇಶಗಳನ್ನ ನೋಡುವಂತಹ ಸಮಯ. ಮೈಸೂರಿನ ವಿದ್ಯಾರಣ್ಯಪುರಂನಿಂದ ರಾಮ್ಪ್ರಸಾದ್ ರವರ ಸಂದೇಶ ಬಂದಿದೆ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಉತ್ತಮವಾದ ವಿಷಯವನ್ನು ಕೇಳಿ ನನ್ನ ಭಾವನಾತ್ಮಕ ಮನಸ್ಸಿಗೆ ಉಂಟಾದ ಭಾವನಾತ್ಮಕ ಸಂತೋಷವನ್ನು ಹೇಗೆ ತಿಳಿಸಲಿ? ಮೊದಲೇ ನಾನು ಭಾವನಾತ್ಮಕ ವ್ಯಕ್ತಿ, ಯಾವ ಕಾರಣಕ್ಕಾಗಿ, ಯಾವ ವಿಷಯಕ್ಕಾಗಿ, ಯಾವ ಸಂದರ್ಭದಲ್ಲಿ ನನ್ನ ಮನಸ್ಸಿನಲ್ಲಿ ಭಾವನಾತ್ಮಕತೆ ಮೂಡುತ್ತದೆ ಎಂದು ಹೇಳಲು ಸಾಧ್ಯವೇ ಇಲ್ಲ. ಆ ಸಂದರ್ಭದಲ್ಲಿ ನನ್ನ ಕಣ್ಣಿನಿಂದ ಉಂಟಾಗುವ ಬಾಷ್ಪಧಾರಿಯನ್ನು ನೋಡಿದ ನಮ್ಮ ಮನೆಯಲ್ಲಿ ಏನು ನಿನ್ನ ಈ ಪ್ರಕ್ರಿಯೆ ಎಂದು ಮುದುಲಿಸುತ್ತಿರುತ್ತಾರೆ. ಆದರೆ ನನ್ನ ಮನಸ್ಸಿನ ಭಾವನೆಯನ್ನು ಈ ಒಂದು ವಾಹಿನಿಯಲ್ಲಿ ಹೇಳುತ್ತಿದ್ದೇನೆ, ತಿಳಿಸುತ್ತಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮೇಡಮ್, ನನಗೆ ವಸ್ತುಗಳು ಮತ್ತು ಪ್ರಾಣಿ ಪಕ್ಷಿಗಳ ಮೇಲೆ ತುಂಬ ಭಾವುಕನಾಗಿ ಬಿಡುವುದು ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ ಯೋಗೇಶ್ ಎಂ ಸಿ, ಚಾಮರಾಜನಗರದಿಂದ. ಮನಸ್ಸನ್ನು ಆರೋಗ್ಯಕರವಾಗಿ ಮತ್ತು ಸುರಕ್ಷಿತವಾಗಿ ನೆಮ್ಮದಿಯಿಂದ ಇಟ್ಟುಕೊಳ್ಳಲು ಧ್ಯಾನ ಮತ್ತು ಪ್ರಾಣಾಯಾಮ ಅಗತ್ಯ ಅಂತ ಆಗಿ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಡುಗಳು ತುಂಬ ಚೆನ್ನಾಗಿದೆ, ಸುಂದರವಾದ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದಗಳು ಅಂತ ಶಾಂತಾ ಬ್ಯಾಂಕ್ ಕಾಲೋನಿ ಇಂದ ಸಂದೇಶವನ್ನು ಕಳಿಸಿದ್ದಾರೆ. ಅನುಷಾರ್ ಅವರು, ನಾನಂತೂ ನೇರ ನುಡಿಯುವವಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ತುಂಬ ಭಾವುಕ ಜೀವಿಗಳು, ಭಾವನೆಗಳ ಇಲ್ಲದಂತಹ ಇರುವಂತಹ ವ್ಯಕ್ತಿಯನ್ನು ಸಂಗಾತಿಯಾಗಿ ಪಡೆದರೆ ಜೀವನ ಒಂಥರ ತುಂಬ ಕಷ್ಟ ಅಂತ ಅಂಬಿಕಾ ಸಿರಿಮನೆಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ನಮ್ಮನ್ನೇ ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಮನಸ್ಸು, ಭಾವನೆಗಳು ಮತ್ತು ತಪ್ಪುಗಳನ್ನು ನಮ್ಮಷ್ಟು ಆಳವಾಗಿ ಬೇರೆ ಯಾರಿಗೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರತಿಯೊಂದು ಸಂದರ್ಭದಲ್ಲೂ ಭಾವನೆಗಳಿಗೆ ಒಳಗಾಗುವುದಕ್ಕಿಂತ ನಮ್ಮನ್ನೇ ನಾವು ತಿದ್ದಿಕೊಂಡು ಉತ್ತಮವಾಗುವ ಪ್ರಯತ್ನ ಮಾಡಬೇಕು. ನಮ್ಮಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡು ಪ್ರತಿದಿನವೂ ನಮ್ಮನ್ನು ನಾವು ಸುಧಾರಿಸಿಕೊಳ್ಳುತ್ತಾ ಹೋದರೆ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಹುದು. ಬೇರೆಯವರನ್ನು ಬದಲಾಯಿಸುವುದಕ್ಕಿಂತ ನಮ್ಮನ್ನೇ ನಾವು ಬದಲಾಯಿಸಿಕೊಳ್ಳುವುದು ನಿಜವಾದ ಬೆಳವಣಿಗೆ. ಇಂತಹ ಉತ್ತಮ ವಿಚಾರಗಳನ್ನು ತಿಳಿಸಿಕೊಡುವ ಕನಸಿನ ಲೋಕ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಮನಸ್ಸಿಗೆ ಒಳ್ಳೆಯ ಚಿಂತನೆಗಳನ್ನ ನೀಡುವ ಈ ಸುಂದರ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಈ ಎಮೋಷನಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡುವಾಗ ಇನ್ನೊಂದು ವಿಷಯ ನೆನಪಾಗುತ್ತೆ. ಇದು ಒಂದು ರಿಯಲ್ ಎಕ್ಸಾಂಪಲ್ ಅಂತಲೇ ಅಂದ್ಕೋಬೋದು. ನಮ್ಮಲ್ಲಿ ಸಾಕಷ್ಟು ಜನರಿಗೆ ಈ ಒಂದು ಅನುಭವ ಆಗುತ್ತೆ. ನಮ್ಮಿಂದ ಯಾರೋ ಸಹಾಯವನ್ನು ಎಕ್ಸ್ಪೆಕ್ಟ್ ಮಾಡಿಕೊಂಡು ಬಂದಿರ್ತಾರೆ, ಪ್ಲೀಸ್ ಹೆಲ್ಪ್ ಮಾಡ್ತೀರಾ ಅಂತ ಕೇಳ್ತಾರೆ. ಬಟ್ ಆ ಸಮಯದಲ್ಲಿ ಅವರಿಗೆ ಸಹಾಯ ಮಾಡಬೇಕು ಅನ್ನೋ ಮನಸ್ಸು ನಮಗಿರುತ್ತೆ. ಅದು ನಮ್ಮ ಮನಸ್ಸಲ್ಲಿದ್ದರೂ ಸಹ ನಮ್ಮ ಪರಿಸ್ಥಿತಿ ಇರುತ್ತಲ್ಲ, ಅದು ಅದಕ್ಕೆ ನಮಗೆ ಅವಕಾಶ ಕೊಡ್ತಿರೋದಿಲ್ಲ. ಅಂತಹ ಟೈಮ್ನಲ್ಲಿ ಅವರಿಗೆ ಇಲ್ಲ ಅಂತ ಅನ್ನೋದಕ್ಕೆ ಆಗದೇ ಇರುವಂಥ ಸ್ಥಿತಿ, ಹೇಗಪ್ಪ ಹೆಲ್ಪ್ ಮಾಡೋದಕ್ಕಾಗಲ್ಲ ಅಂತ ಹೇಳಿ, ನೋ ಅಂತ ಹೇಗೆ ಹೇಳಿ ಅಂತ ಎಷ್ಟೋ ಸಲ ಮನಸ್ಸಲ್ಲೇ ನಾವು ಪೇಚಾಡ್ಕೊಳ್ತಾ ಇರ್ತೀವಿ. ಹಾಗಾಗಿ ನೋ ಅಂತ ಹೇಳುವಾಗ ಅವರಿಗೆ ನೋವಾಗದೇ ಇರುವ ಹಾಗೆ ನಮ್ಮ ಸಿಚುವೇಶನ್ನ ಹೀಗಿದೆ ಅಂತ ಅವ್ರಿಗೆ ಕ್ಲಿಯರಾಗಿ ಅರ್ಥ ಮಾಡಿಸೋದು ಕೂಡ ಭಾವನಾತ್ಮಕ ಬುದ್ಧಿಮತ್ತೆ, ಈ ಕ್ಯೂ, ಎಮೋಷನಲ್ ಇಂಟೆಲಿಜೆನ್ಸ್. ಆ್ಯಂಡ್ ಅದು ನಮಗೂ ಸಹ ಅಪ್ಲೈ ಆಗುತ್ತೆ. ನಾವು ಸಹ ಇನ್ನೊಬ್ಬರ ಹತ್ರ ಹೆಲ್ಪ್ ಕೇಳಿಕೊಂಡು ಹೋದಾಗ ಅವರು ನೋ ಅಂದಾಗಲೂ ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಇನ್ನು ಸಂಬಂಧಗಳ ವಿಷಯ ಬಂದಾಗ ರಿಲೇಷನ್ಶಿಪ್ಪಲ್ಲಿ ಎಲ್ರಿಗೂ ಅವರದ್ದೇ ಆದ ಒಂದು ಬೌಂಡ್ರಿ ಇರುತ್ತೆ, ಅದನ್ನು ಅವರು ಸೆಟ್ ಮಾಡ್ಕೊಂಡಿರ್ತಾರೆ. ಸೊ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆ ಬೌಂಡ್ರೀಸ್ನ, ಅವರ ಒಂದು ಲಿಮಿಟ್ಸ್ನ ನಾವು ರೆಸ್ಪೆಕ್ಟ್ ಕೊಟ್ಕೊಳ್ತಾ, ಆ ಬೌಂಡ್ರೀಸ್ ಇದ್ದರೂ ಸಹ ನಮ್ಮ ಸಂಬಂಧದಲ್ಲಿ ಇರುವಂಥ ಬೌಂಡ್ರೀಸ್ನ ನಾವು ರೆಸ್ಪೆಕ್ಟ್ ಕೊಟ್ಕೊಳ್ತಾ ಅವರ ಒಂದು ಲಿಮಿಟ್ಸ್ನ ಅಕ್ಸೆಪ್ಟ್ ಮಾಡಿಕೊಳ್ತಾ ಮುಂದೆ ಸಾಗಬೇಕಾಗತ್ತೆ. ಇವತ್ತಿನ ರಿಲೇಷನ್ಶಿಪ್ಗಳಲ್ಲಿ ಆಗ್ತಾ ಇರುವಂತಹ ಬ್ರೇಕಪ್ಸ್ಗೆ ಈ ಎಮೋಷನಲ್ ಇಂಟೆಲಿಜೆನ್ಸ್, ಈ ಕ್ಯೂ ಇದೆಯಲ್ಲ, ಇದರ ಕೊರತೆ ಸಹ ಕಾರಣ ಅಂತ ಹೇಳ್ಬೋದು. ಲ್ಯಾಕ್ ಆಫ್ ಈ ಕ್ಯೂ, ಈ ಕ್ಯೂನ ಕೊರತೆ ಬ್ರೇಕಪ್ಗಳಿಗೆ ಒಂದು ರೀಸನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತಷ್ಟು ಸಂದೇಶಗಳು ಬಂದಿವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ ಅಂಬಾರಿ ಚಿತ್ರದ ಈ ಹಾಡಿನ ನಂತರ.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಎಮೋಷನಲ್ ಇಂಟೆಲಿಜೆನ್ಸ್ ಇಕ್ಯೂನ ಬಗ್ಗೆ ಮಾತಾಡ್ತಾ ಇದ್ವಿ. ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾನಗರ್ ದಾವಣಗೆರೆಯಿಂದ ಸಂದೇಶ ಕಳಿಸಿ ತುಂಬಾ ಮಧುರವಾದ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದೀರಾ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇರುವಂತಹ ಗೀತೆಗಳನ್ನ ಕೇಳ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹಾಡುಗಳು ಚೆನ್ನಾಗಿವೆ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಮೇಡಮ್ ಅಂತ ರವೀಂದ್ರ ತಾವರೆಗೇರ ಕುಷ್ಟಗಿ ತಾಲೂಕು ಕೊಪ್ಪಳ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ನಮಸ್ತೆ ಮೇಡಮ್, ಕನಸಿನ ಲೋಕ ಕಾರ್ಯಕ್ರಮದ ಹಾಡುಗಳು ಮಧುರವಾಗಿವೆ, ಕೇಳುತ್ತಾ ಖುಷಿ ಪಡ್ತಾ ಇದ್ದೀವಿ. ಹಾಲು ಜೇನು ಒಂದಾದ ಹಾಗೆ ಹಾಡು ಚೆನ್ನಾಗಿತ್ತು, ಪ್ರಸಾರಕ್ಕೆ ಧನ್ಯವಾದ.

ಹರೀಶ್ ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಂಬರ್ ನಿಮಗೆ 2000 ಇವರ ಸಂದೇಶ ಬಂದಿದೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಈಗ ಲಾಲಿ ಹಾಡು ಸಿನಿಮಾದ ಹಾಡು ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

ಕನಸಿನ ಲೋಕ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ನಂಬರ್ ನಿಮಗೆ 27234 ಇವ್ರು ಹೇಳ್ತಾ ಇದ್ದಾರೆ, ಭಾವನಾತ್ಮಕ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತಾ ಭಾವನಾತ್ಮಕ ಗೀತೆಗಳನ್ನೇ ಆಯ್ಕೆ ಮಾಡಿದ್ದೀರಾ. ಸೂಪರ್ ಸಾಂಗ್ಸ್, ಸೂಪರ್ ಇನ್ಫಾರ್ಮೇಷನ್, ಸೂಪರ್ ಪ್ರೋಗ್ರಾಮ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಚಿದಾನಂದ್ ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಹೇಳ್ತಾ ಇದ್ದಾರೆ, ಎಲ್ಲರ ಅಭಿಪ್ರಾಯಗಳನ್ನ ಕೇಳ್ತಾ ಸಮಯ ಹೋಗಿದೆ ಗೊತ್ತಾಗಲಿಲ್ಲ, ಶುಭರಾತ್ರಿ ಮೇಡಮ್ ಅಂತ. ಹೊಳೆ ನರಸೀಪುರದಿಂದ ಗಣೇಶ್ ಬಾಬುರವರ ಸಂದೇಶ ಬಂದಿದೆ, ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಉತ್ತಮವಾದ ವಿಚಾರ ವಿಷಯಗಳ ವಿಮರ್ಶೆ, ಪ್ರಸಾರವಾಗ್ತಾ ಇರುವಂಥ ಹಾಡುಗಳು ಮನಸ್ಸಿಗೆ ಭಾವನಾತ್ಮಕ ಸಂದೇಶವನ್ನು ಕೊಡುತ್ತಿರುವಂಥ ತಮಗೆ ನಿಲಯಕ್ಕೆ ಧನ್ಯವಾದಗಳು ಅಂತ. ಹಾಗೆ ನಂಬರ್ ನಿಮಗೆ 22054 ಇವರ ಸಂದೇಶ ಬಂದಿದೆ, ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಸ್ನೇಹಿತರೆ, ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂದಾಗ ನಾವು ಅದಕ್ಕೆ ಅಂದರೆ ಮರುಕ ಪಡ್ತೀವಿ, ಅವ್ರಿಗೆ ಕರುಣೆಯನ್ನು ತೋರಿಸ್ತೀವಿ, ಸಿಂಪತಿಯನ್ನು ತೋರಿಸ್ತೀವಿ, ಅಯ್ಯೋ ಹೀಗಾಗಬಾರ್ದಾಗಿತ್ತು, ಉಚ್ಚೆ ಹೀಗಾಗೋಯ್ತಾ ಅಂತೆಲ್ಲ. ಆದರೆ ನಾವು ಸಿಂಪತಿಯನ್ನು ತೋರಿಸೋದು ಹೇಗೆ ಅಂದರೆ ಹೊರಗಿನವರಾಗಿ, ಆದರೆ ಅದು ಎಮೋಷ್ನಲ್ ಇಂಟೆಲಿಜೆನ್ಸ್ನ ಭಾಗ ಆಗೋದಿಲ್ಲ. ನಾವು ಸಹಾನುಭೂತಿಯನ್ನು ತೋರಿಸ್ಬೇಕಾಗತ್ತೆ, ಎಂಪತಿಯನ್ನು ತೋರಿಸ್ಬೇಕಾಗತ್ತೆ, ಇನ್ನೊಬ್ಬರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು, ಅವರ ಪಾಯಿಂಟ್ ಆಫ್ ವ್ಯೂನಿಂದ ಅವರ ಸಿಚುವೇಶನ್ನ ಅನಲೈಸ್ ಮಾಡೋದು, ಅದನ್ನು ಆ ಸಿಚುವೇಶನ್ನ ನೋಡೋದಾಗಿರ್ಬೋದು, ಹಾಗೆ ಮತ್ತೊಬ್ಬರ ನೋವುಗಳಿಗೆ ಸ್ಪಂದಿಸೋದು, ಕರುಣೆಯನ್ನು ತೋರಿಸೋದು. ಅಷ್ಟೇ ಅಲ್ಲದೆ ಅವರ ಖುಷಿಯಾದ ಕ್ಷಣಗಳನ್ನ ಸಹ ಹಂಚ್ಕೊಳ್ತಾ ಇರ್ತೀವಿ, ಹಾಗೆ ಅವರಿಗೆ ಕಷ್ಟದ ಸಮಯದಲ್ಲಿ ಸಪೋರ್ಟಾಗಿ ಜೊತೆ ನಿಲ್ಲೋದು, ಇದೆಲ್ಲವೂ ಕೂಡ ಸಿಂಪತಿಗಿಂತ ಹೆಚ್ಚಾಗಿ ಎಂಪತಿಯಲ್ಲಿ ಇರುತ್ತೆ. ಹಾಗಾಗಿ ಎಂಪತಿ ಅಂದರೆ ನಾವು ಅವರ ಸ್ಥಿತಿಯಲ್ಲಿ, ಅಂದರೆ ಯಾರು ಕಷ್ಟದಲ್ಲಿದ್ದಾರೆ ಅವರ ಸ್ಥಿತಿಯಲ್ಲಿ ನಿಂತು, ಅವರ ಜಾಗದಲ್ಲಿ ನಿಂತು ಯೋಚನೆ ಮಾಡೋದು, ಅವರಿಗೆ ಆಗ ನಾವು ಕರುಣೆಯನ್ನು ತೋರಿಸೋದು. ಆ ರೀತಿ ನಾವು ಎಂಪತಿಯನ್ನು ತೋರಿಸಿದಾಗ ಏನಾಗುತ್ತೆ, ನಾವು ಎಮೋಷ್ನಲಿ ಅವರ ಜೊತೆಗೆ ಕನೆಕ್ಟ್ ಆಗ್ತೀವಿ. ಹಾಗೆ ಎಮೋಷ್ನಲಿ ಕನೆಕ್ಟ್ ಆಗೋದು ಎಂಪತಿ, ಅದು ಎಮೋಷ್ನಲ್ ಇಂಟೆಲಿಜೆನ್ಸ್ನ ಒಂದು ಭಾಗ ಆಗುತ್ತೆ. ಹೀಗೆ ಈ ಕ್ಯೂನ ಬಗ್ಗೆ ಮಾತಾಡ್ತಾ ಸಾಗಿದ್ರೆ ಸಮಯ ಸರಿದಿದ್ದೇ ನಮಗೆ, ಸಮಯ ಕಳೆದಿದ್ದೇ ಗೊತ್ತಾಗೋದಿಲ್ಲ. ಹಾಗೆ ನಿಮ್ಮೆಲ್ಲರ ಸಂದೇಶಗಳನ್ನ ಓದ್ತಾ ಸಾಕ್ತಾ ಇದ್ರೆ ಸಮಯ ಇನ್ನೂ ಬೇಕಾಗುತ್ತೆ, ಯಾಕಂದರೆ ಮತ್ತಷ್ಟು ಸಂದೇಶಗಳು ನಮ್ಮ ಇನ್ಬಾಕ್ಸ್ನ ಈಗಲೂ ಸಹ ತಲುಪ್ತಾ ಇವೆ. ಎಮೋಷ್ನಲ್ ಇಂಟೆಲಿಜೆನ್ಸ್ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಹ ಇದ್ದೇ ಇರುತ್ತೆ. ಅದನ್ನು ನಾವು ಹೇಗೆ ಮ್ಯಾನೇಜ್ ಮಾಡ್ತೀವಿ ಅಂದರೆ ನಮ್ಮ ಭಾವನೆಗಳನ್ನ ಹೇಗೆ ನಾವು ಎಕ್ಸ್ಪ್ರೆಸ್ ಮಾಡ್ಕೊಳ್ತೀವಿ, ಹೇಗೆ ಮ್ಯಾನೇಜ್ ಮಾಡ್ತೀವಿ, ಮತ್ತೊಬ್ಬರ ಭಾವನೆಗಳಿಗೆ ಹೇಗೆ ಗೌರವಿಸ್ತೀವಿ, ಹೇಗೆ ಅವರ ಭಾವನೆಗಳನ್ನ ನಾವು ಹಂಚ್ಕೊಳ್ತೀವಿ ಅವರ ಜೊತೆಗೆ ನಿಂತು, ಇದೆಲ್ಲವೂ ಸಹ ಎಮೋಷ್ನಲ್ ಇಂಟೆಲಿಜೆನ್ಸ್ಗೆ ಸೇರುತ್ತೆ. ಇದರ ಬಗ್ಗೆ ಮಾತಾಡ್ತಾ ನಾವು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಮ್ಮ ಪಯಣವನ್ನು ಸಾಗಿಸ್ತೀವಿ ಇಷ್ಟೊತ್ತು. ಹಾಗೆ ನಿಮ್ಮೆಲ್ಲರ ಸಂದೇಶಗಳಿಗೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಅಮೃತಧಾರೆ ಚಿತ್ರದಿಂದ ಈ ಗೀತೆ.

0: ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮ. ಎಮೋಷನಲ್ ಇಂಟೆಲಿಜೆನ್ಸ್ ಬಗ್ಗೆ ಇಷ್ಟೊತ್ತು ಮಾತಾಡಿದ್ವಿ. ಕಾರ್ಯಕ್ರಮದ ವಿಷಯ ಹಾಗೂ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳ್ದಂಥ ಹಾಗೆ ಸಂದೇಶಗಳನ್ನ ಕಳಿಸಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ಜಿ ಕುಸುಮ.
1: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
2: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
3: ಎದೆ ತುಂಬಿ ಹಾಡಿದೆನು ಬಂದು ನಾನು
1: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
2: ಎಲ್ಲೆ ಮೀರಿದ ಪ್ರೇಮ ಸಿಂಚನ
4: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
1: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
2: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
1: ಭಾವಸ್ಪಂದನ
2: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

0: ಸ್ನೇಹಿತರೆ, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ ಸರಿಯಾಗಿ 11:04 ಆಗಿದೆ. ಸಂಜೆಯಿಂದ ಇಲ್ಲಿವರೆಗೂ ಪ್ರಸಾರ ಆದಂಥ ಕಾರ್ಯಕ್ರಮಗಳು, ಪ್ರಸ್ತುತ ಪಡಿಸಿದಂಥ ವಿಷಯಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಾನು, ನಿಮ್ಮ ಆರ್ಜೆ ಕುಸುಮ. ಇನ್ನು ಕೆಲವೇ ಕ್ಷಣಗಳಲ್ಲಿ, ಅಂದರೆ 11:05 ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಅದಾದ ನಂತರ 11:10 ನಾಳೆ ಬೆಳಿಗ್ಗೆ 5:53 ನಮ್ಮ ಕಾರ್ಯಕ್ರಮಗಳು ಮುಂದುವರಿಯುತ್ತೆ ಎಫ್ಎಂ ಗೋಲ್ಡ್ನ ಸಹ ಪ್ರಸಾರದಲ್ಲಿ. ಸ್ನೇಹಿತರೆ, ಹೋಪ್ ಅನ್ನೋ ವಿಟಮಿನ್ ಹೆಚ್ ನಮ್ಮ ಬದುಕಿಗೆ ಅತ್ಯವಶ್ಯಕ. ಸೊ ಭರವಸೆಯೇ ಬದುಕಿಗೆ ದಾರಿದೀಪವಾಗಿರಲಿ ಅಂತ ಆಶಿಸೋಣ. ಮತ್ತೆ ಭೇಟಿಯಾಗೋಣ. ಪ್ರೀತಿಯ ನಮಸ್ಕಾರ. ಚಿಂತೆಗಳ ಕಂತೆಯನ್ನು ದೂರ ಇಟ್ಟು ಆರಾಮಾಗಿ ನಿದ್ದೆ ಮಾಡಿ ಸ್ನೇಹಿತರೆ. ಕಲರ್ಫುಲ್ ಕನಸುಗಳು ನಿಮ್ಮ ಕಣ್ತುಂಬಲಿ. ಎಲ್ಲರಿಗೂ ಶುಭ ರಾತ್ರಿ. ಗುಡ್ ನೈಟ್.
1: This is Akashwani. The news read by Reshma Tiwari. The 3-day BRICS Chief Justices